ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 22 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣಪಕ್ಷದ ದ್ವಾದಶಿ. 2026 ಇಸವಿ ಜೂನ್ ತಿಂಗಳ 12 ತಾರೀಖು ಶುಕ್ರವಾರ. ಈಗ ಸಮಯ 5:58:22. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ಚಿಂತನ ದಿವಾಕರ ಡೊಂಗ್ರೆ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಪ್ರಸ್ತುತಪಡಿಸುತ್ತಾರೆ ಬಿಕೆ ಮೀನಾಕ್ಷಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಿಗ್ಗೆ 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ನಡೆಸಿಕೊಡುತ್ತಾರೆ ಎಸ್ ನಿರ್ಮಲ, ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. 7:30 ಸೇವಾವಾಹಿನಿ. 7:45, 8:45 ಹಾಗೂ 9:35 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಟಿಎನ್ ಕೃಷ್ಣನ್ ಅವರ ವಯಲಿನ್ ವಾದನ ಪ್ರಸಾರವಾಗಲಿದೆ. ಈ ಬೆಳಿಗ್ಗೆ 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಋತುಮಾನ, ಸಂಬಂಧ, ಪ್ರೇರಣೆ, ನೆನಪುಗಳ ಕಥನ ಪ್ರಸ್ತುತಪಡಿಸುತ್ತಾರೆ ಅರ್ಚನಾ ಪಿ ಆರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಶುಭ ರಾಘವೇಂದ್ರ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್. 1:00 ರಾಜ್ಯವ್ಯಾಪಿ ಜಾರದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ ಇದೆ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಫೇಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಪಡಿಸುತ್ತಾರೆ ಜೆ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನ ಕೇಳಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಖಿ ಸಂವಾದ. ವಿಷಯ ಪ್ಲಾಸ್ಟಿಕ್ ಬಳಕೆ ಮಿತಗೊಳಿಸುವುದು ಹೇಗೆ. ಪ್ರಸ್ತುತಪಡಿಸುತ್ತಾರೆ ಸಹನ ಹಾಗೂ ನೇತ್ರ. 4:30 ವೃತ್ತಿ ಮಾರ್ಗದರ್ಶನ. ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಹುಡುಕುವ ಸಂದರ್ಭದಲ್ಲಿ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಆಕಾಂಕ್ಷೆಗಳು ಹೊಂದಿರಲೇಬೇಕಾದ ಸಾಫ್ಟ್ ಸ್ಕಿಲ್ಸ್ ಮತ್ತು ಮೂಲಭೂತ ಗುಣಗಳ ಕುರಿತು ಸಾಫ್ಟ್ ಸ್ಕಿಲ್ ಟ್ರೈನಲ್ ಮತ್ತು ಕೆರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಶ್ರೀಮತಿ ಅನೋಖಾ ಅನೂಪ್ ಜೈನ್ ಅವರೊಂದಿಗಿನ ಮಾತುಕತೆ ಕೇಳಬಹುದು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಚನಾ ಆರ್ಯ. ಸಂಜೆ 6:30 ಅವಲೋಕನ. 6:50 ಕೃಷಿ ರಂಗ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: Prime Minister Narendra Modi has said that when many major economies are facing uncertainty and economic challenges, India's growth story continues to inspire the world. Chairing the 11th Governing Council meeting of Niti Aayog at Rashtrapati Bhavan in New Delhi yesterday, he emphasized the need to further strengthen the nation's resolve towards self-reliance and highlighted the importance of adopting and implementing global best practices, particularly in the renewable energy sector. The Prime Minister urged states to focus on one district, one product initiatives and develop export-oriented strategies around it. External Affairs Minister Dr. S. Jaishankar has expressed concern that ongoing conflicts are imposing costs and triggering changes far beyond the regions. The minister said this while participating in a discussion with his Finnish counterpart, Elina Valtonen, and Assistant Foreign Minister of UAE, Lana Nusibe, on emerging powers and the new geopolitical competition at the Kultaranta talks in Finland. Dr. Jaishankar also stressed the need for international community to continue efforts to mitigate their consequences and create conditions for diplomacy. The government is on highest alert to safeguard Indian seafarers amid evolving maritime security situation in the Gulf region. Ministry of Ports, Shipping and Waterways said in a statement that the Directorate General of Shipping has advised all Indian seafarers serving on board Indian and foreign flag vessels transiting through conflict-affected waters to exercise the highest degree of caution and vigilance. It has also advised vessel operators, ship managers and shipping companies to adhere strictly to prevailing maritime security protocols and competent international authorities. Port, Shipping and Waterways Minister Sarbananda Sonowal said that the government is closely monitoring the evolving situation in the Gulf region and remains fully committed to the safety, security and welfare of every Indian seafarer. Commerce and Industry Minister Piyush Goyal will be on a two-day visit to Switzerland starting today. During the visit, the minister will meet President of Switzerland Guy Parmelin and State Secretary for Economic Affairs of Switzerland Helene Budliger-Artheda. Mr. Goyal will also interact with leading representatives of the Swiss pharmaceutical industry. Ministry of Commerce and Industry said the visit will strengthen the India-Switzerland economic partnership and facilitate discussions on implementation of the India-European Free Trade Association EFTA Trade and Economic Partnership Agreement. President Draupadi Murmu will be on a two-day visit to Uttarakhand beginning today. During the visit, the president will review the passing out parade of 158th regular course and 141st technical graduate course at the Indian Military Academy, Dehradun. The Enforcement Directorate, ED, has arrested Naresh Kumar, the then superintendent in the Office of Director, Development and Panchayat, Haryana, in connection with an ongoing investigation in IDFC bank fraud case. He was arrested under the Provisions of Prevention of Money Laundering Act, PMLA 2002. Investigation in the case has revealed embezzlement of public funds amounting to 645 crore rupees from the bank accounts of Haryana government, Chandigarh administration and two private schools maintained with IDFC First Bank. The 10th edition of the ICC Women's T20 Cricket World Cup will begin today, with host England taking on Sri Lanka in the opening match of the tournament at Edgbaston in Birmingham. The month-long tournament will be hosted across England and Wales, with the finalists set to take place on 5th of July at the iconic Lord's Cricket Grounds. India will start their campaign against arch-rivals Pakistan on Sunday. Harmanpreet Kaur-led Indian side will be looking to create history as they aim for their first Women's T20 World Cup title. The FIFA World Cup 2026 kicked off in Mexico City after a grand opening ceremony last night. Co-host Mexico defeated South Africa by 2-0 in the inaugural match at the Azteca Stadium. Julian Quiñones scored Mexico's opening goal on the 9th minute to give the hosts a lead. Later, Raul Jimenez scored in the 67th minute, making it 2-0 for Mexico. And that is the end of this news bulletin.
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:10:08. ಈಗ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುವ ಸಮಯ.
2: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
3: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
3: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
4: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಪ್ರಾರಂಭಕ್ಕೆ ಕೇಳೋಣ ಉಪೇಂದ್ರ ಭಟ್ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ. ಮೊದಲು ಉಗಾಭೋಗ, ನಂತರ ದೇವರ ನಾಮ ಪಾಲಿಸು ಶ್ರೀ ಮಹಾಲಕ್ಷ್ಮೀಯನ್ನನು ಪಾಲಾಬ್ಧಿ ಸಂಜಾತೆ.

ಇದುವರೆಗೆ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಆಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ಚಿಂತನ ದಿವಾಕರ ಡೊಂಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಲ್ಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರು

0: ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಢೋಂಗ್ರಿಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು. ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
4: ಸಾಹಿಬ್ ಜಾದಿ ಸಯ್ಯಿದಾ ಫಾತಿಮಾ ಎಂಬ ಹೋರಾಟಗಾರ್ತಿ ಜಗತ್ತಿಗೆ ಪರಿಚಿತರಾಗಿರುವುದು ಬೇಗಂ ಜಫರ್ ಅಲಿ ಎಂಬ ಹೆಸರಿನಿಂದ. ಬೇಗಂ ಜಫರ್ ಅಲಿಯವರು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಪದವಿಯ ಮೆಟ್ಟಿಲೇರಿದ ಮೊದಲ ಸ್ತ್ರೀ. ಮಹಿಳಾ ಶಿಕ್ಷಣದ ಅಗತ್ಯ ಮತ್ತು ಅದರ ಪ್ರಯೋಜನಗಳನ್ನು ತನ್ನ ಸುತ್ತಮುತ್ತಲಿನ ಜನರಿಗೆ ತಿಳಿಸಿಕೊಟ್ಟು ಮಹಿಳೆಯರನ್ನು ಜಾಗೃತಗೊಳಿಸಿದವರು. ಅರ್ಧಕ್ಕೆ ಶಾಲೆ ಬಿಟ್ಟ ಹೆಣ್ಣು ಮಕ್ಕಳನ್ನು ಮತ್ತೆ ಶಾಲೆ ಮುಂದುವರಿಸುವಂತೆ ಪ್ರೋತ್ಸಾಹಿಸಿದ ದೂರದರ್ಶಿತ್ವವುಳ್ಳ ಇವರು ಒಬ್ಬ ಅಪ್ಪಟ ಶಿಕ್ಷಣ ತಜ್ಞೆ. 1977 1982 ಶಾಸಕಾಂಗ ಸಭೆಯ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಮಹಿಳಾ ಶಿಕ್ಷಣ, ಮಹಿಳಾ ವಿಮೋಚನೆ ಮತ್ತು ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲ ಮಾಡುವಲ್ಲಿ ಶ್ರಮಿಸಿದ

0: ಆಶಾವಾದಿ, ತನ್ಮೂಲಕ ಸಾಮಾಜಿಕ ಬದಲಾವಣೆಗಳನ್ನು ಕಾಣುವ ಪ್ರಯತ್ನಶೀಲೆ ಜಫಾರ್ ಅಲಿಯವರು. ಬೇಗಂ ಅಲಿಯವರು 1901 ಮಹಾರಾಜ ಹರಿಸಿಂಗ್ ಆಳ್ವಿಕೆಯಲ್ಲಿ ಗೃಹ ಮತ್ತು ನ್ಯಾಯಾಂಗ ಸಚಿವರಾಗಿದ್ದ ಖಾನ್ ಬಹದ್ದೂರ್ ಆಗಾ ಸೈಯದ್ ಹುಸೇನ್ ಠಾಕೂರ್ ಅವರ ಪುತ್ರಿಯಾಗಿ ಜನಿಸಿದರು. ಮಹಿಳಾ ಹಕ್ಕುಗಳಲ್ಲಿ ದೃಢ ನಂಬಿಕೆಯುಳ್ಳವರಾಗಿದ್ದ ಇವರು ಕಾಶ್ಮೀರದ ಕಣಿವೆಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಮನೆ ಮನೆಗೆ ತೆರಳಿ ಶಿಕ್ಷಣದ ಮೂಲಕ ಅವರನ್ನು ಸಬಲೀಕರಣಗೊಳಿಸಲು ಸತತ ಪ್ರಯತ್ನ ಮಾಡಿದರು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರ ಭಾಷಣಗಳು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವ ಬಗ್ಗೆಯೇ ಇರುತ್ತಿತ್ತು. ಉತ್ತಮ ವಾಗ್ಮಿಯಾಗಿದ್ದ ಜಫಾರ್ ಅಲಿ ಅವರ ಭಾಷಣ ಎಲ್ಲರನ್ನೂ ಸೆಳೆದುಕೊಳ್ಳುತ್ತಿತ್ತು. ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ, ನಿರೀಕ್ಷಕರಾಗಿ, ಪ್ರಾಂಶುಪಾಲರಾಗಿ, ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಕಾಶ್ಮೀರದ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕಿಯಾಗಿಯೂ ಕರ್ತವ್ಯ ನಿರ್ವಹಿಸಿದರು. ಮುಖ್ಯ ನಿರೀಕ್ಷಕರಾದಾಗ ಮಧ್ಯಾಹ್ನದ ಊಟವನ್ನೂ ಕೂಡ ಜಾರಿಗೆ ತಂದು ಹಸಿದ ಮಕ್ಕಳಿಗೆ ಅನ್ನದಾತರಾದರು. ಮಹಿಳೆಯರ ಕುರಿತು, ಅವರ ಪ್ರಗತಿಯ ಕುರಿತು ಎಚ್ಚರಿಸಲಿಕ್ಕಾಗಿ ತಮ್ಮ ಪಾಲಿಗೆ ಒದಗಿ ಬಂದ ಅನೇಕ ಸಮ್ಮೇಳನಗಳನ್ನು ತೊರೆದರು. ಪದವಿ ಪಡೆದುಕೊಂಡ ಮತ್ತು ಚಿನ್ನದ ಪದಕವನ್ನೂ ಕೂಡ ಪಡೆದುಕೊಂಡ ಕಾಶ್ಮೀರದ ಮೊದಲ ಮಹಿಳೆ ಜಫಾರ್ ಅಲಿ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ತಮ್ಮ ಪ್ರಗತಿಪರ ಚಿಂತನೆಗಳಿಂದ ಹೆಣ್ಣು ಮಕ್ಕಳ ಉನ್ನತಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದರು. ಮಹಿಳಾ ವಿಮೋಚನೆ ಹಾಗೂ ಸಾಮಾಜಿಕ ಕಾರ್ಯ ನಿರ್ವಹಿಸಿದ್ದಕ್ಕಾಗಿ, ಹಗಲಿರಳು ಶಿಕ್ಷಣಕ್ಕಾಗಿ ಶ್ರಮಿಸಿದ್ದಕ್ಕಾಗಿ ಜಫಾರ್ ಅಲಿಯವರಿಗೆ ಸರ್ಕಾರದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸಾಂಪ್ರದಾಯಿಕ ಕುಟುಂಬದಲ್ಲಿ ಬೆಳೆದ ಜಫಾರ್ ಅಲಿಯವರಿಗೆ ಮತ್ತು ಅವರ ಸಹೋದರಿಯರಿಗೆ ಕಲಿಸಲು ಮನೆಯಲ್ಲೇ ಶಿಕ್ಷಣದ ವ್ಯವಸ್ಥೆಯಾಗಿದ್ದು, ನಂತರ ಮನೆಯವರ ಬೆಂಬಲದಿಂದಲೇ ಕಾಲೇಜು ಮೆಟ್ಟಿಲು ಹತ್ತಿದ ಜಫಾರ್ ಅಲಿ ಅವರು ಸಮಾಜಮುಖಿ ಕೆಲಸಗಳಿಂದ ಇಂದು ನಮ್ಮೆಲ್ಲರ ಮನಸ್ಸುಗಳಲ್ಲಿ ಮನೆ ಮಾಡಿದ್ದಾರೆ. ಏನಾದರೂ ಸಾಧಿಸಬೇಕು, ಈ ಸಮಾಜಕ್ಕೇನಾದರೂ ಕೊಡುಗೆ ನೀಡಬೇಕೆಂದು ಕಂಕಣಬದ್ಧರಾದ ಜಫಾರ್ ಅಲಿಯವರು ಇಂದಿನ ಯುವ ಜನತೆಗೆ ಶ್ರದ್ಧೆಯ ಜೀವನ ಪಾಠ ಹೇಳಿ ತಮ್ಮ 99 ವಯಸ್ಸಿನಲ್ಲಿ ಈ ಪ್ರಪಂಚದಿಂದ ನಿರ್ಗಮಿಸಿದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಶ್ರೋತೃಗಳ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಮಾರಾಟ ರಂಗ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಗಿಳಿಶಾಸ್ತ್ರದ ಕಂಟಕ. 8:00 ಕನ್ನಡ ಭಾರತಿ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಕಥೆಗಾರ್ತಿ ಡಾಕ್ಟರ್ ಎಂಎಸ್ ವೇದ. ಸಮಯ ಸರಿಯಾಗಿ 6:40.
3: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಪದಪರಿಚಯ.
4: ಇವತ್ತು ಸಡಿಲ ಹೊತ್ರಾಳೆ ಎಂಬ ಪದಗಳನ್ನು ನೋಡೋಣ. ಉತ್ತರ ಕರ್ನಾಟಕದ ಕನ್ನಡದಲ್ಲಿ ಸಡ್ಲು, ಹೈದರಾಬಾದ್ ಕರ್ನಾಟಕದಲ್ಲಿ ಸಡುಲು ಎಂಬ ಪದಗಳು ಬಿಗಿ ಇಲ್ಲದ ಎಂಬ ಅರ್ಥವನ್ನು ಹೊಂದಿ ಕನ್ನಡದಲ್ಲಿ ಬಳಕೆಯಲ್ಲಿ ಇವೆ. ಢೀಲಾ ಉರ್ದುವಿನಿಂದ ಸ್ವೀಕೃತ ಪದವು ಕಲಬುರಗಿ ಬೀದರ್ ಕಡೆಗಳಲ್ಲಿ ಪ್ರಚಲಿತದಲ್ಲಿ ಇದೆ. ಸಡ್ಲು ಸಡುಲು ಎಂಬ ಪದಗಳಿಗೆ ಸಂಸ್ಕೃತದ ಶಿಥಿಲ ಎಂಬ ಪದ ಮೂಲವಾಗಿದೆ. ಸ್ವಾರಸ್ಯವೆಂದರೆ ಶಿಥಿಲ ಎಂಬ ಪದವು ನೇರವಾಗಿ ತದ್ಭವವಾಗಿ ಕನ್ನಡಕ್ಕೆ ಪ್ರವೇಶ ಮಾಡದೇ ಇರುವುದು. ಶಿಥಿಲ ಪದವು ಪ್ರಾಕೃತ ಭಾಷೆಗೆ ಮೊದಲು ಸೇರಿಕೊಂಡು ನಂತರ ಕನ್ನಡಕ್ಕೆ ಪ್ರವೇಶ ಮಾಡಿರುವುದು ವಿಶೇಷ. ಅಂದರೆ ಶಿಥಿಲ ಪದವು ಪ್ರಾಕೃತಕ್ಕೆ ಹೋದಾಗ ಸಡಿಲೋ ಎಂಬ ರೂಪವನ್ನು ಪಡೆಯಿತು. ನಂತರ ಕನ್ನಡಕ್ಕೆ ಆ ರೂಪವು ಸ್ವರಾಂತ ಬದಲಾವಣೆಯ ಮೂಲಕ ಸಡಿಲು ಸಡ್ಲು ಸಡುಲು ಎಂತೆ ಬಳಕೆಗೊಳ್ಳತೊಡಗಿತು. ಬಾಗಿಲಿಗೆ ಮಳೆಯಾಗಿ ಸರಿಯಾಗಿ ಬಿಡದಿಲ್ಲ, ಅದಕ್ಕೆ ಬಾಗಲ ಸಡ್ಲಾಗಿ ಬಿಟ್ಟೈತಿ ಎಂಬ ಮಾತು ನೀವು ಕೇಳಿರಬೇಕು. ಹೊತ್ರಾಳೆ ಹೈದರಾಬಾದ್ ಕರ್ನಾಟಕದ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಗಳಲ್ಲಿ ಹೊತ್ರಾಳೆ ಎಂಬ ಪದ ಆಡುನುಡಿಯಲ್ಲಿ ವಿಶೇಷವಾಗಿ ಬಳಕೆಯಲ್ಲಿ ಇದೆ. ಇದು ಶುದ್ಧ ಕನ್ನಡ ಪದವಾಗಿದೆ. ಈ ಪದವು ಹೊತ್ತು ಅಧಿಕ ಅರಳಿ ಎಂಬ ಎರಡು ಅಚ್ಚಕನ್ನಡದ ಪದಗಳ ಕೂಡುನುಡಿಯಾಗಿದೆ. ಸೂರ್ಯೋದಯದ ವೇಳೆಯನ್ನು ಸೂಚಿಸುವ ಅರ್ಥವನ್ನು ಈ ಪದವು ಹೊಂದಿದೆ. ಹೊತ್ತು ಎಂಬುದು ಸಮಯ, ಅರಳಿ ಎನ್ನುವುದು ಅರಳುವ ಎಂಬ ಅರ್ಥವನ್ನು ಇಲ್ಲಿ ಬಿಡಿ ಪದಗಳು ಹೊಂದಿವೆ. ಹೊತ್ತು ಅರಳುವ ಸಮಯ ಎನ್ನುವುದು ಎಷ್ಟೊಂದು ಸುಂದರ ಪದವಾಗಿದೆ ನೋಡಿ. ಗುಡ್ ಮಾರ್ನಿಂಗ್ ಎಂದು ಇಂಗ್ಲಿಷ್ನಲ್ಲಿ ಹೇಳುವುದಕ್ಕೂ ಶುಭ ಹೊತ್ರಾಳೆ ಎಂದು ಹೇಳುವುದಕ್ಕೂ ಎಷ್ಟೊಂದು ವ್ಯತ್ಯಾಸ ಅಲ್ಲವೇ. ನಮ್ಮ ಶಾಲೆಗೆ ಪಾರ್ಗೋಳೆಲ್ಲ ಹೊತ್ರಾಳೆಯನ್ನು ಹೊಂಟಾವ್ರಿ. ಅಂದರೆ ನಮ್ಮ ಶಾಲೆಯ ಬಾಲಕರೆಲ್ಲರೂ ಮುಂಜಾನೆಯ ಹೊತ್ತಿಗೆ ಶಾಲೆಗೆ ಬಂದಿದ್ದಾರೆ ಎಂದರ್ಥ.
3: ತಪ್ಪು ಒಪ್ಪು.
4: ದಕ್ಷಿಣ ಕರ್ನಾಟಕದ ಮತ್ತು ರಾಯಚೂರು ಬಳ್ಳಾರಿ ವಿಭಾಗದ ಕೆಲವು ಪ್ರದೇಶಗಳ ಕನ್ನಡಿಗರು ಹಕಾರದಿಂದ ಆರಂಭವಾಗುವ ಪದಗಳಲ್ಲಿನ ಹಕಾರವನ್ನು ಲೋಪಗೊಳಿಸಿ ತಪ್ಪು ತಪ್ಪಾಗಿ ಬಳಸುವುದು ರೂಢಿಯಾಗಿ ಬಿಟ್ಟಿದೆ. ಹಾಲು ಎಂಬುದನ್ನು ಆಲೋ ಎಂದರೆ ಅರ್ಥದಲ್ಲಿ ಅಷ್ಟೇನೂ ವ್ಯತ್ಯಾಸ ಆಗದೇ ಇದ್ದರೂ ಹಾಸನ ಎನ್ನುವ ಪದವನ್ನು ಆಸನ ಎಂದು ಬಳಸಿದರೆ ಹಾಸನ ಎಂಬ ದೊಡ್ಡ ಪಟ್ಟಣ ಕುಳಿತುಕೊಳ್ಳುವ ಆಸನವಾಗಿ ಬಿಡುವುದಿಲ್ಲವೇ. ಹಸಿರು ಇದನ್ನು ಹಸಿರು ಅನ್ನಬಾರದು. ಹೋಳು ಹೋಳಾಗಬಾರದು. ಹೋರಾಟ ಹೋರಾಟವಾಗಬಾರದು. ಹೇಡಿ ಎಂಬುದು ಏಡಿ ಆದರೆ ಹೆಮ್ಮೆ ಎಮ್ಮೆ ಆದರೆ ಹುಬ್ಬು ಉಬ್ಬು ಆದರೆ ಹುಣ್ಣು ಉಣ್ಣು ಆದರೆ ಹಪ್ಪಳ ಅಪ್ಪಳ ಆದರೆ ಏನು ಗತಿ. ಇಂಥ ಕೆಲವು ಉದಾಹರಣೆಗಳನ್ನು ಪದಾರಂಭದ ಹಕಾರದ ಲೋಪಕ್ಕೆ ಕನ್ನಡ ಭಾಷೆಯಲ್ಲಿ ಯಾವ ನಿರ್ದಿಷ್ಟ ಕಾರಣವೂ ಇಲ್ಲ. ಹಕಾರವನ್ನು ಉಚ್ಚರಿಸಲು ಪುಪ್ಪುಸದಿಂದ ಬರುವ ಗಾಳಿಯನ್ನು ನಿಯಂತ್ರಿಸಲು ಗಂಟಲಿನ ಭಾಗವನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಅದು ಸ್ವಲ್ಪ ಕಷ್ಟದಾಯಕ. ಅಂತೆಯೇ ಹಕಾರದ ಉಚ್ಚಾರದ ಗೊಡವೆಗೆ ಹೋಗದೆ ಸುಲಭವಾಗಿ ಉಚ್ಚರಿಸಲಿಕ್ಕಾಗಿ ಅಕಾರವನ್ನು ಉಚ್ಚರಿಸಿಬಿಡುವ ವಾಡಿಕೆ ಬಂದಿರಬೇಕು.
3: ಸುಮಧುರ.
4: ಇದು ಅಲ್ಲಮ ಪ್ರಭುದೇವರ ವಚನ.

0: ಆಚಾರವನ್ನು ಲಿಂಗದಷ್ಟು ಪವಿತ್ರ ಎಂಬುದನ್ನು ಅರಿತುಕೊಂಡು ಆ ಅರಿವನ್ನು ಜಡವಾಗಿಸದೆ ಜಂಗಮವಾಗಿಸಿ ಲಿಂಗ ಜಂಗಮ ತಾನೇ ಎಂದು ಭಾವಿಸಿ ಮಾಡುವ ದಾಸೋಹವೇ ಅಂದರೆ ಸಮರ್ಪಣಾ ಭಾವವೇ ಲಿಂಗವೂ ಹೌದು ಜಂಗಮವೂ ಹೌದು ಇದುವೇ ನಿಜದ ನಿಲುವು ಎಂಬುದು ಈ ವಚನದ ಸ್ಥೂಲಾರ್ಥ. ಅಂಗ ಲಿಂಗ ಜಂಗಮಗಳ ಸಂಬಂಧ ಅರಿವು ಆಚಾರಗಳೊಂದಿಗೆ ಹೆಣೆದುಕೊಂಡ ಪರಿಕಲ್ಪನೆ ಇಲ್ಲಿ ಬಿಚ್ಚಿಕೊಂಡಿದೆ. ಮೊದಲ ಸಾಲಿನಲ್ಲಿ ಆಚಾರವೇ ಲಿಂಗ, ಎರಡನೇ ಸಾಲಿನಲ್ಲಿ ಅರಿವೇ ಜಂಗಮ, ಮೂರನೇ ಸಾಲಿನಲ್ಲಿ ಅವೆರಡನ್ನೂ ಒಳಗೊಂಡಿರುವವನು ತಾನಾಗಬೇಕು, ಹಾಗೆ ಆದ ನಂತರ ತಾನು ಮಾಡುವ ದಾಸೋಹವೇ ಲಿಂಗವೂ ಹೌದು ಜಂಗಮವೂ ಹೌದು ಎನ್ನುವಂತಾಗುತ್ತದೆ. ಇದುವೇ ನಿಜವಾದಂತಹ ನಿಲುವು ಎಂದು ಪ್ರಭು ಹೇಳುತ್ತಾನೆ. ಅಲಂ ಪ್ರಭುಗಳು ಆಚಾರವೇ ಲಿಂಗ ಎನ್ನುವಲ್ಲಿ ಆಚಾರದ ಮಹತ್ವವನ್ನು ಎತ್ತಿಡಿಯುತ್ತಾರೆ. ಆಚಾರಗಳ ಕೆಲಸ ಕೇವಲ ಮನಸ್ಸು ಅಥವಾ ಆತ್ಮವನ್ನು ಶುದ್ಧಿ ಮಾಡುವುದು. ಶುದ್ಧವಾದ ಮನಸ್ಸು ಅಂದರೆ ಕಾಮಕ್ರೋಧಾದಿಗಳಿಲ್ಲದ ಮನಸ್ಸು ಲಿಂಗ ಧ್ಯಾನದಲ್ಲಿ ಸುಲಭವಾಗಿ ತೊಡಗಬಲ್ಲದು ಎಂದರ್ಥ. ಲಿಂಗ ಧ್ಯಾನದ ಮೂಲಕ ಮಾತ್ರ ಲಿಂಗಾಂಗ ಸಾಮರಸ್ಯ ಸಾಧ್ಯ. ಈ ಏಕಾಗ್ರತೆಯನ್ನು ಹೊಂದುವುದೇ ಸಾಧಕನ ಗುರಿಯಾಗಿದೆ. ಇದನ್ನು ಸಾಧಿಸಲು ಇರುವುದೇ ಆಚಾರವೆಂಬ ಸೋಪಾನ. ಪ್ರಭುಗಳ ದೃಷ್ಟಿಯಲ್ಲಿ ಆಚಾರವೇ ಲಿಂಗ. ಇನ್ನು ಮುಂದಿನ ಸಾಲಿನಲ್ಲಿ ಪ್ರಭುಗಳು ಮನದಲ್ಲಿ ಬೆಳಗುತ್ತಿಪ್ಪ ಅರಿವೇ ಜಂಗಮ ಎನ್ನುತ್ತಾರೆ. ಅರಿವು ಇದರ ಸಾಮಾನ್ಯ ಅರ್ಥ ತಿಳುವಳಿಕೆ, ಪ್ರಜ್ಞೆ, ಜ್ಞಾನ, ವಿವೇಕ, ವಿಶೇಷ ಅರ್ಥ ಆತ್ಮಾನುಭೂತಿ, ಸಾಕ್ಷಾತ್ಕಾರ, ಸಂಪೂರ್ಣ ಜ್ಞಾನ, ಇವೆಲ್ಲವೂ ಮನಕ್ಕೆ ಆಳಕ್ಕೆ ಸಂಬಂಧಿಸಿದವು. ಅರಿವಿಗೆ ಮೂಲವಾದದ್ದು ಭಾವ. ಒಳ್ಳೆಯದು ಕೆಟ್ಟದ್ದು, ಮಹತ್ವದ್ದು ಮಹತ್ವ ಅಲ್ಲದ್ದು ಎಂಬುದರ ತಿಳುವಳಿಕೆಯ ಮೊದಲು ಮನಸ್ಸಿನ ಭಾವದಲ್ಲಿ ಮೂಡುತ್ತದೆ. ಭಾವದಲ್ಲಿ ಮೂಡಿದ್ದು ತಿಳುವಳಿಕೆ, ಆದರೂ ಅದು ಸಾಕಾರಗೊಳ್ಳುವುದಕ್ಕೆ ಅಥವಾ ಗಟ್ಟಿಗೊಳ್ಳುವುದಕ್ಕೆ ಕ್ರಿಯಾಚರಣೆಯು ಬೇಕಾಗುತ್ತದೆ. ಪ್ರಭುಗಳು ಈ ವಚನದಲ್ಲಿ ಅರಿವೇ ಜಂಗಮವಾಗಬೇಕು ಎನ್ನುವುದನ್ನು ವಿಶೇಷವಾಗಿ ಹೇಳಿದ್ದಾರೆ. ಇಲ್ಲಿ ಜಂಗಮ ಎಂದರೆ ಯಾವುದು ಜಡವಲ್ಲವೋ, ಯಾವುದು ಸ್ಥಗಿತತೆ ಅಲ್ಲವೋ ಅದು ನಿತ್ಯ ಚಲನಶೀಲ ಚೈತನ್ಯ ಸ್ವರೂಪವಾದದ್ದು. ಮನದಲ್ಲಿನ ಅರಿವು ಜಡವಾದರೆ, ಬೇರೆ ಯಾವುದನ್ನೂ ಆಲೋಚಿಸದೆ ಸ್ಥಗಿತವಾಗಿ ಬಿಟ್ಟರೆ ಅಂಥ ಅರಿವಿನಿಂದ ಯಾವ ಪ್ರಯೋಜನವೂ ಇಲ್ಲ. ಆಚಾರ ಈ ಪದಕ್ಕೆ ನಡತೆ, ಶಿಷ್ಯರು ಉತ್ತಮರು ಆಚರಿಸುವ ಪದ್ಧತಿ, ಪರಂಪರಾಗತ ಒದಗಿ ಬಂದ ನಿಯಮಿತ ನಿತ್ಯ ಕರ್ಮಗಳು, ಸಂಪ್ರದಾಯ, ಪದ್ಧತಿ, ವಾಡಿಕೆ, ವಿದ್ಯುಕ್ತ ಕರ್ಮ, ಈ ಅರ್ಥಗಳಿವೆ. ಆಚರಿಸಲ್ಪಡುವ ಕಾರ್ಯಗಳಲ್ಲೂ ಆಚಾರದಿಂದ ಕೂಡಿರುವುದಿಲ್ಲ. ಆಚಾರಕ್ಕೂ ಸಾಮಾನ್ಯ ಕ್ರಿಯೆಗೂ ವ್ಯತ್ಯಾಸವಿದೆ. ನಿತ್ಯ ಚಟುವಟಿಕೆಗಳು ಒಂದು ರೀತಿಯಲ್ಲಿ ಆಚರಣೆಗಳಾದರೂ ದಾರ್ಶನಿಕರಲ್ಲಿ ಆಚರಣೆ ಎಂಬುದಕ್ಕೆ ವಿಶೇಷ ಅರ್ಥವಂತಿಕೆ ಇದೆ. ಇಲ್ಲಿ ಆಚಾರವೆಂಬುದು ಕಟ್ಟಳೆಯಾಗಿರುತ್ತದೆ. ಅಲ್ಲಿ ನಂಬಿಕೆಗಳು ಬೇಕು, ಅವುಗಳಿಗೆ ಪೂರ್ವಕವಾದ ಆಚಾರಗಳೂ ಬೇಕು. ಅಂತಹ ಮೂಲಭೂತ 50 ಆಚಾರಗಳ ಪಟ್ಟಿಯೊಂದನ್ನು ಚನ್ನಬಸವಣ್ಣನವರು ಮಾಡಿ ಅವನ್ನು ವೀರಶೈವನಾದವನು ಆಚರಿಸಬೇಕೆಂದು ವಿಧಿಸಿದ್ದಾರೆ. ಜಂಗಮ ಎನ್ನುವ ಪದಕ್ಕೆ ಸಂಚರಿಸುವ, ಚಲಿಸುವ ಎಂಬ ಸಾಮಾನ್ಯ ಅರ್ಥಗಳಿವೆ. ವೀರಶೈವ ಪರಿಭಾಷೆಯಲ್ಲಿ ಈ ಪದಕ್ಕೆ ವಿಶೇಷ ಅರ್ಥಗಳಿವೆ. ಭಕ್ತರಿಗೆ ಜಂಗಮನು ಉಪಾಸ್ಯಮೂರ್ತಿಗಳಲ್ಲಿ ಒಬ್ಬ. ಅವನಿಗೆ ಗುರು ಲಿಂಗದೀಕ್ಷೆ ಕೊಟ್ಟು ಧರ್ಮಾಚರಣೆಯ ಮಾರ್ಗದರ್ಶನ ನೀಡಿದ ಮೇಲೆ ಭಕ್ತನಿಗೆ ಗುರು ಲಿಂಗಗಳು ಉಪಾಸ್ಯಮೂರ್ತಿಗಳಾಗುತ್ತವೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ NS ಪ್ರಸಾದ್.
2: ಕನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು.
3: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ SS ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ HC ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾ ಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
2: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
3: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
2: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
3: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೋಲಾರ ಸಮೀಪದಲ್ಲಿ ಮಾವನ್ನು ಬೆಳೆದಿರುವಂತಹ ಕೃಷಿಕರೊಬ್ಬರು ಅವರ ಅನುಭವಗಳನ್ನು ಹಂಚಿಕೊತಾ ಇದ್ದರು. ಅವರು ಮಾವಿನ ಬೇಸಾಯದ ಬಗ್ಗೆ ಮಾತಾಡಲಿಲ್ಲ. ಅವರ ತಂದೆ ಅವರ ಜಮೀನಿನಲ್ಲಿ ಬೆಳೆಸಿದಂತಹ ತೇಗದ ಬಗ್ಗೆ ಮಾತಾಡ್ತಾ ಇದ್ದರು. ಅವರು ಇನ್ನೂ ಚಿಕ್ಕೋರಂತೆ. ತಂದೆ ಒಮ್ಮೆ ಮಾವಿನ ಸಸಿ ತರೋಣ ಅಂತ ಹೇಳಿ ಪೇಟೆಗೆ ಹೋದಾಗ ಅರಣ್ಯ ಇಲಾಖೆಗೆ ಹೋಗಿದ್ರಂತೆ. ಅರಣ್ಯ ಇಲಾಖೆಯವರು ಬಲವಂತ ಮಾಡಿ ಅವರಿಗೆ ಒಂದು 40 ತೇಗದ ಸಸಿಗಳನ್ನು ಕೊಟ್ಟು ಕಳಿಸಿದರು. ಇವರಿಗೆ ತೇಗ ನೆಡೋ ಆಸಕ್ತಿ ಇರಲಿಲ್ಲ, ಯಾಕೆಂದರೆ ಮಾವು ಬೆಳೆಯೋಣ ತೇಗ ಯಾಕೆ ಅನ್ನೋದು ಅವರ ತಂದೆ ಚಿಂತನೆ. ಆದರೆ ಮಗಂಗೆ ಹೇಳಿದ್ರಂತೆ, ನೋಡಪ್ಪ, ಎಲ್ಲರೂ ಒಂದು ಮೂಲೆಯಲ್ಲಿ ಜಾಗ ಇದ್ದರೆ ಅಲ್ಲಿ ಹಾಕಿಬಿಡು, ಹೆಂಗೋ ಬೆಳ್ಕೊಂಡು ಹೋಗಲಿ ಆ ಮರದ ಜೊತೆ ಈ ಮರ ಅಂದರು. ಮಗನೂ ಯೋಚನೆ ಮಾಡಿದ. ಒಂದು ಜಮೀನಿನ ಒಂದು ಬದಿಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾಲುವೆ ಮಾಡಿದರು. ಈ ಕಾಲುವೆ ಪಕ್ಕದಲ್ಲೇ ಒಂದು ಏರು ಬದುವನ್ನು ಮಾಡಿದರು. ಸಾಲಾಗಿ ಸೈನಿಕರ ಥರ ಮರ ಇಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಹಾಕುವಾಗಲೇ 30 ಅಡಿ ಅಂತರದಲ್ಲಿ ತೇಗದ ಸಸಿಗಳನ್ನು ನಾಟಿ ಮಾಡಿಕೊಂಡ್ರು, ಮರೆತು ಬಿಟ್ರು. ಅಷ್ಟೇ, 30 ವರ್ಷ ಆಯಿತು. ತೆವರಿನಲ್ಲಿ ನೋಡ್ತಾ ಇದ್ದರು ಮರಗಳು, ಪಕ್ಕದಲ್ಲೇ ಕಾಲುವೆನೂ ಕೂಡ ಇದ್ದಿದ್ದರಿಂದ ಸೊಂಪಾಗಿ ಬೆಳೀತಾ ಇತ್ತು. ಎಲ್ಲರೂ ಅನ್ಕೋತಾರೆ ತೇಗ ಬರವನ್ನು ಸಹಿಸ್ಕೊಂಡು ಬೆಳೆಯುತ್ತೆ ಅಂತ. ಆದರೆ ಖಂಡಿತವಾಗೂ ಆ ಮಾತು ಸುಳ್ಳು. ತೇಗಕ್ಕೂ ನೀರು ಬೇಕು. ಇಲ್ಲೆಲ್ಲಿ ನೀರು ಕಾಲುವೆಗಳು ಹೋಗಿರ್ತವೆ, ಅದರ ಪಕ್ಕದಲ್ಲಿರೋ ತೇಗದ ಮರಗಳನ್ನು ತಾವು ಒಮ್ಮೆ ಗಮನಿಸಿ, ಬಹಳ ಚೆನ್ನಾಗಿ ಬೆಳೆದಿರುತ್ತೆ. ಈ ಮರಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆದವು. ತಂದೆ ಏನೋ ಕಾರಣಾಂತರಗಳಿಂದ ಕಾಲುವಾದರು. ಮಗ ಎಲ್ಲ ತರಹದ ಬೆಳೆಯನ್ನು ಬೆಳೆದ ಜಮೀನಿನಲ್ಲಿ. ಅವರು ದೊಡ್ಡ ಜಮೀನ್ದಾರರೇ, 20-25 ಎಕರೆ ಜಮೀನಿತ್ತು. ಮಾವು ಬೆಳೆದರು, ಗೋಡಂಬಿ ಬೆಳೆದರು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದರು, ಹಿಪ್ಪನೇರಳೆ ಬೆಳೆದರು. ಆದರೆ ಯಾವ ಬೆಳೆನೂ ಕೂಡ ಕೈ ಹತ್ತಲಿಲ್ಲ. ಒಮ್ಮೆ ಅವರ ಮಗಳಿಗೆ ಮದುವೆ ಮಾಡಬೇಕಾದಂತಹ ಸಂದರ್ಭ ಬಂತು. ಪೇಟೆಯಿಂದ ಸಾಲ ಮಾಡೋಣ ಅಂತ ಹೋದರು. ಆಗ ಆ ಸಾಲ ಕೊಡಬೇಕಾದವರು ಜಮೀನನ್ನು ಆಧಾರವಾಗಿ ಇಟ್ಕೋಬೇಕಾಗತ್ತೆ, ಒಂದು ಸರಿ ಜಮೀನು ಬಂದು ನೋಡ್ತೀವಿ ಅಂತ ಹೇಳಿದ್ರಂತೆ. ಆಯಿತು, ಬನ್ನಿ, ಅದರಲ್ಲೇನು ಅಂತ ಇವರು ಅವರನ್ನು ಕರ್ಕೊಂಡು ಹೋದರು. ಅವರು ಜಮೀನಿಗೆ ಬಂದು ನೋಡಿ ಹೇಳಿದ್ರಂತೆ, ಅಯ್ಯ, ಇದು 30 ವರ್ಷದ ತೇಗ, ಮಾರು ನೋಡು ಒಂದು ಸರಿ ಎಷ್ಟು ದುಡ್ಡು ಬರುತ್ತೆ ಅಂತ. ಇವ್ರ ಹತ್ರ 40 ಸಸಿಗಳಿದ್ವು, ಆದರೆ ಸರಿಯಾಗಿ ಬೆಳೆದದ್ದು 30 ಮಾತ್ರ. ಒಮ್ಮೆ ನೋಡೋಣ ಅಂಥೇಳಿ ಮರ ಕತ್ತರಿಸೋನ್ನ ಕರ್ಕೊಂಬಂದಾಗ ಇವರಿಗೆ ಆಶ್ಚರ್ಯ ಆಯಿತು. ಒಂದೊಂದು ಮರ 50,000 ರೂಪಾಯಿಗಳಿಗೆ ಮಾರಾಟ ಆಯಿತು. ಅಲ್ಲಿಗೆ 30 ಮರಗಳಿಂದ 15 ಲಕ್ಷ ರೂಪಾಯಿ ಆದಾಯ. ಅವರು ಕಣ್ಣೀರನ್ನು ತುಂಬಿಕೊಂಡು ಹೇಳ್ತಾರೆ, ನಾನು ಕಳೆದ 30 ವರ್ಷದಿಂದ ಬೇಸಾಯ ಮಾಡಿದೆ ಸರ್, ಆದರೆ ಯಾವತ್ತೂ ಇಷ್ಟು ಆದಾಯವನ್ನು ಒಂದು ಬೆಳೆಯಲ್ಲಿ ನಾನು ನೋಡಲೇ ಇಲ್ಲ. ನಮ್ಮಪ್ಪ ಜಮೀನಿನ ಯಾವುದೋ ಮೂಲೆಯಲ್ಲಿ ಬಿದ್ದಿರುತ್ತೆ ಹಾಕು ಅಂತ ಹೇಳಿದ್ದಕ್ಕೆ ಒಂದು 40 ತೇಗದ ಸಸಿಗಳನ್ನು ಹಾಕಿದೆ. ಇವತ್ತು ಅದು ನನ್ನ ಜಮೀನನ್ನು ಮಾರೋ ಪರಿಸ್ಥಿತಿಯನ್ನು ದೂರ ಮಾಡಿ ಕೈ ತುಂಬ ಆದಾಯ ಕೊಡ್ತು. ಮಗಳ ಮದುವೆ ಮಾಡಿದೆ, ಒಂದಷ್ಟು ಹಣವನ್ನು ಬ್ಯಾಂಕಲ್ಲಿ ಇಟ್ಕೊಂಡೆ. ಇವಾಗ ನನಗನ್ಸುತ್ತೆ ಪ್ರತಿಯೊಬ್ಬರೂ ಅವರ ಜಮೀನಿನಲ್ಲಿ ಮರಗಳನ್ನು ಬೆಳಿಬೇಕು. ಮಕ್ಕಳು ಕಾಯ್ತಾರೋ ಇಲ್ವೋ ಗೊತ್ತಿಲ್ಲ, ಮರಗಳು ಕಾಯ್ತವೆ, ಮರ ದುಡಿಯೋ ಮಕ್ಕಳಂತೆ ಅಂದರು. ಇದು ಎಷ್ಟು ಮಾರ್ಮಿಕವಾದ ಮಾತಲ್ವಾ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ. ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ನೆನಪಿಡಿ, ಕೃಷಿ ರಂಗದಲ್ಲಿ ಕೃಷಿ ಮಾರಾಟ ರಂಗ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಸಂಜೆ 6:50. ಆಕಾಶವಾಣಿ ಮೈಸೂರು, ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
5: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾಃ. अथ वार्ताः. नवदेहल्यां नीति आयोगस्य शासिपरिषदोपवेशनस्य अध्यक्षतां कुर्वन् प्रधानमन्त्री नरेन्द्र मोदी अवोचत् यत् यदा विश्वस्य प्रमुखाः अर्थव्यवस्थाः आर्थिक समाह्वानानां सामुख्यं कुर्वन्तः सन्ति तस्मिन् काले अपि भारतस्य विकासयात्रा विश्वम् अविरतं प्रेरयति. तेन ऊर्जाक्षेत्रे वैश्विक उत्कृष्टपद्धतीनां स्वीकरणाय आत्मनिर्भरतां प्रति देशस्य संकल्पं दृढयितुं बलं प्रदत्तम्. प्रधानमन्त्रिणा राज्यानि एकं मण्डलम् एकः उत्पादः ODOP तथा रक्षानिर्माणक्षेत्रे निर्यातोन्मुखनीतीनां विकासाय प्रेरितानि. अस्य वर्षस्य मुख्यविषयो विकसित भारत @2047 कृते समावेशी मानव विकासः आसीत्. नीति आयोगस्य उपाध्यक्षेण अशोक लाहरी महोदयेन सबलं प्रोदीरितं यत् सुशिक्षिता कौशलयुक्ता च जनसंख्या एव देशस्य सफलतायाः मार्गो वर्तते. राष्ट्रपतिपदासीना द्रौपदी मुर्मुः अद्यारभ्य उत्तराखण्डस्य द्विदिवसीय आधिकारिकप्रवासे भविष्यति. अस्मिन् प्रवासे राष्ट्रपतिः देहरादूनस्थिते भारतीय सैन्य अकादमी इत्यस्य 58-तम नियमित पाठ्यक्रमस्य निरीक्षणं विधास्यति. भारतस्य खरीफ वपनर्तौ प्रविष्टे सति तैलबीज कृषेः अनुसंधान आधारित ज्ञानं कृषकाणां चलदूरभाषे प्रदातुं ऑयल सीड्स किसान मित्र नाम्नी व्हाट्सएप आधारित AI परामर्श सेवा प्रकटीभूता. अत्रावधेयं यत् कृषि कृषक कल्याण मंत्रालयेन प्रख्यापितं यत् अनया नूतन व्यवस्थया भारतस्य कोऽपि तैलबीज कृषकः केवलं व्हाट्सएप माध्यमेन निःशुल्कं विश्वसनीयं तत्क्षणं च सस्य संबद्धं परामर्शं स्वभाषया सारल्येन प्राप्तुं शक्नोति. फिनलैंड देशे आयोजितायां कुंतरांता वार्तायां भागं गृहणन् विदेश मंत्री डॉक्टर एस जयशंकरः चिंतां प्रकटयन् अब्रवीत् यत् प्रचल्यमानाः वैश्विकाः संघर्षाः स्वक्षेत्रात् बहिरपि विश्वस्य उपरि भारं वर्धयन्ति. तेन कूटनीतौ अनुकूल परिस्थितीनां निर्माणाय तथा आपूर्ति श्रृंखलायाः विश्चक निवारणाय विविधीकरणाय च बलं प्रदत्तम्. भारतस्य ऊर्जानीतिं ब्रुवन् मन्त्रिणा प्रख्यापितं यत् भारतस्य ऊर्जाचयनं राष्ट्रहितेन प्रेरितमस्ति, यत्र उपलब्धता मूल्यसुलभता च प्रमुखा वर्तते. वाणिज्योद्योगमन्त्री पीयूषगोयलः अद्यारभ्य स्विट्जरलैंड देशस्य द्विदिवसीय आधिकारिकयात्रायां भविष्यति. यात्रायामस्यां मंत्री स्विट्जरलैंड देशस्य राष्ट्रपतिना गाय पार्मेलिन इत्यनेन सह मिल्यात्. श्रीगोयलः तत्रत्य भैषजोद्योगस्य प्रमुख प्रतिनिधिभिः साकमपि विचार विनिमयं करिष्यति. वाणिज्योद्योग मंत्रालयेन उक्तं यत् एषः प्रवासः भारत स्विट्जरलैंड आर्थिक सहयोगं सुदृढं करिष्यति, सहैव भारत EFTA व्यापार आर्थिक संधेः कार्यान्वयनस्य चर्चां सुगमां करिष्यति. एतदतिरिच्य मंत्री ज्यूरिक नगरे स्विस ಸ್ವಿಸ್ ವಿಪಣಿಭಿ ನಿವೇಶಕೈ ಚ ಸಹ ಮಿಲಿತ್ವಾ ದ್ವಿಪಕ್ಷೀಯ ವ್ಯಾಪಾರಸ್ಯ ನಿವೇಶಸ್ಯ ಸಂಸ್ಥಾಗತ ಸಹಯೋಗಸ್ಯ ವಿಸ್ತಾರಾಯ ಅವಸರಾಣಾಂ ಗವೇಷಣಂ ಚ ವಿಧಾಸ್ಯತಿ. ಸಿಡ್ನಿ ನಗರೆ ಪ್ರಚಲ್ಯಮಾನಾಯಾಃ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಸ್ಪರ್ಧಾಯಾಃ ಮಹಿಳಾ ಏಕಲವರ್ಗೆ ಪಿವಿ ಸಿಂಧು ತನ್ವಿ ಶರ್ಮಾ ಚ ಸಫಲತಾಂ ಅವಾಪ್ಯ ಪ್ರಾಗುಪಾಂತ್ಯ ಚಕ್ರಂ ಪ್ರವಿಷ್ಟವತ್ಯೌ. ಆಗಾಮಿ ಕ್ರೀಡಾಯಾಂ ಸಿಂಧು ಚೆನ್ ಯುಯು ಇತ್ಯನೆಯ ಸಹ ಸ್ಪರ್ಧಿಶಿಷ್ಟ. ಇತದ್ ಪಶ್ಚಾತ್ ಪುರುಷ ಏಕಲವರ್ಗೆ ಕಿರಣ್ ಜಾರ್ಜ್ ಸನಿ ದಯಾನಂದ ತರುಣ ಮೆನ್ನೆಪಲ್ಲಿ ಚ ಸ್ವಸ್ವ ಕ್ರೀಡಾಸು ಪರಾಭೂತಃ. ಇತಿ ವಾರ್ತಾಃ.
1: ಸಮಯ ಸರಿಯಾಗಿ 7 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
3: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ. ಯೋಗವಾಣಿ ಯೋಗವಾಣಿ
0: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
6: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
3: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
7: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
3: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ ಅನುಸರಿಸಿ.
3: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
6: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
7: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟ್ರದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 Years of Nari Shakti ಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನು ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1ರಿಂದ ಮುಂದೆ ಬರುವ March 31ರವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 ಅಮೌಂಟ್ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002 ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
5: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ ಜುಲೈ 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ 1 ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
7: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
6: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
7: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
6: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
7: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
6: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
8: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
6: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
9: ನಮಸ್ತೆ.
6: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
9: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾವು ಕಾಣ್ತೇವೆ.
6: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
9: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14-18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲ ಕಾರ್ಮಿಕರು ಅಂತಿದ್ರು, ಈಗ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದು.
6: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣುವಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
9: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14-18 ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂಥದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸ್ಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
6: ತಿಂಗಳಲ್ಲ,
9: ನಿರಂತರವಾಗಿ
6: 27 ದಿನ
9: ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
6: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
9: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದೋ ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದರೂ ಕೆಲಸ ಮಾಡ್ತಾ ಇರುವಂಥದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನು ರಕ್ಷಣೆ ಮಾಡುವಾಗ ನಮಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂತ.
6: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
9: ನಮಗೆ ಮಕ್ಕಳ ಸಹಾಯವಾಣಿ 1098 ಇರಬಹುದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ, ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ, ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
6: ಮನಸ್ಸಿಗೆ
9: ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ.
6: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತಾ?
9: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
6: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
9: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರೂ ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳ್ಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯ

0: ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
0: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂಥದ್ದು.
1: ಇಂತಹ ಘಟನೆಗಳು ಏನಾದರೂ ಕಂಡು ಬಂದಿದೆಯಾ?
0: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದರೆ ತುಂಬಾ ಎಲ್ಲ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸ್ಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
0: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನ ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ.
2: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿ ಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
3: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
4: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
4: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಸಮಯ 7:30:20. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
6: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
3: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
4: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ

ಉಂಟಾಗುವುದರಿಂದ ಮೈಸೂರು ನಗರಕ್ಕೆ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ದಿನಾಂಕ 14 ಹಾಗೂ 15 ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಹೀಗಾಗಿ ಸಾರ್ವಜನಿಕರು ನೀರು ಬಂದ ವೇಳೆಯಲ್ಲಿ ನೀರನ್ನು ಶೇಖರಿಸಿಕೊಂಡು ಮೈಸೂರು ಮಹಾನಗರ ಪಾಲಿಕೆಯೊಂದಿಗೆ ಸಹಕರಿಸಲು ಈ ಮೂಲಕ ಕೋರಲಾಗಿದೆ. ವ್ಯತ್ಯಯ ಉಂಟಾಗುವ ಪ್ರದೇಶಗಳು ಹೀಗಿವೆ: ಮಂಡಿ ಮೊಹಲ್ಲಾ, ಎಚ್ಎಲ್ಆರ್ ಆಶ್ರಿತ ಪ್ರದೇಶಗಳು, ಲಷ್ಕರ್ ಮೊಹಲ್ಲಾ, ಯಾದವಗಿರಿ, ಬನ್ನಿಮಂಟಪ, ಎಬಿಸಿ ಲೇಔಟ್, ಪುಲಕೇಶಿ ರಸ್ತೆ, ಮಂಡಿ ಮೊಹಲ್ಲಾ, ವೀರನಗೆರೆ, ಸಿದ್ದಿಖಿ ನಗರ, ಶಿವರಾತ್ರೀಶ್ವರ ನಗರ, ತಿಲಕ್ ನಗರ, ಬಡೇಮಕಾನ್, ಹಲೀಂ ನಗರ, ದೇವರಾಜ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾದ ಕೆಲವು ಪ್ರದೇಶಗಳು, ನಜರ್ಬಾದ್ ಮೊಹಲ್ಲಾ, ವಿದ್ಯಾರಣ್ಯಪುರಂ, ವಿಶ್ವೇಶ್ವರ ನಗರ, ಚಾಮುಂಡಿಪುರಂ, ಲೂರ್ದ್ ನಗರ, ಮೀನಾ ಬಜಾರ್, ವಾರ್ಡ್ ಸಂಖ್ಯೆ 8, 17, 18, 19, 23, 27, 40, 41, 55, 60, 61, 62 ಹಾಗೂ ಮೇಟಗಳ್ಳಿ ಮತ್ತು ಹೆಬ್ಬಾಳು ಕೈಗಾರಿಕಾ ಪ್ರದೇಶಗಳು ಜೊತೆಗೆ ಇನ್ನಿತರ ಕೆಲವು ಪ್ರದೇಶಗಳು. ಸಾರ್ವಜನಿಕರು ನೀರು ಬಂದ ವೇಳೆಯಲ್ಲಿ ನೀರನ್ನು ಶೇಖರಿಸಿಕೊಂಡು ಮೈಸೂರಿನ ಮಹಾನಗರ ಪಾಲಿಕೆಯೊಂದಿಗೆ ಸಹಕರಿಸಬೇಕೆಂದು ಕಾರ್ಯಪಾಲಕ ಅಭಿಯಂತರರು, ನೀರು ಸರಬರಾಜು ಮತ್ತು ಒಳಚರಂಡಿ ಪಶ್ಚಿಮ ವಿಭಾಗ ಇಲ್ಲಿನ ಪ್ರಕಟಣೆ ತಿಳಿಸುತ್ತದೆ. ಮೈಸೂರಿನ ರೂಟ್ಸೆಟ್ ಸಂಸ್ಥೆಯು ಎನ್ಆರ್ಎಲ್ಎಂ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಕೆಲವು ಕೌಶಲ್ಯ ತರಬೇತಿಗಳನ್ನು ಪ್ರಾರಂಭಿಸುತ್ತಿದ್ದಾರೆ. ಬ್ಯೂಟಿ ಪಾರ್ಲರ್ ಈ ತಿಂಗಳ 17-21, ಎಂಬ್ರಾಯ್ಡರಿ ಹಾಗೂ ಫ್ಯಾಬ್ರಿಕ್ ಪೇಂಟಿಂಗ್ ಈ ತಿಂಗಳ 18-ಜುಲೈ 18, ಕಂಪ್ಯೂಟರ್ ಟ್ಯಾಲಿ ಈ ತಿಂಗಳ 24-ಜುಲೈ 31. ಹೆಚ್ಚಿನ ಮಾಹಿತಿಗಾಗಿ ರೂಟ್ಸೆಟ್ ಸಂಸ್ಥೆಯನ್ನು ಸಂಪರ್ಕಿಸಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಒಟ್ಟಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ಧಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ

0: ಹುಡುಕಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ಧ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14-16ರವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟುಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ಧ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಪ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್ ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ಧತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. ಕೋವಿಡ್-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವಾ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲ ಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಗೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
3: ಸಮಯ 7:45:14 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ರಚನೆ. ಸಂಸಾರ ನೌಕೆ ಚಿತ್ರಕ್ಕಾಗಿ ಸಂಗೀತ ಅಳವಡಿಸಿದ್ದಾರೆ ಎಂ ರಂಗರಾವ್.

0: ಪಕ್ಕದಲ್ಲಿ ಮೊಡವೆಯಾ
1: ಸಾಯಿ ಬಾಲ್,
0: ಕಜ್ಜಿ ಹುಳುಕಡ್ಡಿ
1: ಸಾಯಿ ಬಾಲ್,
0: ಗುಳ್ಳೆ ಗಜಕರ್ಣ
1: ಸಾಯಿ ಬಾಲ್,
0: ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಹೊಯ್ಸಳರ ಸಾಹಸಕ್ಕೆ ಸಾಕ್ಷಿಯಾಗುವೆ.
1: ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಹೊಯ್ಸಳ ಚಿತ್ರದ ಹಾಡು. ಸಿ ವಿ ಶಿವಶಂಕರ್ ಗೀತೆ ಬರೆದಿದ್ದಾರೆ, ಲಕ್ಷ್ಮೀನಾರಾಯಣ ಅವರ ಸಂಗೀತವಿದೆ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಹಂಸಲೇಖ ಅವರು ಬರೆದು ಸಂಗೀತ ಕೇಳಬಡಿಸಿರುವ ಮುತ್ತಿನಹಾರ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಹಾಗೂ ಚಿತ್ರ.

ಅತ್ಯಂತ ಪ್ರಖ್ಯಾತ ಪುಸ್ತಕಗಳಲ್ಲಿ ಯೋಗ ಮಕರಂದ 1934, ಯೋಗಾಸನಗಳು ಅನ್ನುವಂಥದ್ದು 1941, ಯೋಗ ರಹಸ್ಯ ಮತ್ತು ಯೋಗವಲ್ಲಿ ಅಂತ 1988 ಬರೆದಿದ್ದಾರೆ. ಅಂದರೆ ನೂರಾರು ವರ್ಷ ಬದುಕಿದಂಥ ಆ ವ್ಯಕ್ತಿ ಕೊನೆ ಕೊನೆಯಲ್ಲಿ ಅಂತಿಮ ದಿನಗಳಲ್ಲಿ ಟಿ ಕೃಷ್ಣಮಾಚಾರ್ಯರು ಯಾರಿಗೂ ಕಾಣದಲೆ ಅಗೋಚರವಾದಂಥ ಒಂದು ಸ್ಥಳದಲ್ಲಿ ಹೋಗಿ ಗುಹೆ ಒಳಗಡೆ ಕೂತ್ಕೊಂಡ್ಬಿಟ್ಟು ತಿಂಗಳಾನ್ಗಟ್ಟಲೆ ಬರ್ತಾ ಇರಲಿಲ್ಲ. 6 ತಿಂಗಳು 8 ತಿಂಗಳಾದ್ಮೇಲೆ ಒಂದ್ಸಲ ಬರ್ತಿದ್ರು. ಅವ್ರು ಊಟ ಏನು ಮಾಡ್ತಿದ್ರು, ನೀರೇನು ಕುಡಿತಾ ಇದ್ರು, ಅವ್ರು ಏನು ಮಾಡ್ತಾ ಇದ್ರು ಒಳಗಡೆ ಅನ್ನೋದು ಇವತ್ತಿಗೂ ಕೂಡ ಒಂದು ರಹಸ್ಯವಾಗಿದೆ. ಇಂಥ ವ್ಯಕ್ತಿ ಒಡೆಯರವರ ಸಹವಾಸ ಬಂದಾಗ 1930 ಯಾವುದೋ ಒಂದು ಕಾಯಿಲೆ ಒಡೆಯರನ್ನ ಬಾಧಿಸ್ತಾ ಇತ್ತು. ಅನೇಕ ಜನ ವೈದ್ಯರುಗಳು ಅದನ್ನು ಏನಾರು ಮಾಡಿ ಚಿಕಿತ್ಸೆ ಮಾಡಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ, ಅಲೋಪತಿ ಶಾಸ್ತ್ರದಲ್ಲಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿದರೂ ಕೂಡ, ಬೇರೆ ಬೇರೆ ಫಾರಿನ್ ಡಾಕ್ಟರ್ಸ್ ಎಲ್ಲ ಬಂದು ಮಾಡಿದರೂ ಕೂಡ ಅವರಿಗೆ ಆ ಕಾಯಿಲೆ ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣಮಾಚಾರ್ಯರು ಹೇಳ್ತಾರೆ, ನೀವು ಇದನ್ನು ಬಿಟ್ಬಿಡಿ, ಈ ಔಷಧಿಗಳೆಲ್ಲ ತೊಗೋಬೇಡಿ, ನಾನು ಯೋಗದಲ್ಲಿ ಕೆಲವನ್ನು ಹೇಳ್ತೀನಿ, ಅದನ್ನು ಮಾಡ್ಕೊಂಬನ್ನಿ ಅಂತ ಹೇಳಿ ಅವರು ಆಗ ಕೊಟ್ಟಂಥ ಸಲಹೆಯ ಪ್ರಕಾರ ಮಾಡಿದಂಥ ಪ್ರಾಣಾಯಾಮ ಧ್ಯಾನ ಇರ್ಬೋದು ಅಥವಾ ಯೋಗದ ಕೆಲವು ಭಂಗಿಗಳನ್ನು ಹೇಳಿಕೊಟ್ರು. ಅದಾದಮೇಲೆ ಅವರ ಕಾಯಿಲೆ ಗುಣವಾಗಿದ್ದನ್ನು ನೋಡಿ ಅನೇಕ ಡಾಕ್ಟರ್ಗಳು ಕೂಡ ಮುಖವಿಸ್ಮಿತರಾಗ್ತಾರೆ. ಆಗ ಜಗನ್ಮೋಹನ್ ಪ್ಯಾಲೇಸಲ್ಲಿ ಒಂದು ಜಾಗವನ್ನು ಕೊಡ್ತೀನಿ, ನೀನಲ್ಲಿ ಯೋಗಶಾಲೆಯನ್ನು ಆರಂಭಿಸು ಅಂಥೇಳಿ ಅವರು ಸೂಚಿಸ್ತಾರೆ. ಅವತ್ತಿಂದ ಅಲ್ಲಿ ಯೋಗಶಾಲೆಯನ್ನು ಅವರು ಪ್ರಾರಂಭ ಮಾಡ್ತಾನೆ. ಆಗಿನ ಕಾಲದಲ್ಲೇ ಪ್ರಸಿದ್ಧವಾಗಿದ್ದಂಥ ಅವಧೂತರಾಗಿದ್ದಂತಹ ದಿಲೀಪ್ ಜಿ ಮಹಾರಾಜ್, ಮಾರ್ಕ್ ವಿಟ್ವೆಲ್ ಅವರು ಕೂಡ ಇವರ ಶಿಷ್ಯಂದರಾಗಿದ್ದರು. ಅನೇಕ ಯೋಗಶಾಲೆಗಳಲ್ಲಿ ಇವತ್ತಿಗೂ ಕೂಡ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಬಳಸ್ತಿದ್ದಂತಹ ಚೇರು, ಇಟ್ಟಿಗೆ, ದಿಂಬು, ಹಗ್ಗಗಳನ್ನು ಬಳಸಿ, ಮರಳಿನ ಚೀಲವನ್ನು ಬಳಸಿ ಯೋಗವನ್ನು ಹೇಳ್ಕೊಡ್ತಿರೋದನ್ನು ನಾವು ನೋಡ್ಬೋದು. ಎಷ್ಟು ಸುಲಭವಾಗಿ ಭಾಳ ಕ್ಲಿಷ್ಟವಾದಂಥ ಆಸನಗಳನ್ನು ಕೂಡ ಮಾಡ್ಬೋದು ಅನ್ನೋದಕ್ಕೆ ಈ ಎಲ್ಲ ಸಲಕರಣೆಗಳು ಹೇಗೆ ಪುಷ್ಟಿದಾಯಕವಾಗುತ್ತೆ ಅನ್ನೋಂಥದ್ದನ್ನು ಕಲಿಸ್ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ರಮಾಮಣಿ ಇನ್ಸ್ಟಿಟ್ಯೂಟಲ್ಲಿ ಇದೇ ರೀತಿಯಾಗಿ ಕಲಿಸ್ಕೊಡ್ತಕ್ಕಂಥದ್ದು, ಅನೇಕ ರೋಗಗಳಿಗೆ ಇಂಥ ಒಂದು ಸಲಕರಣೆಗಳನ್ನು ಬಳಸ್ಕೊಂಡು ಗುಣ ಮಾಡ್ತಾ ಇರತಕ್ಕಂಥದ್ದು ನೋಡ್ತೀವಿ. ನಮಗೆಲ್ಲ ಗೊತ್ತಿದೆ ಬಿ ಕೆ ಎಸ್ ಅಯ್ಯಂಗಾರ್ಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಲ್ಲಿ ಯೋಗ ಶಿಕ್ಷಣ ಚಕ್ರವರ್ತಿ ಅಂತೇಳಿ ಅವರ ಗುರುಗಳು ಅವರ ಭಾವನೆ ಮೊದಲನೇದಾಗಿ ಕೊಡ್ತಾರೆ, ಒಂದು ಗೋಲ್ಡ್ ಮೆಡಲ್ ಕೊಡ್ತಾರೆ ಅವರಿಗೆ. ಮತ್ತು ಪದ್ಮಶ್ರೀ 1991 ಬರುತ್ತೆ, ಪದ್ಮಭೂಷಣ 2002, ಪದ್ಮವಿಭೂಷಣ 2014. ಈ ರೀತಿ ಮೂರು ಪ್ರಶಸ್ತಿಯನ್ನು, ಸರ್ಕಾರದ ಅತ್ಯುನ್ನತವಾದಂಥ ಪ್ರಶಸ್ತಿಯನ್ನು ಗಳಿಸಿದವರಲ್ಲಿ ಮೊದಲನೇಗರಾಗಿ ಇವರು ಇದ್ದಾರೆ ಅನ್ನೋದರಲ್ಲಿ ನಮಗೆಲ್ಲ ಭಾರತೀಯರಿಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು. ಒಂದು ಸ್ಕೂಟರ್ ಆಕ್ಸಿಡೆಂಟ್ ಆಗುತ್ತೆ, ಬೆನ್ನು ಮೂಳೆ ಮುರಿದೋಗುತ್ತೆ, ಇದನ್ನು ಸರಿಪಡಿಸಲಾಗೋದಿಲ್ಲ, ಇದನ್ನು ಈವನ್ ಸರಿಪಡಿಸಿದ್ರೂ ಕೂಡ ನೀವು ನೆಟ್ಟಿಗೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಇನ್ನು ಮುಂದೆ, ಹಾಗಾಗಿ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ. ನಾನು ಪ್ರಾಣ ಹೋದರೂ ಪರವಾಗಿಲ್ಲ, ಯೋಗ ಬಿಡಲ್ಲ ನಾನು ಅಂಥೇಳಿ ನಿರಂತರವಾಗಿ ಅಷ್ಟು ಕಷ್ಟದಲ್ಲೂ ಅಷ್ಟು ನೋವಿನಲ್ಲೂ ಸಣ್ಣ ಪುಟ್ಟ ಆಸನಗಳನ್ನು ಮಾಡ್ಕೊಳ್ತಾ, ಪ್ರಾಣಾಯಾಮಗಳನ್ನು ಮಾಡ್ಕೊಳ್ತಾ ಅಚ್ಚರಿಯ ರೀತಿಯಲ್ಲಿ ವಾಸಿಯಾಗಿ ಮಾಡಿಕೊಂಡು ಮತ್ತೆ ಒರಿಜಿನಲ್ ಅಂದರೆ ಹಿಂದೆ ಹೇಗೆ 4 ಗಂಟೆ 5 ಗಂಟೆ ಯೋಗ ಮಾಡ್ತಿದ್ರು ಆ ರೀತಿ ಯೋಗಾಸನಗಳನ್ನು ಮಾಡುವಂಥದ್ದನ್ನು ಅಳವಡಿಸ್ಕೊಳ್ತಾ ಹೋಗ್ತಾರೆ. ಇನ್ನು ಚೀನಾ ದೇಶದಲ್ಲಿ ಇವರಿಗೆ 30,000 ಶಿಷ್ಯಂದ್ರಿರ್ತಾರೆ. ಹಾಗೆ ಒಂದ್ಸಲ ಚೀನಾಕ್ಕೆ ಬರ್ತೀನಿ ಅಂತ ಒಂದು ಮಾಹಿತಿ ಕಳಿಸ್ಕೊಡ್ತಾರೆ, ನಾನು ಬರುವಾಗ ನೀವು ಯಾವುದಾದ್ರು ಒಂದೇ ಜಾಗದಲ್ಲಿ ನನ್ನ ಶಿಷ್ಯಂದ್ರನ್ನ ಸೇರಿಸ್ಬೇಕು, ಎಷ್ಟು ಜನನ ಸೇರಿಸ್ಬೋದು ಅಂತ ಹೇಳ್ತಾರೆ. ಒಂದು 10,000 ಜನ ಸೇರಿಸ್ಬೋದು ಅಂತ ಹೇಳ್ತಾರೆ. 10,000 ಜನ ನೋಂದಾಯಿಸ್ಕೊಂಡವ್ರಿಗೆ ಮಾತ್ರ ಅವಕಾಶ ಇದೆ ಅಂತ ಹೇಳಿರ್ತಾರೆ. ಹಾಗೆ 10,000 ಜನ ನೋಡಿದಾಗ ಇವರ ಪ್ರಖ್ಯಾತಿ ಎಷ್ಟಿತ್ತು ಆಗಿನ ಕಾಲದಲ್ಲೇನೆ ಅಂತ ನೋಡ್ಬೋದು. 1951 ಒಬ್ಬ ತರುಣ ತುಂಬ ಪ್ರಖ್ಯಾತಿಯನ್ನು ಪಡೆದಂಥ ಲಂಡನ್ನಿನ ವಯಲಿನಿಸ್ಟ್ ಅವನು, ಇಂಗ್ಲೆಂಡ್ನಲ್ಲಿ ಅವನಿಗೆ ಒಂದು ಎಲುಬಿನ ತಜ್ಞ ಹೇಳ್ತಾನೆ, ಚಿಕಿತ್ಸೆ ಕೊಡೋದಕ್ಕಾಗಲ್ಲ, ನಿನಗೆ ನಿನ್ನ ಕೈ ಬೆರಳುಗಳು ಈಗ ನಡುಗ್ತಾ ಇದೆ, ನಾವು ನಿನ್ನ ಕೈ ಬೆರಳನ್ನು ಮತ್ತೆ ಸರಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅನೇಕ ತಜ್ಞರಲ್ಲಿ ಅವನು ಹೋಗ್ತಾನೆ. ಆಗ ಅವನು ಒಬ್ಬರು ಆರ್ಥೋಪೆಡಿಕ್ ಮೂಳೆಯ ಡಾಕ್ಟರ್ ಹತ್ರ ಕೂತ್ಕೊಂಡಿರ್ತಾನೆ. ಆಗ ಅಲ್ಲೊಂದು ಸಣ್ಣ ಪುಸ್ತಕ ಕಣ್ಣಿಗೆ ಬೀಳುತ್ತೆ. ಏನು ಪುಸ್ತಕ ಅಂತ ನೋಡ್ತಾನೆ, ಅದು ಯೋಗದ ಮೇಲೆ ಇರತಕ್ಕಂಥ ಪುಸ್ತಕ ಇರುತ್ತೆ. ಅದರೊಳಗೆ ಬರೆದಿರುತ್ತೆ ಯೋಗದಿಂದ ಎಲ್ಲ ರೋಗಗಳನ್ನು ಗುಣಪಡಿಸ್ಬೋದು ಅನ್ನೋಂಥದ್ದನ್ನು ನೋಡಿ ಆತ ಇದನ್ನು ಎಲ್ಲಿ ಕಲಿಬೇಕು, ಅಲ್ಲಿ ಯಾರಿಗೂ ಯೋಗ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರುವಂಥ ಜಾಗದಲ್ಲಿ ನಾನು ಯಾರನ್ನು ಕೇಳಬೇಕು ಅಂತ ಗೊತ್ತಿರಲ್ಲ ಅವನಿಗೆ. ಅವನಿಗೆ ಸವಾಲಾಗಿದ್ದಂಥ ಒಂದು ಈ ಕಾಯಿಲೆ ಏನಿರುತ್ತೆ ಅದನ್ನು ಬೇರೆ ಯಹೂದಿ ಮೆನನ್ ಅಂತ 1952 ಪ್ರಧಾನಿ ನೆಹರೂರವರು ಭಾರತಕ್ಕೆ ಬಾ ಅಂಥೇಳಿ ಅವ್ರನ್ನ ಕರೆದಿರ್ತಾರೆ. ಆ ಸಂದರ್ಭದಲ್ಲಿ ಇವನು ಬಂದಿರ್ತಾನೆ. ಇವನು ಬಂದಾಗ ಅವನು ಸಂಗೀತ ಮೇಳವನ್ನು ನಡೆಸ್ಕೊಡು ಅಂತ ಇವನಿಗೂ ಹೇಳಿದ್ದಾಗ ಡೆಲ್ಲಿಯಿಂದ ಮುಂಬೈಗೆ ಬಂದು ನಿನಗೆ 5 ನಿಮಿಷ ಸಮಯ ಕೊಡ್ತೀನಿ, ಮುಂಬೈನಲ್ಲಿ ಬಂದು ನೋಡು ಅಂತೇಳಿ ಬಿ ಕೆ ಎಸ್ ಅಯ್ಯಂಗಾರ್ ಹೇಳಿರ್ತಾರೆ. ಹಿಂದಿನ ದಿನವೇ ಹೊರಟು ಬಂದು ಅವ್ರನ್ನ ಕಾಯ್ಕೊಂಡು 5 ನಿಮಿಷ ಸಮಯ ಅಂತ ಹೇಳಿದವನು 3 ಗಂಟೆ ಇವ್ರ ಹತ್ರ ಸತತವಾಗಿ ಯೋಗದ ಅಭ್ಯಾಸವನ್ನು ಮಾಡಿಕೊಂಡು ಅವತ್ತೇ ಗುಣಮುಖನಾಗ್ತಾನೆ, ಚೈತನ್ಯ ವೃದ್ಧಿಯಾಗುತ್ತೆ. ಅದಾದಮೇಲೆ ಅವನಿಗೆ ಭಾಳ ಖುಷಿ ಕೂಡ ಆಗುತ್ತೆ. ಈ ಯಹೂದಿ ಮೆನನ್ನು ಜೊತೆ

0: ಅವರು ಬ್ರಿಟನ್ನು, ಫ್ರಾನ್ಸು, ಸ್ವಿಟ್ಜರ್ಲ್ಯಾಂಡ್ಗೆ ಪ್ರವಾಸ ಕೂಡ ಹೋಗ್ತಾರೆ. ಈ ಯಹೂದಿ ಮೆನನ್ನು ನೀವು ಪುಸ್ತಕಗಳನ್ನು ಬರೀರಿ ಅಂತ ಹೇಳ್ತಾನೆ. ಆ ಪುಸ್ತಕಗಳನ್ನು ಬರೆದಿದ್ದನ್ನೆಲ್ಲ ಪ್ರಿಂಟ್ ಹಾಕ್ಸುವಂಥ ಕೆಲಸವನ್ನು ಈ ಯಹೂದಿ ಮೆನನ್ ಮಾಡಿಕೊಡ್ತಾನೆ. ಅದೇ ಸಂದರ್ಭದಲ್ಲಿ ಬ್ರಿಟನ್ನಿನ ರಾಣಿ ಅಲ್ಲಿ ಎರಡು ಯುದ್ಧಗಳನ್ನು ಫೇಸ್ ಮಾಡಿರ್ತಾಳೆ ಅವಳು. ಅವಳ ಗಂಡ ಕೂಡ ಸತ್ತೋಗಿರ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಬ್ರಿಟನ್ನಿನ ರಾಣಿ ಸಾಮಾನ್ಯ ವ್ಯಕ್ತಿಯಂತೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಜೊತೆ ಬೆರೆತು ಅನೇಕ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡಿಕೊಂಡೇ ಇರ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಯೋಗವನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾನೆ, ನನಗೆ ಮತ್ತೊಮ್ಮೆ ಹುರುಪನ್ನು ತುಂಬಿಸಿ ನಾನು ಇನ್ನೊಂದು ಯುದ್ಧವನ್ನು ಮಾಡ್ಬೋದು, ಆ ರೀತಿ ಮಾಡಬಲ್ಲಂಥ ವ್ಯಕ್ತಿ ಅಂದರೆ ಅದು ಯೋಗದಿಂದ ಮಾತ್ರ ಸಾಧ್ಯ, ಆದ್ದರಿಂದ ಆ ಬಿ ಕೆ ಸೈಂಗಾರ್ ನೋಡಬೇಕು ಅಂಥೇಳಿ ಅವಳನ್ನು ಬೆಲ್ಜಿಯಂಗೆ ಕರೆಸ್ಕೊಂಡಾಗ ನನಗೆ ಶೀರ್ಷಾಸನ ಹೇಳ್ಕೊಡುತ್ತಾರೆ. ನಿಮಗೆ 73 ವರ್ಷ ಆಗಿದೆ, ಈಗ ನಾನು ಶೀರ್ಷಾಸನ ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳು ಹೇಳ್ತಾಳೆ. ಹಾಗಾದರೆ ನೀನು ಹೊರಟೋಗ್ಬಿಡು, ನೀನು ಇಲ್ಲಿ ಯಾಕೆ ಬಂದೆ, ನಾನು ಕರೆದಿದ್ದೆ ತಪ್ಪಾಯಿತು ನಿನ್ನ ಅಂತ ಹೇಳಿದಾಗ ಭಾಳ ಬಲವಂತಕ್ಕೆ ಒಪ್ಕೊಂಡು ಶೀರ್ಷಾಸನವನ್ನು ಹೇಳ್ಕೊಡ್ತಾರೆ. ಅವಳು ಶೀರ್ಷಾಸನವನ್ನು ಚೆನ್ನಾಗಿ ಕಲ್ತ್ಕೋತಾಳೆ. ಅದು ಕಲ್ತ್ಕೊಂಡ ಮೇಲೆ ಸುಮಾರು 10 ವರ್ಷ ಭಾಳ ಚಟುವಟಿಕೆಯಿಂದ ಕೆಲಸ ಮಾಡೋದು ಅವಳ ಕೈಲಿ ಸಾಧ್ಯ ಆಗುತ್ತೆ. ಪ್ರತಿನಿತ್ಯ 10-15 ನಿಮಿಷ ಶೀರ್ಷಾಸನದ ಭಂಗಿಯಲ್ಲಿ ನಿಂತ್ಕೊಳ್ಳೋದನ್ನು ಆ ವಯಸ್ಸಿನಲ್ಲಿ ಅವಳು ಪ್ರಾಕ್ಟೀಸ್ ಮಾಡ್ಕೊಳ್ತಾಳೆ. ಅದಾದಮೇಲೆ 85ನೇ ವಯಸ್ಸಿನಲ್ಲಿ ಮತ್ತೊಂದು ಸಲ ಬಿ ಕೆ ಎಸ್ ಅಯ್ಯಂಗಾರ್ ಅವ್ರನ್ನ ತನ್ನ ಬೆಲ್ಜಿಯಂ ಅರಮನೆಗೆ ಕರೆಸ್ಕೊಂಡು, ನೀನು ನನಗೆ ಹೇಳ್ಕೊಟ್ಟಂಥ ಅವತ್ತಿನ ಆಸನ ಇವತ್ತು ನನಗೆ ಸಿದ್ಧಿಸಿದೆ, ನಿನಗೆ ನಾನೊಂದು ಬಸ್ಟ್ ಮಾಡಿಕೊಡ್ತಾ ಇದ್ದೀನಿ, ನಿಂದೇ ಚಿತ್ರವನ್ನು ಒಂದು ಬಸ್ಟ್ ಕೊಡ್ತೀನಿ ಅಂತ ಹೇಳಿ ಅವಳು ಕೊಡ್ತಾಳೆ. ಅದು ಇವಾಗಲೂ ಕೂಡ ರಮಾಮಣಿ ಯೋಗ ಇನ್ಸ್ಟಿಟ್ಯೂಟಲ್ಲಿ ಇಟ್ಟಿದ್ದಾರೆ ಅದನ್ನ, ಅವರದ್ದೇ ಚಿತ್ರವನ್ನು ಅವಳು ಬರ್ಕೊಟ್ಟಂಥದ್ದನ್ನು ಇಟ್ಟಿದ್ದಾರೆ. ಅಮೇರಿಕಾದಲ್ಲಿ 250ಕ್ಕಿಂತಲೂ ಹೆಚ್ಚು ಶಾಲೆಗಳನ್ನು ಇವರು ತೆರೆದಿದ್ದಾರೆ. ಆಮೇಲೆ ಲೈಟ್ ಆನ್ ಯೋಗ, ಅದರಿಂದ ಬಂದಂಥ ಹಣವನ್ನು ಏನು ಮಾಡಬೇಕು, ಬೇಕಾದಷ್ಟು ಹಣ ಬರ್ತಾ ಇತ್ತು. ಆ ರೀತಿ ಬಂದಂಥ ಹಣವನ್ನು ತಮ್ಮ ಮೂಲ ನಿವಾಸ ಅಂದರೆ ಅವರು ಹುಟ್ಟಿದಂಥ ಜಾಗ ಬೆಳ್ಳೂರು ಅಂತೇಳಿ, ಕೋಲಾರದಿಂದ 15 ಕಿಲೋಮೀಟ್ರ್ ಇದೆ, ಅಲ್ಲಿಗೆ ಅವರು ಶಾಲೆ ಕಟ್ಟಿಸೋದಕ್ಕೆ, ಆಸ್ಪತ್ರೆ ಕಟ್ಟಿಸೋದಕ್ಕೆ ಅವರ ತಾಯಿ ಹೆಸರಲ್ಲಿ ಅದನ್ನು ಸ್ಮರಣಿಕೆಯಾಗಿ ಅವರು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳಿಗೂ ಅಂದರೆ ಹಿಂದುಳಿದ ಎಲ್ಲ ಮಕ್ಕಳು ಇರ್ಬೋದು, ಅವರಿಗೆಲ್ಲ ಪುಸ್ತಕಗಳನ್ನು ಕೊಡಿಸುವಂಥದ್ದು, ಪೆನ್ನುಗಳನ್ನು ಕೊಡಿಸುವಂಥದ್ದು, ಬೇರೆ ಬೇರೆ ರೀತಿಯಾದಂಥ ಕೋರ್ಸ್ಗಳಿಗೆ ಹೋಗೋರಿಗೆ, ಇಂಜಿನಿಯರಿಂಗಿಗೆ, ಮತ್ತು ಯಾರು ಬೆಳ್ಳೂರಿಂದ ಬೇರೆ ಬೇರೆ ದೊಡ್ಡ ಕೋರ್ಸ್ಗಳಿಗೆ ಹೋಗುವಾಗ ಹಣದ ಅಭಾವ ಇದೆ, ಅವರೆಲ್ಲ ಬಿ ಕೆ ಎಸ್ ಅಯ್ಯಂಗಾರ್ ಅವ್ರನ್ನ ಭೇಟಿ ಮಾಡಿದಾಗ ಅವರಿಗೆಲ್ಲ ಸಹಾಯವನ್ನು ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ಬೋದು. ಇವತ್ತು ಅಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಗೌರ್ಮೆಂಟ್ ಆಸ್ಪತ್ರೆಗಳು, ಇಂಥ ಒಂದು ವ್ಯವಸ್ಥಿತವಾದಂಥ ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ಅಲ್ಲಿಗೆ ಬೇಕಾದಂಥ ವೈದ್ಯರುಗಳನ್ನು ನೇಮಿಸಿ ಅದನ್ನು ಚೆನ್ನಾಗಿ ನಡೆಯುವ ರೀತಿಯಲ್ಲಿ ಪ್ರತಿ ವರ್ಷ ಬಂದು ನೋಡ್ಕೊಂಡು ಹೋಗಿ, ಇನ್ನೇನು ಬೇಕು ಹೇಳಿ, ಇಲ್ಲಿ ಕೊರತೆ ಮಾಡಬೇಡಿ ಜನಗಳಿಗೆ ಅಂತ ಹೇಳಿ ಆ ಶಾಲೆಗೂ ಮತ್ತು ಆಸ್ಪತ್ರೆಗೂ ಪ್ರತಿ ವರ್ಷ ಬಂದು ಹೋಗ್ತಾ ಇದ್ದದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. 2011ರಲ್ಲಿ ಯೋಗ ದಸರಾಕ್ಕೆ ಬರಬೇಕು ತಾವು ಅಂತೇಳಿ ಒಂದು ಬರೀ ಒಂದು ಫೋನ್ ಮಾಡಿದ್ವಿ ನಾವಿಲ್ಲಿಂದ. ಆವಾಗ ಅಲ್ಲಿ ಏನಪ್ಪ ಕಾರ್ಯಕ್ರಮ ಅಂತ ಹೇಳಿದ್ರು, ನಾವು ಒಂದು ನ್ಯಾಷನಲ್ ಸೆಮಿನಾರ್ ಮಾಡಬೇಕು ಅಂತ ಇದ್ವಿ, ಅನೇಕ ಜನ ಬೇರೆ ಬೇರೆ ಕಡೆಯಿಂದ ದಸರಾಕ್ಕೆ ಬಂದಾಗ ಈ ಸೆಮಿನಾರ್ನ ಮೂಲಕ ಯೋಗವನ್ನು ಪ್ರಚಾರ ಮಾಡಬೇಕು ಅಂತಿದ್ವಿ. ಅದು ನಮ್ಮೂರಪ್ಪ, ನಾನು ಬಂದೇ ಬರ್ತೀನಿ ಅಂತಂದರು. ತಾವು ಎಷ್ಟು ಜನ ಬರ್ತೀವಿ ಅಂತ ಹೇಳಿದ್ವಿ, ನಾವು 25 ಜನ ಬರ್ತೀವಿ ಅಂತ ಹೇಳಿದ್ರು. ನಾವು ತಮಗೆ ವ್ಯವಸ್ಥೆ ಹೇಗೆ ಮಾಡಬೇಕು, ಹೋಟೆಲಲ್ಲಿ ಮಾಡಬೇಕಾ, ಬೇರೆ ಮನೆಗಳಲ್ಲಿ ಮಾಡಬೇಕಾ ಅಂತ ಕೇಳಿದಾಗ ಅವರು ಹೇಳಿದರು, ನನಗೆ ಯಾವ ವ್ಯವಸ್ಥೆನೂ ನೀವು ಮಾಡಬೇಡಿ, ನೀವು ಸೆಮಿನಾರ್ನ ತುಂಬ ಚೆನ್ನಾಗಿ ಮಾಡಿ, ನಮ್ಮ 25 ಜನದ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾವು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ, ನಾನು ಬರ್ತೀನಿ ಅಂತ ಹೇಳಿದರು. ಅವರು ಹೇಳಿದ ದಿನ ಹೇಳಿದ ಸಮಯಕ್ಕೆ ಕರೆಕ್ಟಾಗಿ ಬಂದು ನಮ್ಮ ಇಡೀ ದಿವಸದ ಕಾರ್ಯಕ್ರಮದಲ್ಲಿ ಇದ್ದು ಪೂರ್ತಿ ತುಂಬ ಚೆನ್ನಾಗಿ ನಮ್ಮ ಯೂನಿವರ್ಸಿಟಿಯ ಹಾಲ್ನಲ್ಲಿ ಸೆನೆಟ್ ಭವನದಲ್ಲಿ ಚೆನ್ನಾಗಿ ಅದನ್ನು ನಡೆಸ್ಕೊಟ್ರು. ಈ ರೀತಿ ಒಂದು ಸಾಮಾನ್ಯ ವ್ಯಕ್ತಿ ಒಂದು ಫೋನ್ ಮಾಡಿದರೂ ಸಹ ಅಷ್ಟು ದೊಡ್ಡ ಕೀರ್ತಿವಂತರಾಗಿ ಇಡೀ ಪ್ರಪಂಚದಲ್ಲೇ ಅವ್ರನ್ನ ಕರೆಸೋದು ಕಷ್ಟ ಅಂತ, ಅದರಲ್ಲಿ ಮೈಸೂರಿಗೆ ಬರ್ತೀರಾ ಅಂದರೆ ನಂದೇ ಊರು, ನಾ ಬರ್ತೀನಪ್ಪ ಅಂತ ಹೇಳಿ ಒಂದೇ ಒಂದು ಮಾತಿನಲ್ಲಿ ಬಂದುಬಿಟ್ರು. ಅದು ನಮಗೆ ಭಾಳ ಆಶ್ಚರ್ಯವನ್ನು ಕೊಡ್ತು. ಬರೀ ಅಷ್ಟೇ ಅಲ್ಲ, ಬಂದಾಗ ಇಲ್ಲಿನ ಝೂ ಗಾರ್ಡನ್ಗೆ ಹೋಗಿ ಯಾವ್ಯಾವ ಪ್ರಾಣಿಯನ್ನು ನಾನು ದತ್ತು ತಗೋಬೋದು ಅಂತ ಕೇಳಿದರು. ಅಲ್ಲಿ ಅವ್ರಿಗೆ ಸಲಹೆಯನ್ನು ಕೊಟ್ಟಾಗ ಎರಡು ಪ್ರಾಣಿಗಳನ್ನು ಕೂಡ ದತ್ತು ತಗೊಂಡಂಥದ್ದನ್ನು ನಾವು ಗಮನಿಸ್ತೀವಿ. ಅವರು ಬರೆದಂಥ 14 ಪ್ರಕಟವಾಗಿರ್ತಕ್ಕಂಥ ಪುಸ್ತಕದಲ್ಲಿ ಬಾಡಿ ದ ಶ್ರೈನ್ ದ ಆರ್ಟ್ ಆಫ್ ಯೋಗ 1978ರಲ್ಲಿ ಬರೆದಿದ್ದು, ದ ಟ್ರೀ ಆಫ್ ಯೋಗ 1988ರಲ್ಲಿ ಬರೆದಿದ್ದು, ಈ ರೀತಿ ಇದು ಮೂರು ಭಾಳ ಪ್ರಮುಖವಾದಂಥ ಪುಸ್ತಕಗಳು. ಇದಲ್ಲದೆ ಇನ್ನೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇನ್ನು 73ರಲ್ಲಿ ರಮಾಮಣಿ ಮೆಮೋರಿಯಲ್, ಅವರ ಶ್ರೀಮತಿಯವರು 1973ರಲ್ಲಿ ತೀರ್ಕೊಳ್ತಾರೆ ಪುಣೆಯಲ್ಲಿ. ಆ ಸಂದರ್ಭದಲ್ಲಿ ಅವರ ಹೆಸರಿನಲ್ಲೇ ಒಂದು ಯೋಗ ಸೆಂಟರ್ನ ತೆಗಿತಾರೆ. ಈ ರೀತಿ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮ ಅಂದರೆ ಸಮಾಜ ಯೋಗ, ಬರೀ ಯೋಗ ಅಂದರೆ ನಾನು ನನಗೋಸ್ಕರ ಸ್ವಂತಕ್ಕೋಸ್ಕರ ಮಾಡ್ಕೊಳ್ಳೋಂಥದ್ದು ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಯೋಗವನ್ನು ಕೊಡಬೇಕು ಅಂತೇಳಿ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಈ ಸಮಾಜ ಯೋಗದಲ್ಲಿ ಇಲ್ಲಿ ಬಂದಿರತಕ್ಕಂಥ ಬೇಕಾದಷ್ಟು ಜನ ಯೋಗಿಗಳು ಅಂದರೆ ಯೋಗವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಿರೋರು ಕೂಡ ಈ ಸಮಾಜ ಯೋಗ ಅಂದರೆ ನಾನು ಕೇವಲ ನನಗೋಸ್ಕರ ಅಲ್ಲ, ಪರರಿಗೋಸ್ಕರ ಬದುಕಬೇಕು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಯೋಗವನ್ನು ಕಲಿಬೇಕು. ಅದರಲ್ಲಿ ಶರೀರ ಮನಸ್ಸು ಎಲ್ಲವನ್ನು ತೊಡಗಿಸಿ ಆ ಮೂಲಕ ಇಡೀ ಭಾರತವನ್ನು ಶ್ರೇಷ್ಠ ಭಾರತವನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
1: ನಡೆಯುವ

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್.
1: ನಡೆಯುವ ಮುಂದೆ ಮುಂದೆ ನಡೆಯುವ ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ 8:43:16. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳೋಣ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ದೇವರು ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿ ಗೀತೆ ಬರೆದಿದ್ದಾರೆ, ಸಾಧು ಕೋಕಿಲ ಅವರ ಸಂಗೀತವಿದೆ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ನೀವೀಗ ಕೇಳುತ್ತಿರುವ ಗೀತೆ ಕ್ರೇಜಿ ಲೋಕ ಚಿತ್ರದ್ದು. ಗಾಯಕಿ ಐಶ್ವರ್ಯ ಮಜುಂದಾರ್. ಕವಿರಾಜ್ ಗೀತೆ ಬರೆದಿದ್ದಾರೆ. ಮಣಿಕಾಂತ್ ಕದ್ರಿಯವರ ಸ್ವರಕಲ್ಪನೆಯಿದೆ.

0: ಯೋಗವಾಣಿ
1: ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಚಿಲಿಪಿಲಿ ಹಕ್ಕಿಗಳು ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ನಂದಿತಾ ಅವರು ಹಾಡಿರುವ ಗೀತೆ. ಗೀತರಚನೆ ಸಿಎಸ್ ಮಹಾಲಕ್ಷ್ಮಿ ಅವರದ್ದು, ಸಂಗೀತ ಸಂಯೋಜನೆ ವಿ ಮನೋಹರ್ ಅವರಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:35 ಪ್ರಸಾರ ಮಾಡುತ್ತೇವೆ. ಸಮಯ ಸರಿಯಾಗಿ 9:00.
1: ಆಕಾಶವಾಣಿ ಮೈಸೂರು.
2: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ ನಮಸ್ಕಾರ.
2: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
1: ಪ್ರತಿ ವರ್ಷ ಜೂನ್ 21ನೇ ತಾರೀಖನ್ನು ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನು ಜೂನ್ 21ನೇ ತಾರೀಖೆ ಮಾಡಲಾಗುತ್ತೆ ಶೆಣೈ?
2: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ, ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದರೆ ಒಂದು ದಿವಸವನ್ನು ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನು ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತೇಳುವಂಥ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸೋದು ಅಂತೇಳಿ. ಯಾಕೆ ಅಂತಂದರೆ ಯೋಗ ಅಂತಂದರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನು ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತ 21. 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು, ಸೂಕ್ತ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ

0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ರಂದು ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನು ಅವರೇ ಸ್ವತಃ ನಿಂತು ಉದ್ಘಾಟಿಸಿದರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ದವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
1: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡಲಾಗುತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶಣ್ಣ?
0: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದರೆ ಇದು ಫೋಕಸ್ ಯಾರಿಗೆ ಅಂತಂದರೆ ಸೀನಿಯರ್ ಸಿಟಿಸನ್ಗೆ. ಅಂತಂದರೆ ಅತ್ಯುತ್ತಮ ವೃದ್ಧಾಪ್ಯವನ್ನು ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ. ಅಂತಂದರೆ ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
1: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು
0: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನ. ಅಂತಂದ್ರೆ ಇದನ್ನು ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತಹ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
1: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್ ಶಣ್ಣ.
0: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತಂದು ಮಾತಾಡಿದಾಗ ನಮ್ಮ ಹತ್ರ ಮೂರು ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ, ಮೂರನೆಯದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಂಬಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವನಿಧಿ ಅಂತೇಳಿ. 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳಿದಕ್ಕೆ ಒಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ.
1: ಖಂಡಿತವಾಗೂ.
0: ಏನಾಯಿತು ಅಂತಂದರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂಥ ಸಮಯದಲ್ಲಿ ಮೈಸೂರು ಮಹಾರಾಜನನ್ನು ಕಾಣಬೇಕು ಅಂತೇಳಿ ಅವರಿಗೆ ಒಂದು ಉತ್ಕಟವಾದಂಥ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನರನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತು ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನು ಅಥವಾ ಮತ್ತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನು ಯುವಕರು ಅದನ್ನು ಕರೆಕ್ಟಾಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನು ಮಾಡಬಹುದು ಅಂತೇಳಿ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂಥ ಉತ್ತರ ಏನು ಅಂತಂದರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರೂ ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇಲ್ಲ ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂಥ ಯೋಗ, ಆ ಪರಂಪರೆಯನ್ನು ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು, ಡೈರೆಕ್ಟಾಗಿ ನಾವು ಸಮಾಧಿವರೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ತಿಳಿದಂಥ ಕೃಷ್ಣಮಾಚಾರ್ಯರು ಫಸ್ಟಿಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತು ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತು ಆಸನವನ್ನು ಸಮೀಕರಣ ಮಾಡಿ. ಅಂತಂದರೆ ನಾವೇನು ಮಾಡ್ತೀವಿ ಅಂದರೆ ವೃಕ್ಷಾಸನ ಮಾಡಿದಾಗ ನಾವೇನು ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ಥರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ದರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಬಿಟ್ಟು ಇದೆ. ಅದನ್ನು 2-3 ವಿಶೇಷತೆಗಳನ್ನು ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಅದು. ಎರಡನೇದ್ದು ಅವರು ಶಿಷ್ಯರಾದಂಥ ಪಟ್ಟಾಭಿ ಜೋಯಿಸ್ ಅವರು ಏನು ಮಾಡ್ತಾರೆ ಅಂತಂದರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ದರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲಿಂದ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯೇ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022ರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದರೆ ಯಾರಾದರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ಥರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದರೆ ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬೋದು, ದಟ್ ಇಸ್ ಕಾಲ್ಡ್ ಥೆರಪೆಟಿಕ್ ಯೋಗ ಅಂತ. ಥೆರಪೆಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪೆಟಿಕ್ ಯೋಗದ ಕಾನ್ಸೆಪ್ಟನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ

0: ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಮ್ಮು ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25 ಸಾವಿರ ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದರೆ ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂಥ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನು ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದರೆ 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು, ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 300,000 ಏರಿದೆ. ಸೊ ಮೈಸೂರು ಅಂತಂದರೆ ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ದರಿಂದ ಬ್ರ್ಯಾಂಡ್ ಯೋಗ ಆಗಿದೆ ಇವತ್ತು ಮೈಸೂರಿನ ಪ್ರವಾಸೋದ್ಯಮ. ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನು ಉತ್ತೇಜನ ಮಾಡ್ತಾ ಇದ್ದಾವೆ.
0: ಹೌದು,
1: ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನೇನಾದರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ ಬೆಂಗಳೂರಿನಲ್ಲಿ, ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಈ ಒಂದು ಪರಿಕಲ್ಪನೆಯೊಂದಿಗೆ 5.5 ಒಂದು ಕೋರ್ಸ್ ಮಾಡಿದರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸು ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು ಇವನ್ನು ಸರ್ಕಾರಿ ಆಯುರ್ವೇದ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂಥ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100 ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದ್ದೀರಿ ಖಂಡಿತವಾಗಿ. ಈ ವರ್ಷ ನಾವೇನು ಮಾಡಿದ್ವಿ ಅಂದರೆ 3 ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ June 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅಂತಂದರೆ, ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳುವಂಥದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನು ಮಾಡಿಕೊಂಡಿದೆ. ಅದೇ ಥರ June 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ, ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ಥರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ಥರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20-25 ಜನ ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅದು 45 ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲು. ಆ ಪ್ರೋಟೋಕಾಲ್ ಎಲ್ಲ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6-7 ಜನ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ June 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದರೆ, ಘೋಷಣೆ ಏನು ಅಂತಂದರೆ, ಪ್ರತಿ ಮನೆ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂಥ ಕಾನ್ಸೆಪ್ಟು. ಪ್ರತಿ ಮನೆ ಪ್ರತಿ ದಿನ ಯೋಗ ಆಗಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ, ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ. 1 ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ ನಿಮಗೆ, ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದ್ದೀರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದ್ದೀರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನು ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಮತ್ತು ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ ಅಂತಂದರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಜ್ಮೆಂಟನ್ನು ಜಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. ಜೂನ್ 18 4 GARC ಮೈಸೂರು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, GARC ಮೈಸೂರು, MYSOR ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ 12 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ 12 ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ಥರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂಥ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ, ಆದ್ದರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡ್ಬೋದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರ್ ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10,00,000 ಲೈಕ್ಸ್ ಬರ್ಬೋದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನು ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ ಜಿ ಜಗತ್ತು ಅಂತೀವಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರು ತಗೊಂಡ್ಬರ್ತಾರೆ?
0: ಖಂಡಿತವಾಗಿ. ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅಂತಂದರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ ಅಂತ. ಅವರಿಗೆ ಇಷ್ಟವಾದ ಸ್ಪರ್ಧೆಗಳು, ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ ಅಂತಂದರೆ ಒಂದು ವಾಕ್ಯ ಬರೆದುಕೊಡೋದು ನಮಗೆ ಯೋಗದ ಮೇಲೆ. ಅದೇ ಥರ ಯೋಗ ಪೇಂಟಿಂಗು, ನಿಮ್ಗೆ ಯಾವುದು ಆ ಕಾಲೇಜಿನವ್ರು ಯಾವುದು ಹೇಳ್ತಾರೋ ಅಂಥ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟನ್ನು ಕೊಡೋದು, ಹಾಗೆ ಪ್ರೈಸನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದ್ದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000. ಈ ಥರ ಕ್ಯಾಶ್ ಪ್ರೈಸ್ ಕೊಡೋದ್ರ ಮೂಲಕ ಅದೇ ಥರ ವಿದ್ಯಾರ್ಥಿಗಳನ್ನು ಭಾಗವಹಿಸಲಿಕ್ಕೆ ಅಂದರೆ ನಮಗೆ ಎಲ್ಲದಕ್ಕಿಂತ ಮುಖ್ಯ. ಯಾಕೆಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದ್ದೀವಿ. ಯಾಕಂದರೆ 100,000 ಲೈಕ್ಸ್ ಹಾಕಿದರೆ 100,000 ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ಸನ್ನು ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನು ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂಥ ಕನಸು. ಯಾಕೆಂತಂದರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನಂತಂದರೆ ಹರ್ ಘರ್ ಹರ್ ದಿನ ಯೋಗ ಅಂತೇಳಿ. ಈ ಕಾರ್ಯಕ್ರಮ ಅಂದರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತೇಳೋ ಒಂದು ಪರಿಕಲ್ಪನೆಯೊಂದಿಗೆ ಈ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಲಕ್ಷ್ಮೀನಾರಾಯಣ ಶೆಣೈಯವರೇ, ಈಗ ಮೈಸೂರಲ್ಲಿ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಇದೆ, ಖಾಸಗಿ ಆಯುರ್ವೇದ ಮಹಾವಿದ್ಯಾಲಯಗಳು ಇದ್ದಾವೆ. ತಾವೇ ಹೇಳಿದ ಹಾಗೆ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜ್ ಕೂಡ ಮೈಸೂರಲ್ಲಿ ಇದೆ. ಈಗ ಈ ಕಾಲೇಜುಗಳು ಯೋಗವನ್ನು ಪಠ್ಯದ ಒಂದು ಭಾಗವಾಗಿ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬೋಧಿಸ್ತವೆ ಅಲ್ವೇ? ಈಗೇನು ಆ ಕಾಲೇಜಿನಿಂದ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಮುಂದೆ ಚಿಕಿತ್ಸಕವಾಗಿ ಯೋಗವನ್ನು ಅವರಿಗೆ ಬರುವಂತಹ ಏನು ಪೇಷೆಂಟ್ಗಳಂತಾರಲ್ಲ ಅವರಿಗೆ ಹೇಳ್ಕೊಡ್ಬೋದು ಅನ್ನೋ ಉದ್ದೇಶದಲ್ಲಿ ಅವರಿಗೆ ಕಲಿಸ್ತಾ ಇದ್ದೀರಿ. ಈ ಡಿಗ್ರಿ ಕಾಲೇಜುಗಳಲ್ಲಿ ಯೋಗವನ್ನು ಶಿಕ್ಷಣದ ಒಂದು ಭಾಗವಾಗಿ ಹಿಂದಿನಿಂದಲೂ ಕಲಿಸ್ಕೊಂಬಂದಿದ್ದೀರಿ, ಮುಂದಿನ ದಿನದಲ್ಲಿ ಅದರ ಸ್ವರೂಪ ಏನಾದರೂ ಬದಲಾಗ್ಬೋದೇ? ಆ ಬಗ್ಗೆ ಏನಾದರೂ ತಾವು ಚಿಂತನೆ ಮಾಡ್ತಾ ಇದ್ದೀರಿ?
0: ಈಗಾಗಲೇ ಅದು ಚಿಂತನೆ ನಡೆದಿದೆ. ಪದವಿ ಕಾಲೇಜಿನಲ್ಲಿ 1 ಮಾತ್ರ ನಾವು ಯೋಗ ಓದ್ತಿದ್ವಿ. ಅಂತಂದರೆ ಥರ್ಡ್ ಇಯರಲ್ಲಿ ಅದಕ್ಕೊಂದು ಸಬ್ಜೆಕ್ಟ್ ಇತ್ತು, ಅದು ಥೆರಪಿಯಲ್ಲಿ ತುಂಬ ಹೆಲ್ಪ್ ಆಗ್ತಾ ಇತ್ತು. ಅದನ್ನು ಮನಗಂಡಂಥ ನಮ್ಮ ಆಯುಷ್ ಇಲಾಖೆ ಯೋಗಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡಬೇಕು ಅಂತೇಳಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಅಂತೇಳಿ ಸ್ಪೆಷಾಲಿಟಿಯಾಗಿ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ರು. ಇದು 1986 ಫಸ್ಟ್ ಖಾಸಗಿಯಲ್ಲಿ ಸ್ಟಾರ್ಟ್ ಆಯಿತು. ಅದರ ನಂತರ 2006 ಕರ್ನಾಟಕ ಸರ್ಕಾರ ಒಂದು ಕೋರ್ಸ್ ಮಾಡಿದೆ. ಇದು 5 ಕೋರ್ಸು, BNMIS ಅಂತ ಹೇಳ್ತಾರೆ, ಮೈಸೂರಿನಲ್ಲೇ ಇದೆ, ಎಲ್ಲರೂ ಅದಕ್ಕೆ ಬರ್ಬೋದು. ಇದು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತೇಳಿ. ಇಲ್ಲಿ ವಿಶೇಷವಾಗಿ ಅವರಿಗೆ ಯೋಗದ ಬಗ್ಗೆ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ, ಥೆರಪೆಟಿಕ್ ಯೋಗ ಅಂತಂದರೆ ಯೋಗವನ್ನು ಚಿಕಿತ್ಸಾ ದೃಷ್ಟಿಯಿಂದ ಹೇಗೆ ಬಳಸ್ಕೋಬಹುದು ಅಂತ ಹೇಳೋದಕ್ಕೂ ಕೂಡ ಇದೆ. ಹಾಗೆ ಕೂಡ ಆಯುರ್ವೇದ ವೈದ್ಯರು ಕೂಡ ಥೆರಪೆಟಿಕ್ ಯೋಗ ಮಾಡ್ತಾರೆ. ಆಯುರ್ವೇದ ವೈದ್ಯರು ಕೂಡ ಮುಂದಕ್ಕೆ MD ಮಾಡಲಿಕ್ಕೆ ಸ್ವಸ್ಥವರ್ತ ಮತ್ತು ಯೋಗ ಅಂತೇಳಿ 3 ಕೋರ್ಸ್ ಇದೆ, ಅಲ್ಲೂ ಕೂಡ ಮಾಡ್ಬೋದು. ಅಂತಂದರೆ ಯೋಗ ಇವತ್ತು ಜನಪ್ರಿಯ ಆಗಿದೆ, ಯೋಗ ಜನರಿಗೆ ಬೇಕಾಗಿದೆ, ಆದ್ದರಿಂದ ಇದನ್ನು ಥೆರಪಿಯಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಹೇಳೋದಕ್ಕೆ, ಅದು ಮಾತ್ರವಲ್ಲದೆ ಸ್ಪೆಷಾಲಿಟಿ ಕೋರ್ಸ್ಗಳನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. BNYSಅಲ್ಲಿ MD ಯೋಗ ಅಂತ ಮಾಡಿದ್ದಾರೆ, MD ಪ್ರಕೃತಿ ಚಿಕಿತ್ಸೆ ಅಂತ ಮಾಡಿದ್ದಾರೆ. ಅಂತಂದರೆ ಈ ಯೋಗ ಹೆಚ್ಚು ಹೆಚ್ಚು ಜನಪ್ರಿಯ ಆಗ್ತಾ ಆಗ್ತಾ ಇದೆ. ಇಡೀ ಪ್ರಪಂಚದಾದ್ಯಂತ ಇದು ಜನಪ್ರಿಯ ಆಗುವುದರಿಂದ ಈ ವಿಶೇಷವಾಗಿ ತರಬೇತಿ ಯೋಗಕ್ಕೆ ಆಯುಷ್ ಇಲಾಖೆ ಹಾಗೆ ಕರ್ನಾಟಕ ಸರ್ಕಾರ ವಿಶೇಷವಾದಂಥ ಕಾರ್ಯಕ್ರಮಗಳು

0: ಮೂಲಕ ಜನರಿಗೆ ಹತ್ತಿರವಾಗ್ತಾ ಇದೆ ಮತ್ತು ಈ ಗರ್ಗರ್ ಯೋಗ ಮತ್ತು ಹರ್ಗರ್ ಯೋಗದ ಪರಿಕಲ್ಪನೆಗೆ ಸಾಕಾರವಾಗಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಈಗ ಯೋಗ ಅಂದರೆ ಅದನ್ನು ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ, ಅಂದರೆ ಆ ಆಸನವನ್ನು ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ ಅದರ ಉಪಯೋಗ ಆಸನವನ್ನು ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನು ಟೀಚ್ ಮಾಡುವಂಥ ಶಿಕ್ಷಕರು. ಅಂದರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ ಕ್ಲಾಸಸ್ಸನ್ನು ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದರೂ?
0: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ ಪಿ ಟಿ ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳನ್ನ ತರಬೇತಿಗಳನ್ನು ನೀಡಿ, ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಷನನ್ನು ಕೊಟ್ಟು, ಆ ಸರ್ಟಿಫಿಕೇಷನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ ಪಿ ಟಿ ಟೀಚರ್ಸ್ಗೆ ಬೇರೆ ಮಾಡಿದ್ದೀವಿ. ಅದೇ ಥರ 2012 ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು 1,000 ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ದಿವಸ ಲೈಫ್ ಸ್ಟೈಲ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು, ಅಂತಂದರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
1: ಆರೋಗ್ಯ
0: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ಬರು ಜೆಂಟ್ಸು ಒಬ್ಬರು ಲೇಡೀಸು, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018 ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಿ ಆಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರಿನಲ್ಲಿ, ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು OPDಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ OPDಯಲ್ಲಿ ಯಾರವ್ರಿಗೆ ಡಿಸೀಸ್ ಏನಿದೆ ಆ ಡಿಸೀಸ್ ಕರೆಕ್ಟಾಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂಥ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸ್ಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
1: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ ಅದು ಮೈಸೂರಿನಲ್ಲಿದೆ, ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು, ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದರೂ ಕಾರ್ಯಕ್ರಮ
0: ವಿಶೇಷವಾಗಿ ಮಾಡಿದ್ದೀವಿ? ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದರೆ ಸುಮಾರು 300-400 ವೈದ್ಯರಲ್ಲಿ ಭಾಗವಹಿಸಿ ಅದು ಒಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದಾವೆ. ಎರಡನೇದ್ದು ಕ್ಯಾನ್ಸರ್ನಲ್ಲಿ ಮತ್ತು ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತು ಯೋಗ. ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದ ಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ 21 ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ಥರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತು ಯೋಗದ ಬಗ್ಗೆ ವಿಚಾರವನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನು ಸೆಳಿಬೇಕು ಅಂತೇಳುವಂಥ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಥರ ಪ್ರತಿಯೊಂದು ಆಯಾಮಗಳಲ್ಲೂ ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂಥ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್ ಇದು ನಮ್ಗೆ ಇಂಪಾರ್ಟೆಂಟ್.
1: ಈಗ ಅದೇ ಪ್ರಶ್ನೆ ನಾನು ತಮ್ಮನ್ನ ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದರೂ
0: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ಥರ ನಿಮ್ಮಾನ್ಸ್ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟ್ರಿಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ವರ್ಷದ ಸ್ಟಡಿ ಆಗಿದೆ. ಈ ಥರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟ್ರಿಂದ ಎತ್ಕೊಂಡಿದ್ದೀವಿ. ಅದೇ ಥರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತು ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲೂ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ಥರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದಿದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲಲ್ಲಿ ಕಾನ್ಫರೆನ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು, ಮಾನಸಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು, ಅದೇ ಥರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ ಇದನ್ನೊಂದು ಮ್ಯಾಗ್ಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನು ಭಾರತ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲ ಸಂಸ್ಥೆಗಳನ್ನು ತಾವು ಸೇರಿಸ್ಕೊಂಡು ಮುನ್ನಡಿಬೇಕು ಅಲ್ವೇ? ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನ ನಾವಿಲ್ಲಿ ಉಲ್ಲೇಖಿಸಬೇಕು, ಯಾಕೆಂದರೆ ಯೋಗವನ್ನು ತುಂಬ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನು ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ, ಏನೇನೆಲ್ಲ ಹೊಸ ವಿಚಾರಗಳನ್ನು ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು?
0: ಅದೇ ಈ ವರ್ಷದ್ದು ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ಮದು ಸ್ಪ್ರೆಡ್ ಅಥವಾ ನಮ್ಮದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADs ಅಂದರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜುಗಳು. ಇಲ್ಲಿ ನಿತ್ಯಯೋಗ ಡೈಲಿ ನಡೀತದೆ, ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ, ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲೇ ಆಗ್ಬೋದು, ಅದೇ ಥರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯ ಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನು ಸೇರುವಂಥ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟು, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂಥ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ನಿಜವಾಗಿಯೂ ಕೂಡ ಗರ್ಗರ್ ಯೋಗ ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದರಲ್ಲಿ ಸಂಶಯವೇ ಇಲ್ಲ ಅಂತ ನನಗೆ ಕಾಣುತ್ತೆ.
1: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರು.
0: ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರೂ ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗುತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
1: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ. ವಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತು ನಮಗೆ ಅವಕಾಶ ಕೊಟ್ಟಂಥ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
2: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
3: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
2: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 9:30.
5: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
4: ಈಗ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ವಿಚಾರಧಾರೆ.
6: ಹೊಸ ಇಲಾಖೆಯ ಅಧಿಕಾರಿಗಳಿಗೆ ನಾನು ಟ್ರಾನ್ಸ್ಫಾಲ್ ಅನ್ನು ಹೇಗೆ ಪ್ರವೇಶ ಮಾಡಿದೆ ಎಂಬುದು ಗೊತ್ತಾಗಲಿಲ್ಲ. ತಮ್ಮಲ್ಲಿ ಬರುತ್ತಿದ್ದ ಭಾರತೀಯರನ್ನ ಅವರು ವಿಚಾರಣೆ ಮಾಡಿದರು, ಆದರೆ ಅವರಿಗೂ ಏನೂ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಅಧಿಕಾರಿಗಳು ಒಂದು ಊಹೆಯನ್ನ ಮಾಡಿದರು. ನನ್ನ ಹಿಂದಿನ ಸಂಪರ್ಕದ ಬಲದ ಮೇಲೆ ನಾನು ಅಪ್ಪಣೆ ಚೀಟಿ ಇಲ್ಲದೆಯೇ ಟ್ರಾನ್ಸ್ಫಾಲ್ ಅನ್ನು ಪ್ರವೇಶ ಮಾಡಿರಬಹುದು ಎಂದುಕೊಂಡರು. ಆದರೆ ಅದು ನಿಜವಾಗಿದ್ದರೆ ನನ್ನನ್ನು ಸೆರೆ ಹಿಡಿಯಬಹುದಾಗಿತ್ತು. ಒಂದು ಮಹಾಯುದ್ಧ ಮುಗಿದ ಮೇಲೆ ಸರಕಾರಕ್ಕೆ ವಿಶೇಷ ಅಧಿಕಾರಗಳನ್ನು ಕೊಡುವುದು ಪದ್ಧತಿ. ದಕ್ಷಿಣ ಆಫ್ರಿಕಾದಲ್ಲಿಯೂ ಹೀಗೆಯೇ ಆಗಿತ್ತು. ಸರ್ಕಾರ ಶಾಂತಿ ರಕ್ಷಣೆಯ ಒಂದು ವಿಶೇಷ ಕಾನೂನನ್ನು ಜಾರಿಗೆ ತಂದಿತು. ಅದರಂತೆ ಅಪ್ಪಣೆಯ ಚೀಟಿ ಇಲ್ಲದೆ ಟ್ರಾನ್ಸ್ಫಾಲ್ ಅನ್ನು ಪ್ರವೇಶ ಮಾಡುವವರನ್ನು ಬಂಧಿಸಿ ಸೆರೆಮನೆಗೆ ಕಳುಹಿಸಬಹುದಾಗಿತ್ತು. ಈ ಕಾನೂನಿನಂತೆ ನನ್ನನ್ನು ಬಂಧಿಸಬಹುದೆಂದು ಚರ್ಚೆ ನಡೆಯಿತು. ಆದರೆ ಅಪ್ಪಣೆ ಚೀಟಿಯನ್ನು ತೋರಿಸಿ ಎಂದು ನನ್ನನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅಧಿಕಾರಿಗಳು ನನ್ನ ವಿಷಯದಲ್ಲಿ ಡರ್ಬಾನಿಗೆ ತಾರನ್ನು ಕಳುಹಿಸಿ ವಿಚಾರಿಸಿದರು. ನಾನು ಅಪ್ಪಣೆ ಚೀಟಿ ಪಡೆದು ಬಂದುದನ್ನು ತಿಳಿದು ಅವರಿಗೆ ನಿರಾಸೆಯಾಯಿತು. ಅವರು ಇಷ್ಟು ನಿರಾಸೆಗೆ ಸೋಲುವವರಾಗಿರಲಿಲ್ಲ. ನಾನು ಹೀಗೆ ಟ್ರಾನ್ಸ್ಫಾಲನ್ನು ಪ್ರವೇಶ ಮಾಡುವುದರಲ್ಲಿ ಜಯಶಾಲಿಯಾಗಿದ್ದರೂ ಚೇಂಬರ್ಲೇನರ ಭೇಟಿಯಾಗುವುದನ್ನು ತಪ್ಪಿಸುವುದರಲ್ಲಿ ಅವರು ನಿಶ್ಚಯವಾಗಿ ಜಯಶಾಲಿಯಾಗಬಲ್ಲವರಾಗಿದ್ದರು. ಆದ್ದರಿಂದ ಚೇಂಬರ್ಲೇನರನ್ನು ಭೇಟಿ ಮಾಡುವ ನಿಯೋಗದ ಸದಸ್ಯರ ಹೆಸರನ್ನು ತಿಳಿಸಬೇಕೆಂದು ಭಾರತೀಯರನ್ನು ಕೇಳಲಾಯಿತು. ವರ್ಣದ್ವೇಷ ದಕ್ಷಿಣ ಆಫ್ರಿಕಾದಲ್ಲಿ ಎಲ್ಲೆಲ್ಲಿಯೂ ಇತ್ತು. ಆದರೆ ಭಾರತದಲ್ಲಿ ನನಗೆ ಅನುಭವವಾಗಿದ್ದಂತೆ ಅಧಿಕಾರಿಗಳು ದಕ್ಷಿಣ ಆಫ್ರಿಕಾದಲ್ಲಿಯೂ ತುಚ್ಛವಾದ ಒಳಸಂಚಿನ ಮಾರ್ಗವನ್ನು ಅನುಸರಿಸುತ್ತಾರೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಸರ್ಕಾರಿ ಇಲಾಖೆಗಳು ಇದ್ದುದು ಜನತೆಯ ಯೋಗಕ್ಷೇಮಕ್ಕಾಗಿ. ಅವರು ಜನಾಭಿಪ್ರಾಯಕ್ಕೆ ಜವಾಬ್ದಾರರಾಗಿದ್ದರು. ಆದ್ದರಿಂದ ಅಲ್ಲಿನ ಅಧಿಕಾರಿಗಳಲ್ಲಿ ತಕ್ಕಮಟ್ಟಿನ ಗೌರವ, ಬುದ್ಧಿ ಮತ್ತು ನಮ್ರತೆ ಇದ್ದಿತು. ಅದರ ಲಾಭ ಸ್ವಲ್ಪ ಹೆಚ್ಚು ಕಡಿಮೆ ಬಣ್ಣದ ಜನರಿಗೂ ದೊರೆಯುತ್ತಿತ್ತು. ಏಷ್ಯಾದಿಂದ ಬಂದ ಅಧಿಕಾರಿಗಳ ಜತೆಯಲ್ಲಿ ಅಲ್ಲಿನ

ಆದರೆ ಈಗ ಏಷ್ಯಾದಿಂದ ನವಾಬಶಾಹಿ ಬಂದು ನೆಲೆಸಿತು. ಭಾರತೀಯರಿಗೆ ಇತ್ತ ಪುಲಿ ಅತ್ತ ದರಿ ಎಂಬಂತೆ ಆಯಿತು. ಈ ನಿರಂಕುಶಾಧಿಕಾರದ ಅನುಭವ ನನಗೆ ಚೆನ್ನಾಗಿಯೇ ಆಯಿತು. ಮೊದಲು ನಾನು ಇಲಾಖೆಯ ಮುಖ್ಯಾಧಿಕಾರಿಯನ್ನು ನೋಡಿಕೊಂಡು ಬರಬೇಕೆಂದು ಅಪ್ಪಣೆಯಾಯಿತು. ಅಪ್ಪಣೆ ಆಯಿತು ಎಂದರೆ ಅತಿಶಯೋಕ್ತಿಯಾಗಿ ಕಾಣಬಹುದು ಎಂದು ಈ ವಿಚಾರವನ್ನು ಇನ್ನೂ ಸ್ಪಷ್ಟಪಡಿಸುತ್ತೇನೆ. ನನ್ನ ಬರವಣಿಗೆಯಲ್ಲಿ ಅಪ್ಪಣೆಯನ್ನು ಕಳುಹಿಸಲಿಲ್ಲ. ಭಾರತೀಯ ಮುಖಂಡರು ಪದೇ ಪದೇ ಏಷ್ಯಾ ಅಧಿಕಾರಿಗಳನ್ನು ನೋಡಬೇಕಾಗುತ್ತಿತ್ತು. ಹೀಗೆ ನೋಡುವವರ ಪೈಕಿ ದಿವಂಗತ ಸೇಠ್ ತಯ್ಯಬ್ ಹಾಜಿ ಖಾನ್ ಮೊಹಮ್ಮದ್ರು ಕೂಡ ಒಬ್ಬರು. ಇಲಾಖೆಯ ಮುಖ್ಯಾಧಿಕಾರಿ ಅವರನ್ನು, ಗಾಂಧಿ ಯಾರು, ಅವರು ಇಲ್ಲಿ ಏತಕ್ಕೆ ಬಂದಿದ್ದಾರೆ ಎಂದು ಕೇಳಿದರು. ಆಗ ತಯ್ಯಬ್ ಸೇಠರು, ಅವರು ನಮ್ಮ ಸಲಹೆಗಾರರು, ನಮ್ಮ ಪ್ರಾರ್ಥನೆಯಂತೆ ಅವರು ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದರು. ಆಗ ಆ ನಿರಂಕುಶಾಧಿಕಾರಿ, ಹಾಗಾದರೆ ನಾವು ಇಲ್ಲಿ ಇರುವುದು ಏತಕ್ಕೆ? ನಿಮ್ಮನ್ನು ರಕ್ಷಿಸಲು ನಮಗೆ ಅಧಿಕಾರ ಕೊಟ್ಟು ನೇಮಿಸಿಲ್ಲವೇ? ಗಾಂಧಿಗೆ ಇಲ್ಲಿಯ ಸ್ಥಿತಿ ಏನು ಗೊತ್ತು? ಈ ರೀತಿ ವಾಗ್ವಾದಗಳು ಮುಂದುವರಿಯಿತು.

ಇದುವರೆಗೆ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಿದಿರಿ. ಸಮಯ 9:35. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳೋಣ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿರುವ ಬಾನಲ್ಲು ನೀನೆ ಭುವಿಯಲ್ಲೂ ನೀನೆ ಚಿತ್ರದ ಹಾಡು. ಗೀತ ಬರೆದವರು ಎಸ್ ನಾರಾಯಣ್, ಸಂಗೀತ ಪ್ರಶಾಂತ್ ರಾಜ್ ಅವರಿಂದ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಮಂಗಳಾ ಅವರೊಂದಿಗೆ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಅಂತರಾತ್ಮ ಚಿತ್ರದ ಹಾಡು. ಆರ್ಯ ಅವರ ಸಾಹಿತ್ಯ, ಗಿರಿಧರ್ ದಿವಾನ್ ಅವರ ಸಂಗೀತವಿದೆ.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಮೈಸೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಹೊಂಗಳ್ಳಿ 2ನೇ ಹಂತದ ಬೂಸ್ಟರ್ ಯಂತ್ರಾಗಾರಕ್ಕೆ ಮತ್ತು ಬೆಳಗುಳ ಯಂತ್ರಾಗಾರಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಮೇಟಗಳ್ಳಿ 66/11 kV ಸಬ್ಸ್ಟೇಷನ್ನಲ್ಲಿ KPTCL ಇಲಾಖೆಯವರು ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನು ಹಮ್ಮಿಕೊಂಡಿರುವುದರಿಂದ ದಿನಾಂಕ 14/6/2026 ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಈ ಕಾರಣದಿಂದಾಗಿ ಸದರಿ ದಿನಾಂಕದಂದು ಪೂರ್ಣ ಪ್ರಮಾಣದಲ್ಲಿ ನೀರನ್ನು ಸರಬರಾಜು ಮಾಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ನೀರು ಬಂದ ವೇಳೆಯಲ್ಲಿ ಸಾರ್ವಜನಿಕರು ನೀರನ್ನು ಶೇಖರಣೆ ಮಾಡಿಕೊಂಡು ಮೈಸೂರು ಮಹಾನಗರ ಪಾಲಿಕೆಯೊಂದಿಗೆ ಸಹಕರಿಸಬೇಕೆಂದು ಈ ಮೂಲಕ ಕೋರಿದೆ. ದಿನಾಂಕ 14 ಮತ್ತು 15ರಂದು ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುವ ಪ್ರದೇಶಗಳು ಹೀಗಿವೆ. HLR ಆಶ್ರಿತ ಪ್ರದೇಶಗಳಾದ ಮಂಡಿ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಯಾದವಗಿರಿ, ಬನ್ನಿಮಂಟಪ, ABC ಲೇಔಟ್, ಪುಲಕೇಶ್ ರಸ್ತೆ, ಮಂಡಿ ಮೊಹಲ್ಲಾ, ವೀರನಗೆರೆ, ಸಿದ್ದಿಕೆ ನಗರ, ಶಿವರಾತ್ರೀಶ್ವರನಗರ, ತಿಲಕ್ ನಗರ, ಬಡೆ ಮಕಾನ್, ಹಲೀಂ ನಗರ, ದೇವರಾಜ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾದ ಭಾಗಶಃ ಪ್ರದೇಶಗಳು, ನಜರ್ಬಾದ್ ಮೊಹಲ್ಲಾ, ವಿದ್ಯಾರಣ್ಯಪುರಂ, ವಿಶ್ವೇಶ್ವರ ನಗರ, ಚಾಮುಂಡಿಪುರಂ, ಲೂರ್ದ್ ನಗರ, ಮೀನಾ ಬಜಾರ್, ವಾರ್ಡ್ ಸಂಖ್ಯೆ 8, 17, 18, 19, 23, 27, 40, 41, 45, 55, 60, 61, 62 ಹಾಗೂ ಮೇಟಗಳ್ಳಿ ಮತ್ತು ಹೆಬ್ಬಾಳು ಕೈಗಾರಿಕಾ ಪ್ರದೇಶಗಳು ಹಾಗೂ ಇನ್ನಿತರ ಕೆಲವು ಪ್ರದೇಶಗಳು. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಅಂಜಲಿ ಗೀತಾಂಜಲಿ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಚಿತ್ರ ಅವರು ಹಾಡಿರುವ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯ, ಪ್ರಶಾಂತ್ ರಾಜ್ ಅವರ ಸಂಗೀತವಿದೆ.

0: ಗೆಳತಿಯರೇ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ಏನಂದ್ರೆ ಪ್ಲಾಸ್ಟಿಕ್ ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರ. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ.
1: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಮತ್ತೊಂದು ಪ್ರಕಟಣೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ

ಯೋಜನೆ ನಗರ 2.0 ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆಗಾಗಿ ಅರ್ಜಿಯನ್ನು ಸಲ್ಲಿಸಲು ಈ ತಿಂಗಳ 30ರವರೆಗೆ ಕಾಲಾವಕಾಶ ನೀಡಿದೆ. ಸದರಿ ಯೋಜನೆಯಡಿ ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು, ಅಂದರೆ ನಿವೇಶನ ಇಲ್ಲವೇ ಹಳೆಯ ಕಚ್ಚಾ ಮನೆ ಉಳ್ಳವರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷ ಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು ಹಾಗೂ ಇನ್ನಿತರ ದಾಖಲೆಗಳೊಂದಿಗೆ https://pmay.urban.gov.in ಇದರಲ್ಲಿ ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಇಲ್ಲವೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಈ ತಿಂಗಳ 30ರ ಒಳಗಾಗಿ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕಾಗಿ ಪೃಥ್ವಿ ಭಟ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಪ್ರಿಯಾಂಕಾ ಜೋಯಿಸ್ ಅವರ ಧ್ವನಿಯಲ್ಲಿರುವ ಆಕ್ರಮಣ ಚಿತ್ರದ ಹಾಡು. ಸಾಹಿತ್ಯ ಹಾಗೂ ಸಂಗೀತ ಸತೀಶ್ ಆರ್ಯನ್ ಅವರಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
2: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸಮಯ 10:30. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಟಿಎನ್ ಕೃಷ್ಣನ್ ಅವರ ವಯಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ವಯಲಿನ್ ಸಹಕಾರ ನೀಡಿದ್ದಾರೆ ವಿಜಿ ಕೃಷ್ಣನ್. ಮೃದಂಗ ನುಡಿಸಿರುವವರು ಕೆವಿ ಪ್ರಸಾದ್. ಘಟ ನುಡಿಸಿದ್ದಾರೆ ಎಚ್ ಶಿವರಾಮಕೃಷ್ಣನ್. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ತ್ಯಾಗರಾಜರ ಕೃತಿ ತೆಲಿಯಲೇರು ರಾಮ, ರಾಗ ಧೇನುಕ, ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಟಿಎನ್ ಕೃಷ್ಣನ್ ಅವರ ವಯಲಿನ್ ವಾದನವನ್ನು ಕೇಳಿದಿರಿ. ಇವರೊಂದಿಗೆ ವಯಲಿನ್ ಸಹಕಾರ ನೀಡಿದವರು ವಿಜಿ ಕೃಷ್ಣನ್, ಮೃದಂಗ ನುಡಿಸಿದ್ದವರು ಕೆವಿ ಪ್ರಸಾದ್, ಘಟ ನುಡಿಸಿದ್ದವರು ಎಚ್ ಶಿವರಾಮಕೃಷ್ಣನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನ ಪ್ರಸಾರವಾಗಲಿದೆ. ಹಾಗೆ ರಾತ್ರಿ 9:30 ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣ ಅವರ ವೀಣಾವಾದನ ಕೇಳಬಹುದು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಅನುಭವ್ ಚಿತ್ರದ ಹಾಡು. ಇಂದಿವರವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತವಿದೆ.

ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನವಿದೆ. ಪ್ರಸ್ತುತಪಡಿಸುತ್ತಾರೆ ಅರ್ಚನಾ ಆರ್ಯ.

ಸಂಜೆ 4:30 ಪ್ರಸಾರವಾಗುವ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಹುಡುಕುವ ಸಂದರ್ಭದಲ್ಲಿ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಹೊಂದಿರಲೇಬೇಕಾದ ಸಾಫ್ಟ್ ಸ್ಕಿಲ್ಸ್ ಮತ್ತು ಮೂಲಭೂತ ಗುಣಗಳ ಕುರಿತು ಸಾಫ್ಟ್ ಸ್ಕಿಲ್ ಟ್ರೈನರ್ ಮತ್ತು ಕೆರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಶ್ರೀಮತಿ ಅನೋಖಾ ಅನೂಪ್ ಜೈನ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಚನಾ ಆರ್ಯ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಫಿರ್ ತೇರಿ ಕಹಾನಿ ಯಾದ ಈ ಚಿತ್ರದ ಹಾಡು. ಗೀತೆ ಬರೆದಿದ್ದಾರೆ ಕಾತಿಲ್ ಶಫಿಯಾ, ಸಂಗೀತ ಅಳವಡಿಸಿದ್ದಾರೆ ಅನು ಮಲಿಕ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರಾಣಿ ಮಲ್ಲಿಕ್ ಅವರು ಗೀತೆ ಬರೆದು ಅಮರ್ ಉತ್ಪಲ್ ಅವರು ಸಂಗೀತ ಕೇಳಬಡಿಸಿರುವ ಬೇವಫಾ ಸನಂ ಚಿತ್ರದ ಹಾಡು. ಗಾಯಕಿ ಅನುರಾಧ ಪೌಡ್ವಾಲ್.

ಅನುರಾಧ ಪೌಡ್ವಾಲ್ ಅವರೊಂದಿಗೆ ಉದಿತ್ ನಾರಾಯಣ್ ಅವರು ಹಾಡಿರುವ ಆಯ್ ಮಿಲನ್ ಕಿ ರಾತ್ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಆನಂದ್ ಮಿಳಿಂದ್ ಅವರಿಂದ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಕವಿತಾ ಕೃಷ್ಣಮೂರ್ತಿ ಹಾಗೂ ಕುಮಾರ್ ಸಾನು ಅವರ ಧ್ವನಿಯಲ್ಲಿರುವ ಮಾಶೂಕ್ ಚಿತ್ರದ ಹಾಡು. ಗೌಹರ್ ಖಾನ್ಪುರಿಯವರ ಸಾಹಿತ್ಯ, ಶ್ಯಾಮ್ ಸುರೇಂದರ್ ಅವರ ಸಂಗೀತವಿದೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸುವ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 11 ಗಂಟೆ. ನಿಮ್ಮ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಸಖಿ ತೇಜಸ್ವಿನಿ ಗಿರೀಶ್. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನ ಪ್ರಸ್ತುತಿ ಅರ್ಚನಾ ಪಿ ಆರ್ಯಾ.

ಕೇಳುಗರೆ, ಇದು ಮೈಸೂರು ಆಕಾಶವಾಣಿ ಎಫ್ಎಂ 100.6. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಇಂದು ವಿಶೇಷ ಏನು ಅಂತ ಹೇಳಿದ್ರೆ, ಹೊಸ ಶೀರ್ಷಿಕೆ ಉಪಶೀರ್ಷಿಕೆಯೊಂದಿಗೆ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ನಾನು ಬರ್ತೀನಿ, ಅರ್ಚನಾ ಆರ್ಯ, ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನದೊಂದಿಗೆ. ಈ ವಾರದ ವಿಶೇಷ ಅಥವಾ ಈ ತಿಂಗಳ ವಿಶೇಷ ಏನು ಅನ್ನುವಂತಹ ಕುತೂಹಲ ನಿಮ್ಮಲ್ಲಿರಬಹುದಲ್ವಾ? ಹೌದು, ಆ ಕುತೂಹಲಕ್ಕೆ ನೀರೆರಿಯೋದಕ್ಕೆ ಅಂತಲೇ ಮೈಸೂರಿನಲ್ಲಿ ಬೆರಗಿನ ಬೆಳಗು ಅನ್ನುವಂತಹ ವಿಷಯದ ಜೊತೆ ಬಂದಿದ್ದೀನಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಾಗಬಹುದು. ಹೇಗೆ ಅಂತ ಹೇಳಿದ್ರೆ, ನೀವು ಕಂಡಂತಹ ಮೈಸೂರಿನ ಬೆರಗಿನ ಬೆಳಗಿನ ಬಗ್ಗೆ ನನಗೆ ಸಂದೇಶವನ್ನು ಕಳಿಸೋದ್ರ ಮುಖಾಂತರ. ಸಂದೇಶ ಕಳಿಸೋದು ಗೊತ್ತಿದೆ ಅಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9408585823, 9480858523. ಇವತ್ತಿನ ಕಾರ್ಯಕ್ರಮ ಮೈಸೂರಿನಲ್ಲೊಂದು ಬೆರಗಿನ ಬೆಳಗು. ನಿಜಕ್ಕೂ ಮೈಸೂರು ಅನ್ನುವಂಥದ್ದು ಕೇವಲ ಹೆಸರಷ್ಟೇ ಅಲ್ಲ, ಇಲ್ಲಿರುವಂತಹ ಎಲ್ಲರಿಗೂ, ಮೈಸೂರು, ಮಂಡ್ಯ, ಚಾಮರಾಜನಗರದ ಸುತ್ತಮುತ್ತ ಇರುವಂತಹ ಮತ್ತು ವರ್ಷ ಪೂರ್ತಿ ಯಾವುದಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಸರುವಾಸಿಯಾಗಿರುವಂತಹ ಮೈಸೂರು ಅಂತ ಹೇಳಿದ್ರೆ ವಿಶೇಷವೇ, ಅದರ ಬೆಳಗು ಕೂಡ ಅಷ್ಟೇ ವಿಶೇಷ. ಆದರೆ ಆ ವಿಶೇಷವನ್ನು ಇವತ್ತು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಅಷ್ಟೇ ವಿಶೇಷವಾದಂತಹ ವ್ಯಕ್ತಿಗಳು ನಮ್ಮ ಜೊತೆಗೆ ಕರೆಯ ಸಂಪರ್ಕದಲ್ಲಿರ್ತಾರೆ. ಅವರ ಮಾತುಗಳನ್ನೂ ಕೇಳೋಣ, ಹಾಗೆ ಹಾಡುಗಳನ್ನು ಕೇಳ್ತಾ ಈ ಒಂದು ಗಂಟೆಗಳ ಕಾಲದ ಪಯಣವನ್ನು ಸುಂದರ ಬೆಳಗಿನಷ್ಟೇ ಚಂದಗೊಳಿಸುವಂತಹ ಪ್ರಯತ್ನ ನಮ್ಮ ಆಕಾಶವಾಣಿಯದ್ದು. ಕೇಳ್ತಿರ್ತೀರಲ್ವಾ

0: ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬೆಳಗು ಕವನದೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾಯಿತು. ನಾ ಹೇಳಿದೆ, ಮೈಸೂರಿನಲ್ಲಿ ಬೆರಗಿನ ಬೆಳಗು ಹೇಗಿರುತ್ತೆ ಅನ್ನೋಂಥದ್ದನ್ನು ಅಷ್ಟೇ ವಿಶಿಷ್ಟವಾದ ವ್ಯಕ್ತಿಗಳ ಮುಖಾಂತರ ತಿಳ್ಕೊಳ್ಳೋಣ ಅಂತ. ಖಂಡಿತವಾಗಿ ತಿಳ್ಕೊಳ್ಳುವಂತಹ ಕುತೂಹಲ ನಮಗೂ ಇರುತ್ತೆ. ಹಾಗಾಗಿ ಆಕಾಶವಾಣಿಯೇ ಜನರ ಬಳಿ ಹೋಗುವಂತಹ ಪ್ರಯತ್ನದಲ್ಲಿ ನಮಗೆ ಸಿಕ್ಕವರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಸನ್ನ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಮಾತಾಡ್ಸೋಣ, ಬನ್ನಿ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಹಾ ಸರ್, ನೀವು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತೀರಿ. ನಿಮ್ಮ ಪೆಟ್ರೋಲ್ ಬಂಕ್ ಎಷ್ಟೊತ್ತಿಗೆ ತೆರೆಯುತ್ತೆ?
1: ನಮ್ಮ ಪೆಟ್ರೋಲ್ ಬಂಕ್ ಬೆಳಿಗ್ಗೆ 6:30 ಓಪನ್ ಆಗುತ್ತೆ ಮೇಡಮ್.
0: ಹಾ ಸರ್, ಹೇಗಿರುತ್ತೆ ಮೈಸೂರಿನ ಪೆಟ್ರೋಲ್ ಬಂಕ್ ಅಲ್ಲಿ ಮೈಸೂರಿನ ಬೆಳಗು ಅಂತ ಹೇಳಿದ್ರೆ ನಿಮಗೆ ಹೇಗ್ ಅನ್ಸುತ್ತೆ? ಯಾವ ರೀತಿಯ ಅನುಭವವನ್ನ ಕೊಡುತ್ತೆ?
1: ಬೆಳಿಗ್ಗೆ ಒಂದು 6:30 ಎಲ್ಲ ಸ್ವಲ್ಪ ಕ್ರೌಡ್ ಎಲ್ಲ ಕಡಿಮೆ ಇರುತ್ತೆ.
0: ಹಾ ಹಾ,
1: ಒಂದು 8:00 ಮೇಲೆ ಎಲ್ಲ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ.
0: ಹ್ಮ್,
1: ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇರುತ್ತೆ.
0: ಜನ ಬರೋದು ಕಡಿಮೆ ಕಡಿಮೆ ಇರುತ್ತೆ ಹೋಗುವಂತವ್ರು ಅಂತ.
1: ಹೌದು, ಬೆಳಿಗ್ಗೆ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ. 8 ಗಂಟೆ ಮೇಲೆ ಡ್ಯೂಟಿ ಅವರ್ಸ್ ಎಲ್ಲ ಸ್ವಲ್ಪ ತುಂಬಾ ಜಾಸ್ತಿ ಇರುತ್ತೆ.
0: ಹಾ ಸರ್, ಮತ್ತೆ ಬೆಳಗಿನ ಸಂಚಾರ ವ್ಯವಸ್ಥೆ ಹೇಗಿರುತ್ತೆ?
1: ಇಲ್ಲ, ಸ್ವಲ್ಪ ಕಡಿಮೆನೆ ಇರುತ್ತೆ ಸಂಚಾರ ವ್ಯವಸ್ಥೆ. ಟ್ರಾಫಿಕ್ ಜಾಸ್ತಿ ಇರಲ್ಲ.
0: ಹ್ಮ್,
1: ಒಂದು 7:30 8 ಗಂಟೆ ಮೇಲೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರುತ್ತೆ.
0: ಹಾ,
1: ಎಲ್ಲ ಡ್ಯೂಟಿ ಅವರ್ಸ್ ಎಲ್ಲ ಸ್ವಲ್ಪ ರಶ್ ಇರುತ್ತೆ.
0: ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಂದ್ರೆ ನಿಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಸರ್?
1: 4 ವರ್ಷದಿಂದ ಕೆಲಸ ಮಾಡ್ತೀನಿ.
0: ನಿಮ್ಮ ಮನೆ ಮೈಸೂರಿನಲ್ಲಿ?
1: ಮೈಸೂರಿನಲ್ಲಿ ಹಿನಕಲ್ಲಲ್ಲಿ ಇದೆ ಮೇಡಮ್.
0: ಹಿನಕಲ್ಲಲ್ಲಿದೆ.
1: ಹಾ,
0: ನಿಮ್ಮ ಜೊತೆ ಕೆಲಸ ಮಾಡುವಂತಹ ಮತ್ಯಾರಾದ್ರು ಮಾತಾಡಬಹುದಾ ಸರ್, ಬೆಳಗಿನ ಶಿಫ್ಟ್ ಗೆ ಬರುವಂತವರು?
1: ಹಾ, ಮಾತಾಡ್ತೀನಿ.
0: ಹಾ ಸರ್. ನಮಸ್ತೆ.
1: ಒಂದೇ ನಿಮಿಷ ಮ್ಯಾಮ್. ಹೇಳಿ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
2: ನಾಗರಾಜ್ ಮೇಡಮ್.
0: ನೀವು ಎಲ್ಲಿಂದ ಬರ್ತೀರಿ ಸರ್ ಮೈಸೂರಿಗೆ ಆ ಪೆಟ್ರೋಲ್ ಬಂಕ್ಗೆ?
2: ಆದಿತ್ಯ ಬರ್ತೇನೆ ಮೇಡಮ್.
0: ಹಾ ಸರ್, ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಟು ಎಷ್ಟೊತ್ತಿಗೆ ತಲುಪ್ತೀರಿ?
2: 5:30 ಹೊರಟ್ರೆ 6:00 ಇರ್ತೀನಿ.
0: 5:30 ಹೊರಡ್ಬೇಕು ಅಂತ ಹೇಳಿದ್ರೆ ನೀವು 4:45 ಎದ್ದೇಳ್ಬೇಕು.
2: ಹೌದು ಮೇಡಮ್.
0: ಹೇಗಿರುತ್ತೆ ಸರ್ ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ?
2: ಚೆನ್ನಾಗಿದೆ ಮೇಡಮ್.
0: ಹ್ಮ್, ಬೆಳಗಿನ ಜಾವ ಏನಾದ್ರು ವಿಶೇಷವನ್ನ ನೋಡ್ತೀರಾ ಅಕ್ಕಪಕ್ಕದ ಪರಿಸರದಲ್ಲಿ?
2: ಹೌದು ಮೇಡಮ್, ಅಂದ್ರೆ ಡ್ಯೂಟಿ ಟೈಮ್ ಆಗ್ತದೆ ಮೇಡಮ್, ಸ್ಟ್ರೈಟ್ ಎದ್ದು ಬರ್ತೀನಿ ಮೇಡಮ್.
0: ಬರ್ತೀರಾ ಅಲ್ವಾ? ಹೌದು. ಮೈಸೂರು ಹೇಗ್ ಅನ್ಸುತ್ತೆ ನಿಮಗೆ?
2: ಮೈಸೂರು ನಮ್ ಚಿನ್ನ ಮೇಡಮ್.
0: ಚಿನ್ನ, ಮೈಸೂರಿನ ಬಗ್ಗೆ ಹೇಳಬೇಕು ಮತ್ತೊಬ್ರು ಯಾರು ಮೈಸೂರನ್ನ ನೋಡಕ್ಕೆ ಬನ್ನಿ ಅಂತ ಹೇಳಿ ಕರಿಬೇಕು ಅಂತ ಹೇಳಿದ್ರೆ ಹೇಗ್ ಕರಿತೀರಿ?
2: ಮೈಸೂರ್ ಬಂದರೆಲ್ಲ ಸ್ಟ್ರೈ ಆಗ್ಬೇಕು ಅಂದಾಗ ನೀವ್ ಎಲ್ಲಿ ಸ್ಟ್ರೈ ಆದ್ರೂ ಏನು ತೊಂದರೆ ಇಲ್ಲ ಅಂತಾನೆ ಅಡ್ವೈಸ್ ಮಾಡ್ತೀನಿ ಮೇಡಮ್.
0: ಸರಿ ಸರ್, ಸರಿ. ಒಟ್ಟಿನಲ್ಲಿ ನೀವು ಮಾಡುವಂತಹ ಕೆಲಸ ನಿಮಗೆ ಖುಷಿಯನ್ನ ತಂದಿದೆ.
2: ಹೌದು ಮೇಡಮ್.
0: ಮೈಸೂರು ಬಿಟ್ಟು ಬೇರೆ ಕಡೆ ಹೋಗುವಂತಹ ಅವಕಾಶ ಸಿಕ್ಕರೆ?
2: ಇಲ್ಲ ಮೇಡಮ್, ಹೋಗಲ್ಲ
0: ಹೋಗಲ್ಲ, ಮೈಸೂರು ಅಂದ್ರೆ ಅಷ್ಟು ಪ್ರೀತಿ.
2: ಹೌದು ಮೇಡಮ್.
0: ಒಟ್ಟಿನಲ್ಲಿ ಮೈಸೂರಿನ ಬೆಳಗು ಬೆಳಗ್ಗೆ ಎದ್ದು ಬರೋದಕ್ಕೆ ಕಷ್ಟ ಆಗಲ್ವಾ ಸರ್?
2: ಆಗುತ್ತೆ ಮೇಡಮ್, ಅಂದ್ರೆ ಜೀವನ ಮಾಡ್ಲೇಬೇಕಲ್ಲ.
0: ಹಾ ಹೌದು, ಮೈಸೂರಿನ
2: ಮೈಸೂರಲ್ಲಿ ಏನಕ್ಕೂ ತೊಂದರೆ ಬರಲ್ಲ ಮೇಡಮ್. ಕಷ್ಟ ಅಂದ್ರೆ ಎಲ್ಲಾರು ಆದ್ಕೋತಾರೆ, ಅದೊಂದು ಚೆನ್ನಾಗಿದೆ ಮೇಡಮ್.
0: ನೋಡಿ, ಈ ತರದ ಮನಸ್ಥಿತಿ ದೃಷ್ಟಿಕೋನ ಇಟ್ಕೊಂಡಿರೋರೆ ಮೈಸೂರಲ್ಲಿ ತುಂಬಾ ಜನ ಇರೋದ್ರಿಂದ ಮೈಸೂರು ಸಾಂಸ್ಕೃತಿಕವಾಗಿ ತುಂಬಾ ಬೆಲೆ ಬಾಳುವಂಥದ್ದು, ಮೌಲ್ಯಯುತವಾದಂಥದ್ದು ಅಂತ ನಮಗೂ ಕೂಡ ಅನ್ಸುತ್ತೆ. ಸರ್, ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ.
2: ಥ್ಯಾಂಕ್ ಯು ಮೇಡಮ್.
0: ಕೇಳುಗ್ರೆ, ಮೈಸೂರು ಅಂತ ಹೇಳಿದ್ರೆ ಅದೊಂದು ಚಿನ್ನ ಅನ್ನುವಂತಹ ಮಾತನ್ನು ಅವ್ರು ಹೇಳಿದ್ರು. ಹೀಗಾಗಿ ಮೈಸೂರಿನ ಬೆಳಗನ್ನು ಹೆಚ್ಚಾಗಿ ಕಾಣುವಂಥವ್ರು ಬೆಳಗಿನ ಜಾವ ಎದ್ದೇಳುವಂಥವ್ರು. ಆ ಎದ್ದೇಳುವಂತಹ ಪ್ರಯತ್ನ ಮಾಡಿದಾಗ ನಮಗೆ ಅಲ್ಲಿ ಕಾಣುವಂಥದ್ದು ಒಂದಷ್ಟು ಜನರ ಸ್ವಲ್ಪ ಸಣ್ಣ ಸಣ್ಣ ಧ್ವನಿಯಲ್ಲಿ ಮಾತಾಡುವಂತಹ ಮಾತುಗಳಾಗಿರ್ಬೋದು. ಆದರೆ ಒಂದು ರೀತಿಯಲ್ಲಿ ಕತ್ತಲೆಯಲ್ಲಿ ಅಲ್ಲೆಲ್ಲೋ ಕೋಳಿ ಕೂಗ್ತಾ ಇರುತ್ತೆ. ದೂರದಲ್ಲಿ ಮೊದಲೆಲ್ಲೋ ಆಟೋ ಸ್ಟಾರ್ಟ್ ಆಗ್ತಾ ಇರುತ್ತೆ, ಯಾರೋ ಗಾಡಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಮೈಸೂರು ಇನ್ನೂ ಮಲಗಿದೆಯೇನೋ ಅಂತ ನಮಗನ್ನಿಸ್ಬೋದು. ಆದರೆ ಮೈಸೂರು ಮಲಗತ್ತಾ ಅಂತ ಹೇಳಿದ್ರೆ ಖಂಡಿತ ಮಲಗಲ್ಲ, ಅದು ಕಣ್ಣು ಮುಚ್ಚಿ ಕನಸು ಕಾಣುತ್ತೆ ಅಷ್ಟೆ. ಕನಸು ಅಂದ ಕೂಡಲೇ ಒಂದು ಒಳ್ಳೆ ಹಾಡು ನೆನಪಾಗ್ತಾ ಇದೆ, ಕೇಳಿ ಬರೋಣ.

0: ಕೇಳುಗರೆ, ಮೈಸೂರಿನ ತಂಗಾಳಿಯೂ ಹಾಗೆ. ನಿಜವಾಗ್ಲೂ ಅದರ ಅನುಭವವನ್ನು, ಅದರ ಸ್ಪರ್ಶವನ್ನು ಪಡ್ಕೊಂಡ್ರೇ ಖುಷಿ ಕೊಡೋದು. ಆ ಸ್ಪರ್ಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮುಂಜಾನೆಯ ಮೈಸೂರನ್ನು ನಾವು ನೋಡಲೇಬೇಕು. ಮುಂಜಾನೆ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥವ್ರು, ಬೇರೆ ಬೇರೆ ದಿನಚರಿಯಲ್ಲಿ ತೊಡಗಿಸ್ಕೊಳ್ಳುವಂಥವ್ರು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ತುಂಬ ಒತ್ತಡದಲ್ಲಿ ಓಡಾಡ್ತಾ ಇರ್ತಾರೆ. ಅವರೆಲ್ಲರೂ ಓಡಾಡ್ತಾ ಇರಬೇಕಾದ್ರೆ ಬೆಳಗಿನ ಜಾವದ್ದೇ ಕೆಲಸ ಇದು ಅಂತ ನಮ್ಗೆ ಅನಿಸೋದೇ ಇಲ್ಲ, ಮನಸ್ಸಿಗೆ ಬರೋದೇ ಇಲ್ಲ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗರೆ ಹೌದಲ್ವಾ, ಮುಂಜಾನೆ ಅಂತ ಕೂಡಲೇ ಯಾರ್ಯಾರೆಲ್ಲ ನೆನಪಾಗ್ತಾರೆ ಅಂತ ಅನಿಸುತ್ತೆ. ಹಾಗೆಯೇ ಇಲ್ಲೊಬ್ಬರು ಮುಂಜಾನೆ ತಮ್ಮ ದಿನಚರಿಯನ್ನು ಶುರು ಮಾಡೋದಕ್ಕೆ ಅಂತ ಹೇಳಿ ಪ್ರತಿದಿನ ಬರ್ತಾರೆ. ಯಾರವರು, ಏನು ಅನ್ನೋಂಥದ್ದನ್ನು ಅವರ ಬಾಯಲ್ಲೇ ಕೇಳೋಣ. ನಮಸ್ತೆ ಆಕಾಶವಾಣಿ.
1: ನಮಸ್ಕಾರ ಮೇಡಮ್.
0: ಸರ್, ನಿಮ್ಮ ಹೆಸರು?
1: ನನ್ನ ಹೆಸರು ಚೇತನ್ ಅಂತ ಹೇಳಿ ಮೇಡಮ್.
0: ಚೇತನ್ ಅವರೇ, ಎಲ್ಲಿ ಕೆಲಸ ಮಾಡ್ತೀರಿ ನೀವು?
1: ಮೇಡಮ್, ನಾನು ಜೆಕೆ ಟೈರ್ಸ್ ಇಂಡಸ್ಟ್ರಿಯಲ್ಲಿ ನಾನು ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್.
0: ಹಾ ಸರ್, ನೀವು ಬೆಳಗಿನ ಬಗ್ಗೆ, ಮೈಸೂರಿನ ಬೆಳಗಿನ ಬಗ್ಗೆ ಹೇಗೆ ನಿಮ್ಮ ಅನುಭವವನ್ನು ಹಂಚ್ಕೋತೀರಿ?
1: ಮೇಡಮ್, ನಮ್ಗೆ ಯೂಶಲಿ ಫಸ್ಟ್ ಶಿಫ್ಟ್ ಇರ್ತದೆ, ಬೆಳಗ್ಗೆ ನಾವು 6 ರಿಂದ 3 ಗಂಟೆ ಡ್ಯೂಟಿ ಇರ್ತದೆ. ನಮ್ಮ ಮನೆ 6 ಗಂಟೆಗೆ ಬಿಡ್ತೀವಿ. ನಮ್ಮ ಮನೆ ನಾವು ಆನ್ ದಿ ವೇ ಬರ್ಬೇಕಾದ್ರೆ ನಮ್ದು ವೆಲ್ತಾದ್ರಿಪುರ ದಾಟ್ಕೊಂಡು, ಪ್ಯಾಲೇಸ್ ದಾಟ್ಕೊಂಡು, ಅರ್ಸು ರೋಡ್ ದಾಟ್ಕೊಂಡು, ಹಿಂಗೆ ಈ ತರ ಬರ್ತೀವಿ ನಾವು. ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ ವಾತಾವರಣ ಇರ್ತದೆ ನಮ್ಗೆ. ಅಲ್ಲಿ ಲಲಿತಾದ್ರಿಪುರಕ್ಕೆ ಬಂದ್ರೆ ನಾವು ಇನ್ನು ಹಳೆ ಒಂದು ಏನು ರಾಜರ ಕಾಲದ ಏನಿದೆ ಅದೇ ತರ ಇದೆ ವಾತಾವರಣ. ಈ ಕಡೆ ಅರ್ಸು ರೋಡ್ಗೆ ಬಂದ್ರೆ ನಾವು ಪ್ಯಾಲೇಸ್ ಮುಂದೆ ಬಂದ್ರೆ ನಾವೇ ರಾಜರ ಆಗೋಗ್ತೀವಿ ನಾವು. ಮತ್ತೆ ಎಲ್ಲ ವಾಕಿಂಗ್ ಮಾಡ್ತಾ ಇರ್ತಾರೆ ಎಲ್ಲರೂ, ಏಜ್ ಆದವರೆಲ್ಲ. ಈಗ ಚಲುವಂಬ ಪಾರ್ಕ್ ಹತ್ರ ಬಂದ್ರೆ ಎಲ್ಲ ಆಫೀಷಿಯಲ್ಸ್ಗಳು ಮತ್ತೆ ರಿಟೈರ್ಡ್ ಆದವರೆಲ್ಲ ವಾಕಿಂಗ್ ಮಾಡ್ತಾ ಇರ್ತಾರೆ. ಒಂದು ಪೀಸ್ಫುಲ್ ವಾತಾವರಣ ಇದೆ ಮೈಸೂರಲ್ಲಿ ನಮ್ಗೆ. ಮತ್ತೆ ಬೆಳಗಿನ ವಾತಾವರಣ ಮತ್ತೆ ಪಕ್ಷಿಗಳು, ಈ ಪ್ಯಾಲೇಸ್ ಹತ್ರ ಬಂದ್ರೆ ಪಾರಿವಾಳಗಳು, ಪಕ್ಷಿಗಳು, ಜನಗಳು, ನಮ್ಗೆ ಬಾರಿ ಒಂಥರ ಒಳ್ಳೆ ವಾತಾವರಣ ಇದೆ ಮೇಡಮ್ ಮೈಸೂರಲ್ಲಿ.
0: ಹಾ, ನೀವು ತುಂಬಾ ಖುಷಿಯಿಂದಾನೆ ನಿಮ್ಮ ಬೆಳಗನ್ನ ಶುರು ಮಾಡ್ತೀರಿ ಅಂದಂಗಾಯ್ತು.
1: 100% ಮೇಡಮ್, ಪೀಸ್ಫುಲ್ ಆಗಿ ನಾವು ಬಾರಿ ಖುಷಿಯಿಂದ ವಾತಾವರಣ ಇದ್ ಮಾಡ್ತೀವಿ ಮೇಡಮ್.
0: ನೀವು ಮೈಸೂರಲ್ಲಿ ಬಂದು, ಅಥವಾ ನೀವು ಮೈಸೂರಿನವರೇನಾ?
1: ಮೇಡಮ್, ನಂದು ಆಕ್ಚುಲಿ ನೇಚರ್ ನೇಟಿವ್ ಪ್ಲೇಸ್ ಬಂದು ಕೊಳ್ಳೇಗಾಲ. ನಾನು ಮೈಸೂರಿಗೆ ಬಂದು 30 ವರ್ಷ ಆಯ್ತು ಮೇಡಮ್.
0: ಓ, ಹಂಗಿದ್ರೆ ನಿಮಗೆ ವ್ಯತ್ಯಾಸ ಗೊತ್ತಿರುತ್ತಲ್ವಾ, ನೀವು ಬಂದಾಗಿನ ಮೈಸೂರಿಗೂ ಈಗಿನ ಮೈಸೂರಿಗೂ?
1: ಏನು ಇಲ್ಲ ಮೇಡಮ್ ವ್ಯತ್ಯಾಸ, ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ, ಅದೊಂದ್ ಬಿಟ್ರೆ ಮೈಸೂರು ಹಂಗೆ ಇದೆ ಮೇಡಮ್.
0: ಹಂಗೆ ಇದೆ.
1: ಹೌದು,
0: ತುಂಬಾ ಖುಷಿ ಆಗತ್ತೆ ಸರ್ ನಿಮ್ಮಂತವ್ರ ಜೊತೆ ಎಲ್ಲ ಮಾತಾಡಿ, ಯಾಕೆಂದ್ರೆ ನಿಜವಾಗ್ಲೂ ಮೈಸೂರಿನ ಬೆಳಗನ್ನ, ಮೈಸೂರಿನ ಸವಿಯನ್ನ ನೀವೆಲ್ಲರೂ ಉಣ್ತಾ ಇರ್ತೀರಿ. ಯಾಕಂದ್ರೆ ಬೆಳಗಿನ ಶಿಫ್ಟ್ ಅಲ್ಲಿ
1: ಬೇರೆ ಯಾರಿಗೂ ಸಿಗಲ್ಲ ಇದು ವಾತಾವರಣ. ನೀವು ಬೆಂಗಳೂರಿಗೆಲ್ಲ ಹೋದ್ರೆ ನಮ್ಗೆ ಒಂಥರ ಕಸಿ ಬಿಸಿ ಅನ್ಸ್ಬಿಡ್ತದೆ.
0: ಹೌದು ಹೌದು,
1: ಮೈಸೂರಿನವರು ಎಷ್ಟೋ ಲಕ್ಷ್ಮಿ ನಿಜವಾಲು.
0: ಹಾ ಸರ್, ಹಾ, ನಿಜಕ್ಕೂ ಖುಷಿ ಆಗತ್ತೆ. ಮತ್ತೆ ನಿಮ್ ಜೊತೆನಲ್ಲಿ, ಮತ್ತೆ ನಿಮ್ ಶಿಫ್ಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀರಿ ಸರ್?
1: ಮೇಡಮ್, ನಮ್ ಶಿಫ್ಟ್ ಅಲ್ಲಿ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಲಿ ಒಂದು 20-25 ಜನ ಕೆಲಸ ಮಾಡ್ತೀವಿ. ಅದ್ರಲ್ಲಿ ನಮ್ಮ ಸ್ನೇಹಿತರು ಇದಾರೆ ವೆಂಕಟೇಶ್ ಅಂತ ಹೇಳಿ, ಅವ್ರಿಗೆ ಕೊಡ್ತೀನಿ ಮೇಡಮ್ ಮಾತಾಡಿ. ಮೇಡಮ್
0: ಕೊಡಿ.
2: ಹಲೋ,
0: ನಮಸ್ತೆ ವೆಂಕಟೇಶ್ ಅವರೇ.
2: ಮೇಡಮ್ ನಮಸ್ಕಾರ. ಮೇಡಮ್,
0: ಎಲ್ಲಿಂದ ಬರ್ತೀರಿ ನೀವು ಜೆಕೆ ಟೈರ್?
2: ಜೆಕೆ ಟೈರ್ಸ್ ಮೇಡಮ್ ಕುಂಬಾರ್ ಗೋಪಾಲ್ ಹೆಬ್ಬಾಳ ಅಂತ ಇದೆ ನೋಡಿ ಮೇಡಮ್. ಇನ್ಫೋಸಿಸ್ ಹತ್ರ.
0: ಬೆಳಗ್ಗೆ ಬೆಳಗ್ಗೆ ಹೇಗಿರುತ್ತೆ ಸರ್ ಕುಂಬಾರ ಕೊಪ್ಪಲು?
2: ಬ್ಯೂಟಿಫುಲ್ ಮೇಡಮ್, ನೋಡಕ್ ಒಂದ್ ಚಂದ ಮೇಡಮ್. ಯಾಕೆಂದ್ರೆ ಅಲ್ಲೊಂದು ಹೆಬ್ಬಾಳ ಕೆರೆ ಅಂತ ಇದೆ, ಸುತ್ತ ಎಲ್ಲ ಗಿಡ ಮರಗಳೆಲ್ಲ ನೆಟ್ಟಿದ್ದಾರೆ. ಆದ್ರೆ ಒಳ್ಳೆ ವಾತಾವರಣ, ಪಕ್ಷಿಗಳಂತೂ ಬೇಜಾನಿದೆ, ನವಿಲಿದೆ, ಒಳ್ಳೆ ಗಾಳಿ ವಾತಾವರಣ, ಕಣ್ ತುಂಬಿಕೊಳ್ಳಕ್ಕೆ ಹಸಿರಾಗಿ ಚೆನ್ನಾಗಿದೆ ಮೇಡಮ್.
0: ತುಂಬಾ ಖುಷಿ ಆಯ್ತು ಸರ್. ನೀವ್ ಅದನ್ನ ಬರೀ ಅಂದ್ರೆ ನೀವು ಕಂಪನಿಗೆ ಬರುವಂತಹ ಒತ್ತಡದಲ್ಲಿರ್ತೀರಾ, ಅವಸರದಲ್ಲಿರ್ತೀರಾ, ಆದ್ರೂ ಇಷ್ಟು ಸವಿತೀರಾ ಅಂತ ಹೇಳಿದ್ರೆ, ನೀವು ಶಿಫ್ಟ್ ಮುಗಿಸ್ಕೊಂಡು ಹೋದ್ಮೇಲೆ ಅಥವಾ ಬೇರೆ ವಾರದಲ್ಲಿ ಬೇರೆ ಬೇರೆ ರೀತಿಯ ಶಿಫ್ಟ್ ಅಲ್ಲಿ ಇದ್ದಾಗ ಬೆಳಗಿನ ಈ ಸವಿಯನ್ನ ಇನ್ನೂ ಹೆಚ್ಚು ಹೊತ್ತು ವಾಕಿಂಗ್ ಹೋಗೋದ್ರ ಮೂಲಕ ಏನಾದ್ರು ಸವಿತೀರಾ?
2: ಖಂಡಿತ ಮೇಡಮ್, ಖಂಡಿತ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ 6 o'clock ಎದ್ದೇಳ್ಬಿಟ್ಟು ಸ್ನಾನ ಗಿನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಬಿಟ್ಟು 7 ಗಂಟೆ ಒಳಗಡೆ ಫ್ಯಾಕ್ಟ್ರಿ ಇರ್ತೀವಿ. 3 ಗಂಟೆಗೆ ಫ್ಯಾಕ್ಟ್ರಿ ಬಿಡುತ್ತೆ. ಮನೆಗೆ ಹೋಗಿ ಒಂದ 4.5 ಗಂಟೆ ರೆಸ್ಟ್ ಮಾಡ್ಬಿಟ್ಟು ನಾವು ಜಾಗಿಂಗ್ ಏನ್ಬಿಟ್ಟು ಹೆಬ್ಬಾಳ ಕೆರೆ ಲಕ್ಷ್ಮೀಕಾಂತ ನಗರ ಆ ಕಡೆ ಹೊಟ್ಟೋಗ್ಬಿಟ್ರೆ 6 ಗಂಟೆ 4:30 ಹೋದ್ರೆ 5 ಗಂಟೆಗೆ ಹೋದ್ರೆ ಇನ್ನು 7 ಗಂಟೆ ಅಲ್ಲೇ ವಾತಾವರಣ ಎಲ್ಲ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಜಾಗ್ ಮಾಡ್ಕೊಂಡು ಎಕ್ಸೈಸ್ ಮಾಡ್ಕೊಂಡು ನವಿಲ್ದು ಮತ್ತೆ ಪಕ್ಷಿಗಳದೆಲ್ಲ ಅಲ್ಲಿ ಕೇಳ್ಕೊಂಡು ನಾವು ಮನೆ ಬಂದು
0: ಮೇಡಮ್. ತುಂಬಾ ಖುಷಿ ಆಯ್ತು ವೆಂಕಟೇಶ್ ಅವರೇ ನಿಮ್ ಜೊತೆಗೆ ಮಾತಾಡಿ. ಹೀಗೆ ಮೈಸೂರಿನ ಬೆಳಗ್ಗೆ

0: ಏನಿದೆ ಅದನ್ನ ಹಾಗೆ ಬೇರೆ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗದೇ ಇರೋ ಹಾಗೆ ಕಾಪಾಡ್ಕೊಳ್ಳುವಂಥದ್ದು ಕೂಡ ನಮ್ದೇ ಜವಾಬ್ದಾರಿ ಅಲ್ವಾ ಸರ್?
1: ಖಂಡಿತ ಮೇಡಮ್,
0: ತುಂಬಾ ಖುಷಿ ಆಯ್ತು ಸರ್ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.

0: ಹಾಡನ್ನು ಕೇಳ್ತಾ ಇದ್ರೆ ನಿಜವಾಗ್ಲೂ ಮೈಸೂರಿನ ಬೆಳಗಿನ ಬೆರಗಿನಲ್ಲಿ ಕಳೆದೇ ಹೋಗ್ಬಿಡ್ತೀವಿ. ಹಾಗಿದೆ ಯಾಕೆಂದರೆ ನಸುಕಿನ ನೀಲಿ ಬೆಳಕಲ್ಲಿ ಖಾಲಿ ಖಾಲಿಯಾಗಿರುವಂತಹ ಸಯ್ಯಾಜಿರಾವ್ ರಸ್ತೆ, ಅಲ್ಲೊಂದು ಒಂಟಿ ಸೈಕಲಲ್ಲಿ ಹೂ ತಗೊಂಡು ಹೋಗ್ತಾ ಇರುವಂತಹ ವ್ಯಕ್ತಿ, ಬಹುಶಃ ಇದು ಊರು ಎಚ್ಚರವಾಗೋ ಹೊತ್ತಲ್ಲ ಅಂತ ಅನಿಸುತ್ತೆ. ಆದರೆ ಜನರ ಓಡಾಟ ಶುರುವಾಗುತ್ತಲ್ಲ, ಆಗ ಗೊತ್ತಾಗುತ್ತೆ, ಅರೆ ಹೌದು, ಇದು ಊರು ಎಚ್ಚರವಾಗುವ ಹೊತ್ತು ಅಂತ. ಹೌದು, ಊರು ಎಚ್ಚರ ಆದಮೇಲೆ ಒಂದಷ್ಟು ಜನರ ಅಗತ್ಯ ಬೀಳುತ್ತೆ. ಹಾಗೆ ಇವತ್ತು ಅದೇ ರೀತಿ ಅಗತ್ಯ ಬೀಳೋರೊಬ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಅವರನ್ನು ಮಾತಾಡಿಸ್ಕೊಂಡು ಬರೋಣ. ನಮಸ್ತೆ ಆಕಾಶವಾಣಿ. ಯಾರು ಮಾತಾಡ್ತಾ ಇರೋದು?
1: ಪ್ರದೀಪ್.
0: ಪ್ರದೀಪ್ ಅವರು. ಪ್ರದೀಪ್ ಅವರು ಏನು ಮಾಡ್ಕೊಂಡಿದ್ದಾರೆ?
1: ನಮ್ಮ ಈಗ ಸದ್ಯಕ್ಕೆ ಆಟೋ ಓಡಿಸ್ತಾ ಇದ್ದೀವಿ.
0: ಆಟೋ ಓಡಿಸ್ತಾ ಇದ್ದೀರಿ, ಏನು ಓದಿದ್ದೀರಿ ನೀವು?
1: ನಾವು ಫಾರ್ಮಸಿ ಡ್ರಾಪ್ ಔಟ್.
0: ಹೌದಾ, ಓಕೆ. ಆಟೋ ಓಡಿಸುವಂತದ್ದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ?
1: ಖುಷಿಯಾಗಿದ್ದೀರಾ?
0: ಓಕೆ ಸರ್. ನೀವು ಎಷ್ಟು ಬೆಳಿಗ್ಗೆ ಎಷ್ಟೊತ್ತಿಂದ ಆಟೋ ಓಡಿಸೋದಕ್ಕೆ ಆರಂಭ ಮಾಡ್ತೀರಿ?
1: 7:30.
0: 7:30. ಹೇಗಿರುತ್ತೆ ಅವಾಗ ಜನ ಸಂಪರ್ಕ? ನೀವು ಈ ಓಲಾ ಊಬರ್ ತರದ ಆಟೋಗಳನ್ನ ಅಂದ್ರೆ ಆ ತರದ ಸಂಪರ್ಕದಲ್ಲಿದ್ದೀರಿ? ನಿಮ್ಗೆ ಜನರ ಜೊತೆ ಅಂದ್ರೆ ಯಾವ್ಯಾವ ರೀತಿಯ ಜನರನ್ನ ನೋಡ್ತೀರಿ ನೀವು? ಅಂದ್ರೆ ಬೇಗ ಎಲ್ಲದಕ್ಕೂ ಒಪ್ಕೊಳ್ಳುವಂತವ್ರು ಅಥವಾ ಬಾರ್ಗೇನ್ ಮಾಡುವಂತವ್ರು ಈ ತರ?
1: ಬಾರ್ಗೇನ್ ಜಾಸ್ತಿ ಮಾಡ್ತಾರೆ. ಒಬ್ಬೊಬ್ರು ಇಲ್ಲ ಬೇಡ ಬಿಡಿ ಹಾಗೆ ಹೀಗೆ ಅಂತ ಮಾತಾಡ್ತಾರೆ.
0: ಮತ್ತೆ ನಿಮ್ಮ ಮನೆಯಲ್ಲಿ?
1: ನಮ್ದು ಕುಂಬಾರ್ ಕೊಪ್ಪಲು.
0: ಕುಂಬಾರ್ ಕೊಪ್ಪಲು. ಹೇಗಿರುತ್ತೆ ಸರ್ ಬೆಳಗಿನ ಜಾವ ಕುಂಬಾರ್ ಕೊಪ್ಪಲು? ವಾತಾವರಣ ಎಲ್ಲ ಚೆನ್ನಾಗಿರತ್ತಾ? ನೀವು ಕುಂಬಾರ್ ಕೊಪ್ಪಲಿಂದ ಮೈಸೂರಿನ ಒಳಗಡೆನೆ ಮಾತ್ರ ಆಟೋ ಓಡಿಸೋದ? ಹಾ, ಓಕೆ ಸರ್, ಓಕೆ. ಮತ್ತೆ ಮೈಸೂರಿನ ಬೆಳಗು ಹೇಗಿರುತ್ತೆ, ಹೇಗನ್ಸುತ್ತೆ ನಿಮಗೆ? ಮೈಸೂರಿನ ಬೆಳಗು ಹೇಗನ್ಸುತ್ತೆ, ಬೆಳಗ್ಗೆ ಹೇಗಿರುತ್ತೆ? 6:30, 6:30, 7 ಸಮಯದಲ್ಲಿ ಚೆನ್ನಾಗಿರುತ್ತೆ. ಬೇರೆ ಊರಿಗೆ ಹೋಲಿಸಿದ್ರೆ ಮೈಸೂರಿನ ಬೆಳಗು ವಿಶೇಷ ಅಂತನ್ಸುತ್ತಾ?
1: ಬೇರೆ ಕಡೆ ಹೋಲಿಸಿದ್ರೆ ನಮ್ಮ ಮೈಸೂರು ಬೆಟರ್.
0: ಬೆಟರ್, ಓಕೆ. ಮೈಸೂರಿಗೆ ಇವಾಗ ಯಾರಾದ್ರೂ ಬರಬೇಕು, ಬೆಳಗಿನ ಜಾವ ಬರಬೇಕು ಅಂತ ಹೇಳಿದ್ರೆ ನೀವ್ ಎಂತಹ ಸಲಹೆ ಕೊಡ್ತೀರಿ?
1: ಬರ್ಲಿ ಅಂತಾನೆ ಹೇಳ್ತೀವಿ.
0: ಬಂದ್ರೆ ಏನ್ ಸಿಗತ್ತೆ ಬೆಳಗಿನ ಜಾವ, ಅದನ್ನ ಹೇಳ್ಬೇಕಲ್ವಾ? ಸದ್ಯಕ್ಕೆ ಯಾವ ಜಾಗದಲ್ಲಿ ಇದ್ದೀರಿ? ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀರಾ? ಓಕೆ. ಅಂದ್ರೆ ಓಡಾಟ ತುಂಬಾ ಹೆಚ್ಚಿರುತ್ತೆ ರೈಲ್ಗಳು ಬಂದಾಗ ಹೋಗ್ಬೇಕಾದ್ರೆ, ಅಲ್ವಾ? ಯಾವ ಸಮಯದಲ್ಲಿ?
1: ಟ್ರೈನ್ ಬರೋ ಟೈಮ್.
0: ಹೌದು ಹೌದು. ಎಲ್ಲರೂ ಧಾವಂತದಲ್ಲಿರ್ತಾರೆ, ತುಂಬಾ ಬೇಗ ಕರ್ಕೊಂಡು ಹೋಗಿ ಅಂತ ಒತ್ತಡ ಹಾಕೋರು ಇರ್ತಾರಲ್ವಾ?
1: ಹೌದು, ಈಗೆಲ್ಲ ಮಳೆ ಟೈಮ್ ಅಲ್ಲ ಮ್ಯಾಮ್.
0: ಹೌದು. ಸರಿ ಪ್ರದೀಪ್ ಅವರೇ, ನಿಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ನೀವು ಆಟೋ ಓಡಿಸುವಂತಹ ವೃತ್ತಿಯಲ್ಲಿದ್ದೀರಿ, ಅದು ಕೂಡ ಶ್ರೇಷ್ಠವಾದಂತಹ ಕೆಲಸವೇ. ಒಬ್ಬರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಪರ್ಕ ಮಾಡುವಂತಹ ಕೊಂಡಿಯಾಗಿದ್ದೀರಿ ನೀವು. ಈ ಕೆಲಸ ನಿಮಗೆ ಮತ್ತಷ್ಟು ಖುಷಿಯನ್ನು ಕೊಡಲಿ, ಮೈಸೂರಿನ ಬೆಳಗನ್ನು ನೀವು ಮತ್ತಷ್ಟು ಆಸ್ವಾದಿಸುವಂತಾಗಲಿ ಅನ್ನೋಂಥದ್ದು ನಮ್ಮ ಹಾರೈಕೆ ಕೂಡ. ನಿಮಗೆ ಯಾವ ಹಾಡನ್ನು ಹಾಕಬಹುದು ನಾವು ಆಕಾಶವಾಣಿಯ ಮುಖಾಂತರ? ಖಂಡಿತ. ಇವಾಗ ನಿಮ್ಮಿಷ್ಟದ ಅಂದ್ರೆ ನಿಮ್ಮಿಷ್ಟದ ನಾಯಕ ನಟ ನಟಿಸಿರುವಂತಹ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
1: ಥ್ಯಾಂಕ್ ಯು.

0: ಹೌದು, ಮೈಸೂರಿನಲ್ಲಿರೋರೆಲ್ಲ ನಿಜಕ್ಕೂ ದೇವರ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ, ಇದೊಂದು ರೀತಿಯಲ್ಲಿ ಸಾಂಸ್ಕೃತಿಕ ನಗರಿ ಹೌದು, ದೇವರ ನಾಡು ಹೌದು, ಜೊತೆಗೆ ಸಾಮಾಜಿಕವಾಗಿ ತುಂಬ ಮುಂದುವರೆದಿದೆ, ಆರ್ಥಿಕವಾಗಿ ಎಲ್ಲರೂ ಕೂಡ ಸಬಲರಾಗಿದ್ದಾರೆ, ಚೆನ್ನಾಗಿರುವಂತಹ ಊರು ಮೈಸೂರು. ಎಚ್ಚರವಾಗೋ ಹೊತ್ತಲ್ಲ ಅಂತ ಅನಿಸುತ್ತೆ ಕೆಲವೊಮ್ಮೆ 6:30-7 ಗಂಟೆಗೆ, ಆದರೆ ಇದು ಮೈಸೂರು ಎಚ್ಚರವಾಗುವ ಹೊತ್ತಲ್ಲ, ಅದು ತನ್ನ ಜೊತೆ ತಾನೇ ಮಾತಾಡ್ಕೊಳ್ಳುವಂತಹ ಹೊತ್ತು. ಬೆಟ್ಟದ ಮೇಲಿಂದ ಬೀಸೋ ಗಾಳಿಗೆ ಇಲ್ಲಿನ ಮರಗಳ ಹೆಸರು ಕೂಡ ಗೊತ್ತು. ಅಲ್ಲೆಲ್ಲೋ ಹಳೆಯ ಕಟ್ಟಡ ಕಾಣಿಸುತ್ತೆ ಈ ಸಯ್ಯಾಜಿರಾವ್ ರಸ್ತೆನಲ್ಲಿ ಹೋಗಬೇಕಾದ್ರೆ. ಅದರ ಕಿಟಕಿಯಲ್ಲಿ ಒಂದು ಹಳದಿ ಬಲ್ಬ್ ಕಾಣುತ್ತೆ. LED ಬಲ್ಬ್ಗಳ ನಡುವೆ ನಮ್ಗೆ ಹಳದಿ ಬಲ್ಬು ಆಕರ್ಷಕ ಅನಿಸುತ್ತೆ. ಒಳಗಡೆನೆ ಅಜ್ಜಿ ಒಬ್ಬರು ಮಡಿಕೆ ತೊಳಿತಾ ಇರೋದು ಕೂಡ ಕಾಣಿಸುತ್ತೆ. ಯಾಕಂದರೆ ಬಾಗಿಲೊಳಗೆ ಬಾಗಿಲಿರುತ್ತೆ, 6 ಬಾಗಿಲುಗಳು ಉದ್ದಕ್ಕೂ ಕಾಣ್ತಾ ಇರುತ್ತೆ. ಅಲ್ಲಿ ಹಿತ್ತಲಲ್ಲಿ ಅಜ್ಜಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಆ ಕಿಟಕಿಯನ್ನು ನೋಡಿದ್ರೆ ಅದಕ್ಕೆ 100 ವರ್ಷ ಆಯುಷ್ಯ ಆಗೋಗ್ಬಿಟ್ಟಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಪ್ರತಿದಿನ ಬೆಳಿಗ್ಗೆ ಆ ಕಿಟಕಿ ಎಷ್ಟು ಅದೃಷ್ಟ ಮಾಡಿದೆ ಗೊತ್ತಾ? ಆ ಮನೆಯ ಯಜಮಾನನ ಕಾಫಿಯ ಹಬೆಯನ್ನು ಅದು ಯಾವಾಗಲೂ ಆಸ್ವಾದಿಸ್ತಾ ಇರುತ್ತೆ. ಗೋಡೆ ಹಳೇದಾದರೂ ಪರವಾಗಿಲ್ಲ, ಕಥೆ ಹೊಸದಾಗಿರುತ್ತೆ. ಈ ಥರದ ಹೊಸ ಕಥೆಗಳನ್ನು ನಾವು ಕಂಡುಕೊಳ್ಬೇಕು ಅಂದರೆ ಪಯಣ ಹೊರಡಬೇಕು. ಅಂಥದೇ ಒಬ್ಬ ಪಯಣಿಗರು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅಂತ ಹೇಳಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಅವರ ಪರಿಚಯ ಮಾಡಿಕೊಳ್ತಾ ಮೈಸೂರಿನ ಬೆಳಗಿನ ಬೆರಗನ್ನ ಅವರ ಮಾತಲ್ಲೇ ಕೇಳೋಣ. ನಮಸ್ತೆ, ಮೈಸೂರು ಆಕಾಶವಾಣಿ.
1: ನಮಸ್ಕಾರ.
0: ನಿಮ್ಮ ಹೆಸರು?
1: ಗುರುಮೂರ್ತಿ ಅಂತ.
0: ಗುರುಮೂರ್ತಿ, ನಿಮ್ಮ ನೀವು ಮೈಸೂರಿನವರೇನಾ?
1: ಅಲ್ಲ ಅಲ್ಲ, ನಾನು ಮೂಲತಃ ಶಿರಸಿ, ಉಳ್ಕೊಳ್ಳೋಕೆ ಬೆಂಗಳೂರು. ಆದ್ರೆ ಮೈಸೂರು ಅಂದ್ರೆ ಏನೋ ಒಂಥರ ಇಷ್ಟ.
0: ಇಷ್ಟ ಯಾಕೆ ಇಷ್ಟ ಮೈಸೂರು?
1: ಮೈಸೂರು ಒಂದೇದಾಗಿ ಆ ಒಂದು ಸಂಸ್ಕೃತಿನೇ ಬೇರೆ. ಮತ್ತೆ ಮೈಸೂರು ಮೊದ್ಲಿಂದನೂ ಒಂಥರ ಚಾಮುಂಡಿ ಬೆಟ್ಟ ಆತರ ಒಂದು ಏರಿಯಾ ಏನಿದೆ, ಒಂದು ದಿವಸ ಅಂದ್ರೆ ಸಮಯ ಇತ್ತು ಬೆಂಗಳೂರಿನಲ್ಲಿ ಅಂತಂದ್ರೆ ಮೈಸೂರಿಗೆ ಬಂದ್ಬೇಡ ಅಂತ ಅನ್ಸುತ್ತೆ.
0: ಹೌದು, ಅದಕ್ಕೆ ವಾರಾಂತ್ಯದಲ್ಲಿ ಮೈಸೂರು ತುಂಬಿ ತುಳುಕ್ತಾ ಇರತ್ತೆ, ನಮಗೆ ಇಲ್ಲಿ ಓಡಾಡೋದಕ್ಕೆ ಜಾಗ ಇರಲ್ಲ. ನೀವು ಮೈಸೂರಿನ ಬೆಳಗನ್ನ ಕಂಡಿದ್ದೀರಾ ನಿಮ್ಮ ಪಯಣದ ಸಂದರ್ಭದಲ್ಲಿ?
1: ಆಬ್ವಿಯಸ್ಲಿ.
0: ಅದರ ಅನುಭವವನ್ನ ಹಂಚ್ಕೊಳ್ಳಿ.
1: ಅವಶ್ಯ. ನಮ್ಮ ಅನುಭವ ಅಂತಂದ್ರೆ, ನಾವು ಮೈಸೂರಿಗೆ ಬರೋದು ಹೆಂಗಂತಂದ್ರೆ ಬೆಳಗ್ಗೆ ಕಾವೇರಿ ಎಕ್ಸ್ಪ್ರೆಸ್ ಅಂತ ಇರುತ್ತೆ, ಅದಕ್ಕೆ ನಾವು ತಂದ್ಬಿಟ್ರೆ 6 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ಮೈಸೂರನ್ನ ತಲುಪಿಸಿಬಿಡ್ತಾರೆ. ಆಮೇಲೆ ಅಲ್ಲೊಂದು ಇಳಿದ್ಬಿಟ್ಟು ಅಲ್ಲಿ ಇರ್ವಿನ್ ರೋಡ್ ಅಂತ ಇದೆ, ಅಲ್ಲಿಂದ ನಾವು ವಿಶ್ವೇಶ್ವರ ಸರ್ಕಲ್ಗೆ ಬರ್ತೀವಿ. ಅಲ್ಲಿಂದ ನಮ್ ಫಸ್ಟ್ ಒಂದು ಚಾಮುಂಡಿ ಬೆಟ್ಟ ದರ್ಶನ ಆಗುತ್ತೆ. ಬೆಳಗ್ಗಿನ ಒಂದು ಇದ್ರಲ್ಲಿ ಆ ಮಂಜಿನ ವಾತಾವರಣದಲ್ಲಿ ಆ ಚಾಮುಂಡಿ ಬೆಟ್ಟ ದೂರದಿಂದ ನೋಡೋದಿದೆಯಲ್ಲ, ಆ ಮಜಾನೆ ಬೇರೆ.
0: ಹೌದು.
1: ಆಮೇಲೆ ಅಲ್ಲಿಂದ ಹಾಗೆ ಮುಂದಂದ್ಬಿಟ್ಟು ಒಂದು ದೇವರಾಜ ಹೂವಿನ ಮಾರ್ಕೆಟ್ ಇದೆ, ಅದಷ್ಟೊತ್ತಿಗೆ ತುಂಬ ತುಳುಕ್ತಾ ಇರುತ್ತೆ. ಆ ಒಂದು ಅಲ್ಲಿ ಒಂದು ಸೇವಂತಿ ಮತ್ತೆ ಉಳಿದ ಹೂಗಳನ್ನು ನೋಡೋದಿದೆಯಲ್ಲ, ಅದು ನಾನು ಆ ಅನುಭವ ನನ್ನ ಲೈಫ್ ಲಾಂಗ್ ಮರೆಯಕ್ಕೆ ಸಾಧ್ಯ ಇಲ್ಲ.
0: ಖಂಡಿತ,
1: ಒಂದು ಕಣ್ಣಿಗೂ ಇಷ್ಟ, ಹಾಗೆ ನಿಮ್ಮ ಒಂದು ಆ ಪರಿಮಳನು ಒಂದು ಶಾಶ್ವತವಾಗಿ ನೆನಪಿನಲ್ಲಿಡುವಂತದ್ದು.
0: ಹೌದು ಹೌದು.
1: ಆಮೇಲೆ ಮಲ್ಲಿಗೆ ಎಲ್ಲದೂ ಬರುತ್ತಲ್ಲ, ಮಲ್ಲಿಗೆ ಎರಡು ಏನಿರುತ್ತಲ್ಲ, ತುಂಬಾ ಅಂದ್ರೆ ತುಂಬಾನೇ ಒಂದು ಖುಷಿ ಕೊಡುವಂಥದ್ದು.
0: ತುಂಬಾ ಒಳ್ಳೆಯ ಅನುಭವವನ್ನ ಹಂಚ್ಕೊಂಡ್ರಿ. ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಹಾಗಾಗಿ ಆ ಟ್ರಾವೆಲಿಂಗ್ ಅಲ್ಲಿ ನಿಮಗೆ ಎಲ್ಲಾ ಊರುಗಳಿಗಿಂತ ಮೈಸೂರು ಇಷ್ಟ ಆಗತ್ತೆ. ಯಾಕೆಂದ್ರೆ ಮೈಸೂರು ಈ ತರದ ಏನು ತನ್ನ ಮೂಲ ಸಂಸ್ಕೃತಿಯಿಂದ ಅದು ನಿಮ್ಮಲ್ಲೊಂದು ವಿಶೇಷವಾದ ಜಾಗವನ್ನ ಪಡ್ಕೊಂಡಿದೆ ಅಂತ ನಿಮ್ಮ ಮಾತುಗಳಲ್ಲಿ ಅನ್ನಿಸ್ತಾ ಇದೆ.
1: ಅದ್ಭುತ ಅದ್ಭುತ. ಹೌದು,
0: ಖಂಡಿತ ನಿಮ್ಮ ಪಯಣ ಯಶಸ್ವಿ ಆಗ್ಲಿ.

0: ನಿಜಕ್ಕೂ ಮೈಸೂರಿನ ಬೆಳಗಿದೆ ಅಲ್ಲ, ಅದು ಒಲವಿನ ಕವನವೇ. ಎಂತೆಂಥ ಕವಿಗಳಿಗೆ ಅದು ಎಷ್ಟೆಲ್ಲ ಪ್ರೇರಣೆಯನ್ನು ಕೊಟ್ಟಿದೆ, ಹಾಡನ್ನು ಬರೆಯೋದಕ್ಕೆ, ಗೀತೆಯನ್ನು ಸಂಯೋಜನೆ ಮಾಡೋದಕ್ಕೆ, ಅಥವಾ ಯಾವುದೋ ಒಂದು ಚಿತ್ರಕಥೆಯನ್ನು ಬರೆಯೋದಕ್ಕೆ, ಸಂಭಾಷಣೆ ಬರೆಯೋದಕ್ಕೆ. ಹೀಗೆ ದೇವಸ್ಥಾನದ ಹೊರಗೆ ಮಲ್ಲಿಗೆ ಮಾಲೆ ಕಟ್ಟುವಂತಹ ಕೈಗಳು ಎಷ್ಟು ಬೇಗ ಕಟ್ಟುತ್ತಾ ಇರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬೆಳ್ಳಂ ಬೆಳಗ್ಗೆ ಎದ್ದು ಅದು ಹೂಗಳನ್ನೆಲ್ಲ ಒಂದು ರಾಶಿ ಹಾಕ್ಕೊಂಡು ಪಟ ಪಟ ಪಟ ಅಂತ ಎಷ್ಟು ಬೇಗ ಕಟ್ತಾರಪ್ಪ ಅಂತ. ಪಕ್ಕದಲ್ಲಿ ತೆಂಗಿನಕಾಯಿ ರಾಶಿ ಇರುತ್ತೆ, ದೇವಸ್ಥಾನ ಆಗಷ್ಟೇ ಮಿಂದೆದ್ದಿರುತ್ತೆ, ಅದ್ರ ಮುಂದೆ ದೊಡ್ಡದಾಗಿ ರಂಗೋಲಿಯನ್ನು ಹಾಕಿರ್ತಾರೆ. ಸೂರ್ಯನಿಗೆ ಬಹುಶಃ ಇನ್ನೂ ಅಲಾರಾಮಾಗಿ ಎದ್ದಿರಲಿಕ್ಕಿಲ್ಲ, ಆದರೆ ದೇವಸ್ಥಾನದ ಆ ವೀದಿಗಳೆಲ್ಲವೂ ಕೂಡ ತುಂಬ ಸ್ವಚ್ಛವಾಗಿರುತ್ತೆ. ದೇವರ ಗುಡಿಯ ಮುಂದೆ ಆಗಲೇ ದೇವರಿಗೆ ಸಮರ್ಪಿತವಾಗೋದಕ್ಕೆ ಅಂತ ಹೂಗಳ ರಾಶಿಯೇ ಅಲ್ಲಿರುತ್ತೆ, ಅದು ಕರಗಿ ಪರಿಮಳವನ್ನು ಕೊಡ್ತಾ ಹೋಗುತ್ತೆ. ಮೈಸೂರಿನ ಯಾವುದೇ ಬೀದಿಗೆ ಹೋದರೂ ಸಿಗುವಂತಹ ದೇವಸ್ಥಾನಗಳ ಮುಂದೆ ಕಾಣುವಂತಹ ದೃಶ್ಯ ಇದು. ಇದೇ ರೀತಿ ಮೈಸೂರಿನ ಬೆಳಗನ್ನು ಮಾತಾಡ್ತಾ ಇರಬೇಕಾದ್ರೆ ನೀವು ಸಂದೇಶ ಕಳಿಸಿ ಅಂತ ಹೇಳಿದ್ರಿ, ನಾವು ಸಂದೇಶ ಕಳಿಸಿದ್ದೀವಿ, ನೀವು ಓದ್ತಾನೇ ಇಲ್ವಲ್ಲ, ನಮಗೂ ಬೆಳಗು ಅಂತ ಹೇಳಿದ್ರೆ ತುಂಬ ಇಷ್ಟ, ಓದಿ ಬೇಗ ಅಂತ ಇಲ್ಲೊಬ್ಬರು ತುಂಬ ಸಿಟ್ಟು ಮಾಡಿಕೊಂಡು ನಮಗೆ ಸಂದೇಶ ಕಳಿಸ್ತಾ ಇದ್ದಾರೆ, ಓದ್ತಾ ಹೋಗೋಣ. ಬೆಲವತ್ತ ಗ್ರಾಮದ ಲೋಕೇಶ್ ಸರ್ ಅವರು ಹೇಳ್ತಾ ಇದ್ದಾರೆ, ಆಷಾಢ ಬಂತು ಅಂತ ಹೇಳಿದ್ರೆ ಇನ್ನೂ ಸಂಭ್ರಮ ಸಡಗರ ಹೆಚ್ಚಾಗುತ್ತೆ ಮೈಸೂರಿನ ಬೆಳಗಿನಲ್ಲಿ ಅಂತ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅವರು ಹೇಳ್ತಾ ಇದ್ದಾರೆ, ಮೈಸೂರಿನಲ್ಲಿ ಬೆಳಕು ಅಂದರೆ ಮೈಸೂರು ದಸರಾ, ಚಾಮುಂಡಿ ಬೆಟ್ಟದಲ್ಲಿ ದೀಪದ ಅಲಂಕಾರ, ಮೈಸೂರು ನೋಡೋಕ್ಕೆ ಬಹಳ ಆನಂದ ಖುಷಿ ಅಂತ ಹೇಳಿ ಅವರು ತಮ್ಮದೊಂದು ಅನಿಸಿಕೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಟೈಲರ್ ಸುರೇಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಬಿಟ್ಟು, ವಿಶ್ವದಲ್ಲೇ ಪ್ರಸಿದ್ಧವಾಗಿರುವ ನಗರ ಅಂತ ಹೇಳಿದ್ರೆ ಮೈಸೂರು, ಇಲ್ಲಿಯ ಚಾಮುಂಡಿ ಬೆಟ್ಟ ಮೈಸೂರಿನ ಮುಕುಟಮನಿ, ಇಲ್ಲಿಗೆ ಸಂಜೆ ಬೆಳಿಗ್ಗೆ ಭೇಟಿ ನೀಡಿದರೆ ಅತೀ ಸುಂದರವಾದ ಅನುಭವ ಅಂತ ಹೇಳಿ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇನ್ನು ವೀರೇಶ್ ಅವರ ಸಂದೇಶ ಬಂದಿದೆ, ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಆನ್ ದಿ ಅರ್ತ್, ಹೆರಿಟೇಜ್ ಸಿಟಿ ಜೊತೆಗೆ ಕಲ್ಚರಲ್ ಸಿಟಿ ಅಂತ ಕೂಡ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಎಚ್ ಎನ್ ವಿಶ್ವನಾಥ್ ಅವರು, ಸರಸ್ವತಿಪುರಂನಿಂದ ಕಳಿಸಿದ್ದಾರೆ. ಮೈಸೂರು ನಗರದ ಪ್ರತಿಯೊಂದು ಸ್ಥಳವು ಬೆರಗು ಪ್ರದೇಶಗಳೇ, ನಿತ್ಯ ಬೆಳಗಿನ ಬೆರಗು ಅಂತ ಹೇಳಿದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಸ್ಫೂರ್ತಿಯ ತಾಣವಾಗಿದ್ದ ಕುಕ್ಕರಹಳ್ಳಿ ಕೆರೆ ನನ್ನ ಮೈಸೂರಿನ ಅಚ್ಚುಮೆಚ್ಚಿನ ಪ್ರದೇಶ, ಯಾಕೆ ಅಂದರೆ ನಾನು 4 ದಶಕಗಳಿಂದ ವಾಯುವಿಹಾರಕ್ಕೆ ಅತ್ಯಂತ ಸೂಕ್ತವಾಗಿದೆ ಅಂತ ಹೋಗ್ಬಿಟ್ಟು ಬರ್ತೀನಿ. ಇದು ಇವತ್ತು ತನ್ನ ವೈಭವವನ್ನು ಕಳ್ಕೊಳ್ತಾ ಇದೆ, ಅಲ್ಲಿಗೆ ಬರುವಂತಹ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿರೋದು ಬೇಸರದ ಸಂಗತಿ, ಆದರೂ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಅವರು ಕಳಕಳಿಯನ್ನು ಜೊತೆಗೆ ಒಂದು ಕಾಳಜಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಮೈಸೂರಿನವರಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕೆರೆಗಳನ್ನು, ಮರಗಳನ್ನು, ಇಲ್ಲಿಗೆ ಬರುವಂತಹ ಪಕ್ಷಿ ಸಂಕುಲವನ್ನು ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಮತ್ತೊಂದಷ್ಟು ಸಂದೇಶಗಳನ್ನು ಓದ್ತೀನಿ ಈ ಹಾಡಿನ ನಂತರ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು

ಮುಡುಕು ತೊರೆಯಲ್ ಮನಸ್ಸು ಕೊಡ್ರಿ ಕಣ್ಣಲ್ ಕಣ್ಣಿಟ್ಟು. ಕಾಳಿದಾಸನೇ ಇಲ್ ರಸ್ತೆ ಆಗವ್ನೇ ಪ್ರೀತಿ ಮಾಡೋರ್ಗೆ.

0: ಹೌದು, ಮೈಸೂರು ಅಂತ ಹೇಳಿದ್ರೇನೆ ಇಡೀ ಊರಿನ ತುಂಬ ಆ ಪ್ರೀತಿಯ ಅಲೆಗಳು ಎಲ್ಲ ಕಡೆ ಇರುತ್ತೆ. ಮನಸ್ಸಿಗೆ ಮುದ ಕೊಡುವಂತಹ ಬೆಳಗನ್ನು ನಾವು ನೋಡ್ತಾ ಇರ್ತೀವಿ. ಹೀಗೆ ಪ್ರೀತಿಯನ್ನು ಮೂಡಿಸಬೇಕು ಅಂದರೆ ನಮ್ಮ ದೇಹ ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು. ಅಕಸ್ಮಾತ್ತಾಗಿ ಆರೋಗ್ಯ ಕೆಡ್ತು ಅಂತ ಹೇಳಿದ್ರೆ ನಮ್ಮನ್ನು ನೋಡ್ಕೊಳ್ಳೋಂಥವ್ರು ಆಸ್ಪತ್ರೆಯಲ್ಲಿರುವಂತಹ ದಾದಿಯರು, ನರ್ಸ್. ಅವರ ಬೆಳಗ್ಗೆ ಹೇಗೆ ಶುರುವಾಗುತ್ತೆ ಅಂತ ಈಗ ಒಬ್ಬ ನರ್ಸ್ ಮತ್ತು ಆಸ್ಪತ್ರೆಯಲ್ಲಿ ಸೂಪರಿಂಟೆಂಡೆಂಟ್ ಆಗಿರುವಂತಹ ಸ್ಮಿತಾ ಅವರು ನಮ್ಮ ಜೊತೆಗೆ ಇದ್ದಾರೆ ಸಂಪರ್ಕದಲ್ಲಿ. ಅವರಿಗೆ ನಾವು ನಮಸ್ತೆ ಹೇಳೋಣ. ಮೇಡಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ತೆ,
0: ನಿಮ್ಮ ಪರಿಚಯ ಮಾಡಿಕೊಡಿ.
1: ನಾನು ಸ್ಮಿತಾ, ಮದರ್ವುಡ್ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಮೈಸೂರಿನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ?
1: ಮೈಸೂರಲ್ಲಿ ಒಂದು 28 ವರ್ಷದಿಂದ ಇದ್ದೀವಿ.
0: ಎಲ್ಲಿ ನಿಮ್ಮ ಮನೆ?
1: ನಮ್ಮ ಮನೆ ಪ್ರಶಾಂತ್ ಛಾಯಾಲಯ ಒಟ್ಟು ನಿಯರ್ ಟು ಚಾಮುಂಡಿ ಬೆಟ್ಟ ಕೆಳಗಡೆ ಬರ್ತದೆ.
0: ಮೈಸೂರಿನ ಬೆಳಗು ಹೇಗಿರುತ್ತೆ ನಿಮಗೆ? ಚಾಮುಂಡಿ ಬೆಟ್ಟದ ಹತ್ರ ಇದ್ದೀರಾ?
1: ಹೌದೌದು, ನನ್ನ ಮತ್ತು ಪರಿಸರ ಜೊತೆ ಒಂದು ಉತ್ತಮವಾದ ಅನುಬಂಧವನ್ನು ಇಟ್ಕೊಂಡಿದ್ದೀನಿ. ನನ್ನ ದಿನಚರಿ ಆರಂಭವಾಗುವುದು ಕೆಲವೊಂದು ಕ್ಷಣಗಳು ಹೇಳ್ತೀನಿ ಅಂದ್ರೆ, ಹಚ್ಚ ಹಸಿರುಗಳಿಂದ ತುಂಬಿರುವ ಅದ್ಭುತವಾದ ವಾತಾವರಣ, ಅಕ್ಕಿಯ ಚಿಲಿಪಿಲಿ ಸದ್ದುಗಳು, ಹಾಗೆ ಆಗತಾನೆ ಭೂಮಿಗೆ ಸ್ಪರ್ಶಿಸುವ ಇಬ್ಬಣಿ ಮತ್ತು ಸೂರ್ಯನ ಸ್ಪರ್ಶದಿಂದ ದೂರವಾಗುವ ಆ ಮೇಘಗಳು, ಇದೆಲ್ಲ ತುಂಬಾ ಅದ್ಭುತವಾದ ಕ್ಷಣಗಳನ್ನ ಸಾಕ್ಷಿಯಾಗುತ್ತದೆ. ಹಾಗೆ ಇದು ನನ್ನ ಪ್ರತಿದಿನ ಕೆಲಸದಲ್ಲಿ ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗಕ್ಕೆ ಹೆಲ್ಪ್ ಆಗುತ್ತದೆ.
0: ನಿಮ್ಮ ಮಾತೃಭಾಷೆ ಯಾವುದು?
1: ಮಲಯಾಳಂ.
0: ಅದು ಅದರ ಛಾಯೆ ಕಾಣುತ್ತೆ. ಆದ್ರೆ ಕನ್ನಡದಲ್ಲಿ ಇಷ್ಟೊಳ್ಳೊಳ್ಳೆ ಪದಗಳನ್ನ ಬಳಸ್ತಾ ಇದ್ದೀರಲ್ಲ, ಅಚ್ಚರಿ ಆಗತ್ತೆ, ಖುಷಿ ಆಗತ್ತೆ.
1: ಥ್ಯಾಂಕ್ ಯು ಥ್ಯಾಂಕ್ ಯು.
0: ಮತ್ತೆ ಮೈಸೂರಿನ ಬೆಳಗಿನ ಬಗ್ಗೆ ಹೇಳ್ತಾ ಇದ್ರಿ. ನೀವು ಬೆಳಗಿನ ಶಿಫ್ಟ್ ನಿಮ್ಮಲ್ಲಿ ಎಷ್ಟೊತ್ತಿಗೆ ಶುರುವಾಗತ್ತೆ?
1: ಬೆಳಿಗ್ಗೆ 7:30 ನಾನು ಹೋಗ್ತೀನಿ ಡ್ಯೂಟಿಗೆ. ಹೋಗೋ ದಾರಿಯಲ್ಲೆಲ್ಲ ತುಂಬಾ ಚೆನ್ನಾಗಿರ್ತದೆ ವಾತಾವರಣ, ತಂಪಾದ ಗಾಳಿ, ಇದೆಲ್ಲ ತುಂಬಾ ಚೆನ್ನಾಗಿರ್ತದೆ.
0: ಹೌದು, ಈಗ ಒಂಚೂರು ಸಂಚಾರ ದಟ್ಟಣೆ ಈಗೀಗ ಆರಂಭ ಆಗ್ತಾ ಇದೆ ಅಲ್ವಾ?
1: ಹೌದೌದು.
0: ಮತ್ತೆ ನಿಮ್ಮ ಜೊತೆಗೆ ಫಸ್ಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತವ್ರು?
1: ಹಾ, ಒಬ್ರು ಚಂದ್ರಮ್ಮ ಅಂತ ಇದ್ದಾರೆ, ಕೊಡ್ತೀನಿ.
2: ನಮಸ್ತೆ ಮ್ಯಾಮ್.
0: ನಮಸ್ತೆ
2: ಚಂದ್ರಮ್ಮ.
0: ಹೇಳಿ ಚಂದ್ರಮ್ಮ ಅವರೇ, ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಿ ಆಸ್ಪತ್ರೆಗೆ?
2: ಆಕ್ಚುಲಿ ನನ್ನ ಡ್ಯೂಟಿ ಸ್ಟಾರ್ಟ್ ಆಗೋದು 8:00. ನಾನು ನನ್ನ ದಿನನ ಸ್ಟಾರ್ಟ್ ಮಾಡದೆ ತಕ್ಷಣ ಅಕ್ಕಪಕ್ಕ ಪಕ್ಷಿಗಳೆಲ್ಲ ಚಿಲಿಪಿಲಿ ಸೌಂಡ್ ಎಲ್ಲ ಕೇಳಿಸ್ತಿರುತ್ತೆ, ಒಂದ್ ಗುಡ್ ವೈಬ್ ಇರುತ್ತೆ, ಹಿಮ ಬೀಳ್ತಿರುತ್ತೆ, ನೋಡಿದ್ರೆ ಒಂದ್ ಖುಷಿ ಅನ್ಸುತ್ತೆ. ಮತ್ತೆ ಅಲ್ಲಿ ಪರಿಸರ ವಾತಾವರಣ, ನಾನ್ ಬರೋವಾಗ ದಾರಿಲಿರೋ ಮರಗಳು ಗಿಡಗಳು ಆ ಸದ್ದು. ಆಕ್ಚುಲಿ ಮೈಸೂರಲ್ಲಿ ಇರಕ್ಕೆ ತುಂಬಾ ಜನ ಇಷ್ಟಪಡೋದೆ ಅಲ್ಲಿ ಜನರ ಮುಕ್ತತೆ ಮತ್ತೆ ಟ್ರಾಫಿಕ್ ಕಡಿಮೆ ಅಂತ. ಸೊ ಇಲ್ಲಿ ಇರೋದ್ರಿಂದ ನಾವು ಸ್ಟ್ರೆಸ್ ಫ್ರೀ ಲೈಫ್ ನ ಆರಾಮಾಗಿ ಬದುಕಬಹುದು, ಕಡಿಮೆ ಕಾಸ್ಟ್.
0: ಮೈಸೂರಲ್ಲಿ
2: ಬೇರೆ ಕಡೆ ಎಲ್ಲ?
0: ಮೈಸೂರಲ್ಲಿ ನೀವ್ ಎಲ್ಲಿ ಉಳ್ಕೊಂಡಿದ್ದೀರಾ ಅಂದ್ರೆ ಎಲ್ಲಿ ವಸತಿ ನಿಮ್ದು?
2: ಆಕ್ಚುಲಿ ವಿಜಯನಗರ 4th stage ಅಲ್ಲಿ ನಮ್ಮ ಮನೆ ಇರೋದು ಮ್ಯಾಮ್. ನಾನು ಬರುವಾಗ ದಾರಿದಿರೋ ಹಕ್ಕಿಗಳು, ಪಕ್ಷಿಗಳು, ಹಸುಗಳು, ಈವನ್ ಅಲ್ಲಿ ಒಳಗಡೆ ಎಲ್ಲ ಏರಿಯಾದಲ್ಲಿ ಬರುವಾಗ ಪ್ರಾಣಿಗಳೆಲ್ಲ ಇರುತ್ತೆ, ಸಾಕ್ತಿರ್ತಾರೆ, ಮನೇಲೆಲ್ಲ ರಂಗೋಲಿ ಮುಂದೆ ಬಿಡ್ತಿರ್ತಾರೆ, ಮತ್ತೆ ಊರ ಹಳ್ಳಿಗಳೆಲ್ಲ ನೆನಪಾಗತ್ತೆ ಅದೆಲ್ಲ ನೋಡುವಾಗ. ಆಕ್ಚುಲಿ ಮೈಸೂರಲ್ಲಿ ತುಂಬಾ ಖುಷಿ ಆಗುತ್ತೆ ನಮ್ಗೆ
0: ಇರಕ್ಕೆ. ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಮೈಸೂರು ಎಲ್ಲರಿಗೂ ಈ ತರದೊಂದು ಖುಷಿಯನ್ನ ಕೊಡುವಂತಹ ಊರು ಅಂತ ಕೇಳಿ, ನಿಜಕ್ಕೂ ಇದೇ ರೀತಿಯ ಖುಷಿಯನ್ನ ಅನುಭವಿಸಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.
2: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.

ಮನಸ್ಸಲ್ಲಿ ಚೂರು ಜಾಗವನ್ನ, ಮನಸ್ಸಲ್ಲೇ ಯಾಕೆ, ಅದು ತನ್ನ ಪ್ರದೇಶದಲ್ಲೂ ಜಾಗವನ್ನ ಕೊಟ್ಟುಬಿಟ್ಟಿದೆ ಮೈಸೂರಿಗೆ ಬರೋರಿಗೆ. ಮೈಸೂರು ನಿಜಕ್ಕೂ ಒಂದು ರೀತಿಯಲ್ಲಿ ಮಡಿಲಿನ ಥರನೇ ಭಾಸವಾಗುತ್ತೆ. ಮೈಸೂರಿನ ಬೆಳಗಿನ ಬಗ್ಗೆ ಮಾತಾಡ್ತಾ ಇದ್ವಿ, ಇಲ್ಲಿ ಸಂದೇಶಗಳ ಮಹಾಪೂರವೇ ಹರಿದು ಬಂದಿದೆ. ಎಸ್ ಮಂಜುನಾಥ್ ಅವರು ಮೈಸೂರಿನ ಕೃಷ್ಣಮೂರ್ತಿಪುರಮಿಂದ ನಮಗೆ ಸಂದೇಶವನ್ನು ಕಳಿಸಿ, ಹೆಸರೇ ಹೇಳೋ ಹಾಗೆ ತುಂಬ ಸುಂದರವಾದ ಪ್ರದೇಶ, ಆದರೆ ಹಿಂದೆ ಇದ್ದ ವಾತಾವರಣ ಈಗೊಂದು ಸ್ವಲ್ಪ ಅಭಿವೃದ್ಧಿ ಹೆಸರಲ್ಲಿ ಹಾಳಾಗ್ತಾ ಇದೆ. ನಾವು ಸಂಪೂರ್ಣ ಹಾಳಾಗೋ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಅವರು ನಮಗೆ ಕೊಡ್ತಾ ಇದ್ದಾರೆ. ಆ ಎಚ್ಚರಿಕೆಯನ್ನು ನಾವು ಕೂಡ ಪಾಲಿಸೋಣ, ಆದಷ್ಟು ಮೈಸೂರನ್ನು ಸ್ವಚ್ಛ ಮೈಸೂರನ್ನಾಗಿ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡೋಣ. ಯೋಗಾನಂದ ಅವರು ನಜರ್ಬಾದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗ್ಗೆ 6ಕ್ಕೇನೆ ನಜರ್ಬಾದ್ನ ಕಾರಂಜಿಕೆರೆ ರಸ್ತೆನಲ್ಲಿ ವಾಕಿಂಗ್ ಹೋಗ್ತೀವಿ. ಅಲ್ಲಿ ಸಾವಿರಾರು ಪಕ್ಷಿಗಳು, ನವಿಲುಗಳು ಕೂಗು, ತುಂಬ ತಂಪಾಗಿರುವಂತಹ ಗಾಳಿ ತುಂಬ ಖುಷಿಯನ್ನು ಕೊಡುತ್ತೆ ಅಂತ ಹೇಳಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಲ್ಲಿ JSS ನಗರದಿಂದ ಸುಧಾರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ನಾನು ತವರಿಂದ ವಾಪಸ್ ಮೈಸೂರಿಗೆ ಬರೋದು, ರಾತ್ರಿ ಟ್ರೈನಲ್ಲಿ ಹೊರಟು ಬೆಳಗಿನ ಜಾವ ಬರ್ತೀನಿ. ಅಲ್ಲಿಂದ JSS ನಗರಕ್ಕೆ ಅರಮನೆ ಮಾರ್ಗವಾಗಿ ಬರಬೇಕಾದ್ರೆ ಅರಮನೆ ಮುಂದೆ ಪಾರಿವಾಳಗಳ ಗುಂಪು, ಜೊತೆಗೆ ಆ ಸರ್ಕಲ್ ಸುತ್ತ ಹಲವಾರು ನವದಂಪತಿಗಳ ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಫೋಟೋಶೂಟು ನೋಡಬೇಕಾದ್ರೆ ಏನೋ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಮುಗುಳ್ನಗೆ ಮೂಡುತ್ತೆ ಅಂತ ಹೇಳಿ ಬೆಳಗಿನ ಹೊಸ ಬೆಳಗಿನ ಬೆರಗನ್ನು ಅವರು ನಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಹರೀಶ್ ಅವರು ಉದಯಗಿರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಬಿಟ್ಟು, ನಾನು RMCಗೆ ಹೋಗಬೇಕಾದ್ರೆ ಅಲ್ಲಿ ಅರಮನೆ ಮುಂಭಾಗದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಹೂವಿನ ವ್ಯಾಪಾರಸ್ಥರಿರ್ತಾರೆ, ಅಷ್ಟು ಬೆಳಗ್ಗೆ ಬೆಳಗ್ಗೆನೆ ಅವರು ಹೂ ಕಟ್ಟೋದಕ್ಕೆ, ಹೂ ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಆರಂಭ ಮಾಡಿರ್ತಾರೆ, ಅದು ನನಗೆ ವಿಶೇಷ ಅನಿಸುತ್ತೆ ಅಂತ ಅವರು ಸಂದೇಶ ಹಾಕಿದ್ದಾರೆ. ಹಾಗೆಯೇ ಇಲ್ಲೊಂದು ದೀರ್ಘವಾದ ಸಂದೇಶ ಬಂದಿದೆ, ನಾಗರತ್ನ ನಟೇಶ್ ಅವರು ಸರಸ್ವತಿಪುರಮಿಂದ ಕಳಿಸಿದ್ದಾರೆ. ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೇನೆ ಧ್ಯಾನ ಮುಗಿಸಿ ಯೋಗ ಮಾಡುವಂತಹ ಅಭ್ಯಾಸ ಇದೆ. ಯೋಗಕ್ಕೆ ಹೋಗಬೇಕಾದ್ರೆ ಮೈಸೂರಿನ ನೈಸರ್ಗಿಕ ಸೌಂದರ್ಯ ಆದಂತಹ ಮುಂಜಾವಿನ ಬೆಳಗು ನಮ್ಮ ಮನಸ್ಸನ್ನು ತನ್ನತ್ತ ಅಯಸ್ಕಾಂತದಂತೆ ಸೆಳೆಯುತ್ತೆ. ಸೂರ್ಯೋದಯ ಕೂಡ ತನ್ನದೇ ಆದ ವಿಶಿಷ್ಟ ರಂಗಿನಾಟ ನಡೆಸುತ್ತೆ, ಅತ್ಯಂತ ಸುಂದರ ಅದ್ಭುತ ವಿದ್ಯಮಾನ ಅದು. ಸರಸ್ವತಿಪುರಮಲ್ಲಿರೋದು ನಮ್ಮ ಸೌಭಾಗ್ಯ. ಮನೆ ಸುತ್ತಮುತ್ತ ಮರಗಳಿವೆ, ಗಿಳಿಗಳ ಹಿಂಡಿನ ಕಲರವ ಇದೆ, ಕೋಗಿಲೆಯ ನಾದವನ್ನು ಆಲಿಸ್ತಾ ಇರ್ತೀವಿ, ಅವುಗಳ ಫೋಟೋ ವಿಡಿಯೋ ಮಾಡಿ ಸ್ಟೇಟಸ್ನಲ್ಲೂ ಕೂಡ ಹಾಕೊಂಡು ಆನಂದಿಸ್ತೀವಿ. ರಜಾ ದಿನದಲ್ಲಂತೂ ಪಕ್ಕದಲ್ಲೇ ಇರುವಂತಹ ಕುಕ್ಕರಳ್ಳಿ ಕೆರೆ ವಿಹಾರ, ಅಲ್ಲಿ ನವಿಲುಗಳ ನರ್ತನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಒಮ್ಮೊಮ್ಮೆ ಸ್ನೇಹಿತರ ಜೊತೆ ಲಿಂಗಾಂಬುದಿ ಕೆರೆಗೂ ಕೂಡ ನಾವು ವಿಹಾರಕ್ಕೆ ಅಂತ ಹೇಳಿ ಹೋಗ್ತೀವಿ. ಪ್ರಕೃತಿಯ ಸೊಬಗು ಸವಿಯೋದಕ್ಕೆ ಮೈಸೂರೇ ಚಂದ. ನಾನು ಮುಂಬೈಗೆ ಮಗಳ ಮನೆಗೆ ಹೋದಾಗ ಯಾವಾಗ ಮೈಸೂರಿನ ಬರ್ತೀನಿ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಉಮಾ ರಾಮದಾಸ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರು ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಖುಷಿ ವಿಷಯ, ನಮ್ಮ ಬಗ್ಗೆ ನಾವೇ ಹೊಗಳೋದು ಅನ್ನೋದಕ್ಕಿಂತ ಬೇರೆಯವರು ನಮ್ಮ ಬಗ್ಗೆ ಹೊಗಳೋದು ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಿನವರನ್ನು, ಅಂದರೆ ಇಲ್ಲಿ ಮಾತಾಡದೇ ಇರೋರನ್ನು ಮಾತಾಡಿಸ್ತಾ ಇದ್ದೀರಿ. ಮೈಸೂರಿನ ಬೆಳಗಿನ ಶುದ್ಧ ಗಾಳಿ, ಇಂಪಾದ ಹಕ್ಕಿಗಳ ಕಲರವ, ಅಲ್ಲೊಂದಿಲ್ಲೊಂದು ವಾಹನದ ಸದ್ದು ಬಿಟ್ಟರೆ ವಾಕಿಂಗು, ಯೋಗ ಹೋಗೋರು, ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮನೆ ಬಾಡಿಗೆಗೆ ಬರೋರೆಲ್ಲ ಕನ್ನಡೇತರರು, ಅವ್ರು ಹೇಳೋದೇನು ಗೊತ್ತಾ, ಮೈಸೂರು ಸ್ವರ್ಗ ಅಂತ ಅವ್ರು ಹೇಳ್ತಿರ್ತಾರೆ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅನಿತಾ ಅವರು ಮಂಡಿ ಮೊಹಲ್ಲಾದಿಂದ ಸಂದೇಶವನ್ನು ಕಳಿಸಿ, ನಿಜಕ್ಕೂ ಮೈಸೂರು ಎಷ್ಟೋ ಸುಂದರ ಅಂತ ಗೊತ್ತಾಗೋದು ಮಾರ್ನಿಂಗ್ ವಾಕ್ ಹೋದಾಗ ಅಂತ ಅವರು ಬೆಳಗಿನ ವಿವರಣೆಯನ್ನು ನಮಗೆ ಕೊಡ್ತಾರೆ. ಇಲ್ಲಿ ಲತಾ ಮತ್ತು ವೇದಾರಂಗಯ್ಯ ಅವರು ಸಂದೇಶ ಕಳಿಸಿ, ಮಳೆ ಬಂದು ನಿಂತಾಗ ಬೆಳಗ್ಗೆ ವಾಕ್ ಮಾಡೋದಕ್ಕೆ ಹೋಗ್ತೀವಲ್ವಾ, ಅದು ನನಗೆ ತುಂಬ ಇಷ್ಟವಾಗಿರುವಂಥದ್ದು ಅಂತ. ಆಮೇಲೆ ಜಯಶ್ರೀ ಅವರು ರಾಮಕೃಷ್ಣ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ನಮಗೆ, ಪಕ್ಷಿಗಳ ಕಲರವಕ್ಕೆ ನಾವು ಯಾವಾಗಲೂ ಧ್ವನಿಯಾಗ್ತೀವಿ ಬೆಳಗ್ಗೆ ಬೆಳಗ್ಗೆ ಎದ್ದು ಅಂತ ಹೇಳಿ. ಹಾಗೆಯೇ ಮಾಧವನ್ ಅವರು ಚೆನ್ನೈಯಿಂದ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಶ್ರೀರಾಮ್ಪುರ ರಿಂಗ್ ರಸ್ತೆಯಲ್ಲಿನ ತಮ್ಮ ನೆನಪುಗಳನ್ನು ಮೆಲಕ್ ಹಾಕ್ತಾ ಇದ್ದಾರೆ. ಅವರಿಗೆ ಕಣ್ತುಂಬಿ ಬಂತಂತೆ ಮೈಸೂರಿನ ನೆನಪನ್ನು ನಾವು ಮಾಡಿಕೊಟ್ಟಿದ್ದು. ಮಹೇಶ್ ನಾಯಕ ಅವರು ನಂಜನಗೂಡಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ಅದು ಮೈಸೂರು ಅನ್ನೋಂಥದ್ದು ನಮಗೆ ಜೀವನ ಕೊಡುವಂತಹ ಕಾಮಧೇನು ಅಂತ ಹೇಳಿ ವರ್ಣಿಸ್ತಾ ಇದ್ದಾರೆ. ಇಲ್ಲಿ ರೋಹಿತ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಐ ಆಮ್ ನಾಟ್ ಬಿಲಾಂಗ್ ಟು ಮೈಸೂರು, ಆದರೆ ಅದ್ರ ಬಗ್ಗೆ ತುಂಬ ಹೆಸರನ್ನು ಕೇಳಿದ್ದೀನಿ, ನನಗೂ ಕೂಡ ಮೈಸೂರಿಗೆ ಬರಬೇಕು ಅಂತ ಹೇಳಿ ಇಷ್ಟ ಆಗ್ತಾ ಇದೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಯುಧಿಷ್ಠಿರ ಅವರು ರಂಪುರೆ ನಜರ್ಬಾದಿಂದ ಸಂದೇಶವನ್ನು ಕಳಿಸಿ, ಬರೀ ರಾಜಬೀದಿಗಳಷ್ಟೇ ಅಲ್ಲ,
ಫುಟ್ಪಾತ್ ವ್ಯಾಪಾರಿಗಳು ಅಥವಾ ಮೈಸೂರಿನ ರಾಜಬೀದಿಗಳು ಎಲ್ಲವೂ ಕೂಡ ನಮಗೆ ಬೆಳಗ್ಗೆ ತುಂಬ ಒಳ್ಳೆಯ ಅನುಭವವನ್ನು ಕೊಡುತ್ತೆ ಅಂತ ಹೇಳಿ ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ಎಸ್ ಆನಂದ ನಾಯಕ ಅವರು ಸುಣ್ಣದಕೇರಿಯಿಂದ ಸಂದೇಶವನ್ನು ಕಳಿಸ್ಬಿಟ್ಟು ಮೈಸೂರಿನ ಹೆಸರೇನು ಅದು ನಿಜಕ್ಕೂ ಆ ಹೆಸರಿಗೆ ತಕ್ಕಂತಹ ಊರು, ದಯವಿಟ್ಟು ವಾತಾವರಣ ನೋಡಿ ಅದರ ಸವಿಯನ್ನು ಸವಿರಿ, ಆದರೆ ಹಾಳಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂತಹ ಮನವಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೀಗೆ ಕೃಪಾ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಬಿಟ್ಟು ಬೆಳಗ್ಗೆ ಜಯನಗರದಲ್ಲಿರುವಂತಹ ಸಾಲುಮರದ ತಿಮ್ಮಕ್ಕ ಪಾರ್ಕ್ಗೆ ವಾಕಿಂಗ್ ಹೋಗ್ತೀವಲ್ವ, ಅದು ನಮಗೆ ಇಷ್ಟವಾದಂತಹ ಸಮಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರವಿ ಕಾಳಯ್ಯ ಅವರು ಸಂದೇಶವನ್ನು ಕಳಿಸಿ ಮೈಸೂರು ಗೋಕುಲಂನಲ್ಲಿ ಇರೋದು ಟೈಲರ್ ಕೆಲಸ ಮಾಡ್ತೀವಿ, ಚಂದದ ಊರು, ಸ್ನೇಹಕ್ಕೂ ಪ್ರೀತಿಗೂ ಹೆಸರುವಾಸಿಯಾಗಿರುವಂತಹ ಊರು ಅಂತ ಕರೀತಾ ಇದ್ದಾರೆ. ಹಾಗೆ ಸುರಭಿ ಅವರು ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮನೆ ಮುಂದೆ ಮಾವಿನ ಮರ ಇದೆ, ಬೆಳಗ್ಗೆ ಹೊತ್ತಿಗೆ ಮುಂಚೆ ಮರದಲ್ಲಿ ಎಷ್ಟು ಹಣ್ಣುಗಳಿರುತ್ತೋ ಅಷ್ಟು ಗಿಳಿಗಳು ಬಂದು ಚೆನ್ನಾಗಿ ಹಣ್ಣನ್ನು ಸವಿದು ಬರೀ ವಾಟೆಗಳನ್ನು ಕೇಳೋಕ್ಕಾಕತ್ತೆ. ಹಸಿರೆಲೆಗಳ ಮಧ್ಯೆ ಅಷ್ಟೊಂದು ಹಸಿರು ಗಿಳಿಗಳನ್ನು ನೋಡೋದು ಕಣ್ಣಿಗೆ ಹಬ್ಬವೇ ಸರಿ ಅಂತ ಸಂದೇಶಗಳ ಮೇಲೆ ಸಂದೇಶ ಬರ್ತಾ ಇದೆ. ಸಂದೇಶಗಳಲ್ಲಿ ನಿಮ್ಮ ಪ್ರೀತಿ, ಅದು ಮೈಸೂರಿನ ಬೆರಗಿನ ಬೆಳಗಿನ ಬಗ್ಗೆ ನಿಮ್ಮ ಪ್ರೀತಿ ಗೊತ್ತಾಗ್ತಾ ಇದೆ. ನಿಜಕ್ಕೂ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಮೈಸೂರು ಅಂತ ಹೇಳಿದ್ರೆ ಮೈಸೂರು ಕೂಡ ನಿಮ್ಮೆಲ್ಲರನ್ನ ಅಷ್ಟೇ ಇಷ್ಟಪಡುತ್ತೆ.

0: ಮಳೆಗಾಗಿ ಮೈಸೂರು ಕೂಡ ಕಾಯುತ್ತೆ. ಮೈಸೂರಿನ ಬೆಳಗಿನ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಇಲ್ಲೊಬ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ನಮಸ್ತೆ ಮಂಜು ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಏನ್ ಕೆಲಸ ಮಾಡ್ತೀರಿ?
1: ಟೀ ಅಂಗಡಿ ಇಟ್ಟಿದ್ದೀನಿ ಮೇಡಮ್.
0: ಎಷ್ಟೊತ್ತಿಗೆ ತೆರಿತೀರಿ ಸರ್ ನಿಮ್ಮ ಅಂಗಡಿಯನ್ನ?
1: ಬೆಳಗ್ಗೆ 5:30.
0: ಐದು ಮುಕ್ಕಾಲು ಹೇಗಿರುತ್ತೆ ಸರ್ ಮೈಸೂರಾಗ?
1: ಮೈಸೂರು ತುಂಬಾ ತಂಪಾದ ವಾತಾವರಣ ಇರ್ತದೆ, ತುಂಬಾ ಫ್ರೆಶ್ ಗಾಳಿ ಬರ್ತಾ ಇರ್ತದೆ ಈ ವಾತಾವರಣ. ಮತ್ತೆ ಅಕ್ಕಿಗಳ ಚಳಿಪಿರಿ ಶಬ್ದಗಳು ಬರ್ತಾ ಇರ್ತಾನೆ, ಎದ್ದಿರ್ತೀರಲ್ಲ
0: ಮೇಡಮ್. ಮತ್ತೆ ಮೈಸೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್?
1: ಒಂದು 35 ವರ್ಷ.
0: 35 ವರ್ಷದಿಂದ. ಆಗಿನ ಮೈಸೂರಿಗೂ ಈಗಿನ ಮೈಸೂರಿಗೂ ಏನಾದ್ರು ವ್ಯತ್ಯಾಸ ಕಾಣುತ್ತಾ?
1: ಖಂಡಿತ ಖಂಡಿತ ಮೇಡಮ್. ಇದು ಯಾಕಂದ್ರೆ ತುಂಬಾ ಮುಂದುವರೆದು ಬಿಟ್ಟಿದೆ ಈಗ.
0: ಹೌದು ಹೌದು.
1: ಅವಾಗ ತುಂಬಾ ಮರಗಳು ಗಿಡಗಳು ಪಾರ್ಕ್ಗಳು ಎಲ್ಲ ಇದಿತ್ತು. ಈಗ ಸೈಟ್ ಅದೇನಂತೂ ಮನೆಗಳು ಅಂತೇಳಿ ತುಂಬಾ ಡೆವಲಪ್ ಆಗುತ್ತೆ.
0: ಹೌದು ಹೌದು. ಸೊ ಮೈಸೂರಿನ ಬೆಳಗನ್ನ ನೀವು ಖುಷಿ ಪಡ್ತೀರಾ, ಎಂಜಾಯ್ ಮಾಡ್ತೀರಾ?
1: ಖಂಡಿತ ಖಂಡಿತ ಮೇಡಮ್.
0: ಖಂಡಿತ ಸರ್. ಬೆಳಿಗ್ಗೆ ಜನರ ಓಡಾಟ ಹೇಗಿರುತ್ತೆ ನಿಮ್ಮ ಅಂಗಡಿಯ ಸುತ್ತಮುತ್ತ?
1: ತುಂಬಾ ಚೆನ್ನಾಗಿದೆ ಮೇಡಮ್. ಇಲ್ಲಿ ನಮ್ಮ ಹತ್ರದಲ್ಲೇ ಒಂದು ಲಿಂಗಪತಿ ಪಾರ್ಕ್ ಲೇಕ್ ಅಂತ ಇದೆ ಕೆರೆ. ಆ ಕೆರೆಗೆಲ್ಲ ಈಗ ಕುಕ್ಕಳ್ಳಿ ಕೆರೆ ಇದೆಲ್ಲ, ಅದೇ ರೀತಿ ಒಂದಿದೆ ಮೇಡಮ್. ಅಲ್ಲೆಲ್ಲ ತುಂಬಾ ವಯಸ್ಸಾದವರು, ಮೀಡಿಯಂ ಅವರು, ಮಕ್ಕಳು ಎಲ್ಲ ನಮ್ಮ ಟೀ ಸ್ಟಾಲ್ ಕಡೆ ವಾಕ್ ಹೋಗ್ತಾರೆ. ಮತ್ತೆ ಅಲ್ಲೋಗಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಇಲ್ಲಿ ಬರ್ತಾ ಸ್ವಲ್ಪ ಪೇಪರ್ ಓದ್ಕೊಂಡು ಕೂತ್ಕೊಂಡು ಅವ್ರಿಗೆ ಕಾಫಿ ಟೀ ತಗೊಂಡು ಹೋಗ್ತಾರೆ.
0: ಹೋಗ್ತಾರೆ. ಖಂಡಿತ ಸರ್. ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಮಗೂ ಕೂಡ ಬೆಳಿಗ್ಗೆ ಎದ್ದು ಬಂದು ಅಲ್ಲಿ ವಾಕ್ ಮಾಡಿ ನಿಮ್ಮ ಅಂಗಡಿಯಲ್ಲಿ ಟೀ ಕುಡಿದು ಹೋಗುವ ಮನಸ್ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ತೆ.
1: ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.
0: ಕೇಳುಗರೆ, ಕೇಳಿದ್ರಲ್ಲ, ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನದಲ್ಲಿ ಆಪ್ತ ಕ್ಷಣಗಳ ಜೊತೆಗೆ ನಾನಿದ್ದಿದ್ದು ಅರ್ಚನಾ ಆರ್ಯ. ಮತ್ತೆ ಮುಂದಿನ ತಿಂಗಳ 2ನೇ ಶುಕ್ರವಾರ ಹೀಗೆಯೇ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಭೇಟಿಯಾಗ್ತೀನಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಇನ್ನೇನು 12 ಗಂಟೆಯಾಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡಾ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024ನೇ ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ, ಕಣ್ಣುಗಳಿಗೆ, ಮನಸ್ಸುಗಳಿಗೆ ನಾನು ಚಿರಬಾಗಿ ವಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು 21ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19ನೇ ತಾರೀಕು ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27,19,00,000 ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ

0: ಆತ್ಮೀಯ ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.
1: ನಿರ್ಮಲಾ ರೀ, ನಿರ್ಮಲಾ ಇದ್ದೀರೇನ್ರಿ?
2: ಯಾರು? ಓ ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ ಕುತ್ಕೊಳ್ಳಿ.
3: ಓ ಎಲ್ಲಿಗೂ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ.
2: ಏ ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ?
1: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
2: ಅಯ್ಯೋ ನೀವು ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗೋ ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ತು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ?
3: ಏನು ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
2: ಇಲ್ಲಪ್ಪ, ನಂಗೆ ಒಂದಿನ ಹೋಗ್ಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ನೀವು ಬಂದು ನೋಡಿ ಗೊತ್ತಾಗುತ್ತೆ.
1: ನಮ್ಗೆ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಆರಾಮಾಗೇ ಇದ್ದೀವಲ್ಲ.
2: ರೀ ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
3: ಅಯ್ಯೋ ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
4: ನಿರ್ಮಲಾ ರೀ, ನಿರ್ಮಲಾ.
2: ಓ ರೇಣುಕಾ, ಬಂದೆ ಬಿಟ್ರೇನ್ರಿ? ಓ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
4: ಇಲ್ಲ ರೀ, ಇನ್ನು ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
1: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು ನೀವ್ ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
4: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
3: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
1: ಸರಿ ನಡಿಯಮ್ಮ, ಹೋಗೋಣ. ಲತಾ
5: ನಮಸ್ತೆ. ಮೇಡಮ್
6: ನಮಸ್ತೆ. ಮೇಡಮ್
7: ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ, ಬನ್ನಿ ಒಳಗಡೆ ಎಲ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ರೇಣುಕಾ, ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
2: ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸ್. ಇವ್ರಿಗೇನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದ್ರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ.
7: ಯಾಕೆ? ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
3: ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್.
7: ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
1: ಮನೇಲೆಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದ್ದೀವಿ ಮೇಡಮ್.
7: ಬರೀ ಶರೀರವನ್ನು ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದರೆ ಆರೋಗ್ಯ ಅಂತಂದರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರಬೇಕು. ಅಂಥವರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳ್ತಾರೆ, ಆ ಹಾಡನ್ನ ಕೇಳಿ ನಂತರ ಮಾತನ್ನ ಮುಂದುವರ್ಸೋಣ ಆಯ್ತಾ?
8: ಸರಿ ಮೇಡಮ್.

0: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನ ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆ ಅಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನು ಯೋಗದ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೋಗದಲ್ಲಿ 4 ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿ ಮನಸ್ಸನ್ನು ಒಳಮುಖಗೊಳಿಸುತ್ತಾ ನಮ್ಮನ್ನು ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನ 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನ ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನ ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗುವುದು, ಅಂದರೆ ಒಂದಾಗುವುದು ಅಂತೇಳಿ.
2: ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
1: ಹೌದು, ಪ್ರತಿ ದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕ ನೀವು ತಿಳಿಸಿ ಹೇಳಿ ಇವರಿಗೆ.
3: ಸರಿ ಮೇಡಮ್. ಮೇಡಮ್ ಹೇಳ್ದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮ್ಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನ ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ.
1: ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
4: ಅದರ ಜೊತೆಗೆ ಪ್ರಾಣಾಯಾಮನ ಹೇಳ್ಕೊಡ್ತೀರಾ ಮೇಡಮ್?
1: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
5: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡ್ಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣ ಶಕ್ತಿ ನಿರಂತರವಾಗಿ ಹರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತೆ ಪ್ರಾಣಾಯಾಮನ 4 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನ ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿ ಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಮತ್ತೆ ಇಷ್ಟೆಲ್ಲಾ ಮಾಡ್ತೀವಲ್ಲ ಪ್ರಾಣಾಯಾಮದಿಂದ ಎಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು 14-15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ ನಾಲ್ಕೇ ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು ನೂರಾರು ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನು ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೆ ಇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
1: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ?
6: ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವಪದದ ಅರ್ಥನು ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂಥೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನ ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
2: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವ್ಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
3: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರಲಿ ಕಷ್ಟನೇ ಬರಲಿ, ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
4: ನಿಜ ಕಣಮ್ಮ,
0: ಖಂಡಿತ. ಶೋಭಾ,
5: ಮಂಜುಳ ಅವರೇ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳ?
6: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
2: ಅಬ್ಬಾ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
1: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೆ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರು ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
7: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡ್ ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳೋಣವಾ?
1: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳೋಣವಾ?

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮ್ಗೆ ಮೊದ್ಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆ ಅಂತೆ ನಮ್ಮದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣವಾ
0: ಮೇಡಮ್? ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸೋಣ. ಮೈಗ
0: ಸರಿ ಮೇಡಮ್.

0: ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:30:20.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಶುಭಾ ರಾಘವೇಂದ್ರ ಅವರಿಂದ ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ವೃಂದಗಾನದಲ್ಲಿ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕ ದಾರಿದೀಪ, ಪ್ರಾಯೋಜಕರು ಫೇಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನವಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಖಿ ಸಂವಾದ, ವಿಷಯ ಪ್ಲಾಸ್ಟಿಕ್ ಬಳಕೆಯನ್ನು ಮಿತಗೊಳಿಸುವುದು ಹೇಗೆ, ಪ್ರಸ್ತುತಿ ಸಹನ ಹಾಗೂ ನೇತ್ರ. 4:30 ವೃತ್ತಿ ಮಾರ್ಗದರ್ಶನ, ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಹುಡುಕುವ ಸಂದರ್ಭದಲ್ಲಿ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಹೊಂದಿರಲೇಬೇಕಾದ ಸಾಫ್ಟ್ ಸ್ಕಿಲ್ಸ್ ಮತ್ತು ಮೂಲಭೂತ ಗುಣಗಳ ಕುರಿತು ಸಾಫ್ಟ್ ಸ್ಕಿಲ್ ಟ್ರೈನರ್ ಮತ್ತು ಕೆರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಶ್ರೀಮತಿ ಅನೋಖಾ ಅನೂಪ್ ಜೈನ್ ಅವರೊಡನೆ ಮಾತುಕತೆ ಇದೆ. ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. ಈ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ಮಾರಾಟ ರಂಗ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು, ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಡನೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಗಿಳಿಶಾಸ್ತ್ರದ ಕಂಟಕ. 8:00 ಕನ್ನಡ ಭಾರತಿ, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ಕಥೆಗಾರ್ತಿ ಡಾಕ್ಟರ್ ಎಂಎಸ್ ವೇದ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣ ಅವರ ವೀಣಾವಾದನವನ್ನು ಕೇಳಬಹುದು. 10:00 ತತ್ವಸಂಚಾರ, ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮದ ಎಚ್ವಿ ಶಿವಪ್ರಕಾಶ್ ಮತ್ತು ಸಂಗಡಿಗರಿಂದ ತತ್ವಪದಗಳು. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಜನವಿಶ್ವಾಸ್ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಅರು. ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶುಭಾ ರಾಘವೇಂದ್ರ ಅವರಿಂದ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಪುರಂದರದಾಸರ ರಚನೆ ರಾಮ ಎಂಬುವ ಎರಡಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲಿರಯ್ಯಾ.

ಕಾರ್ಯಕ್ರಮದ ಕಡೆಯದಾಗಿ ವಾದಿರಾಜರ ರಚನೆ ಧವಳ ಗಂಗೆಯ ಗಂಗಾಧರ ಮಹಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ.

0: ಇದುವರೆಗೆ ಶುಭಾ ರಾಘವೇಂದ್ರ ಅವರಿಂದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಸಮಯವಾಗಿದೆ 12:45.
1: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
1: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
3: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
5: ಹುಲಿಯ ಜಾಡಿನಲ್ಲಿ. ಆ ರಾತ್ರಿಯ ಕತ್ತಲು ಎಂದಿಗಿಂತಲೂ ಗಾಢವಾಗಿತ್ತು. ವಾರಪೂರ್ತಿ ಕವಿದಿದ್ದ ಮೋಡದಿಂದಾಗಿ ನಮ್ಮ ಬಂಡೀಪುರದ ಮನೆಯಲ್ಲಿದ್ದ ಸೋಲಾರ್ ಲಾಟಿನ್ ಮತ್ತು ಟಾರ್ಚ್ಗಳು ಕೂಡ ಚಾರ್ಜ್ ಆಗಿರಲಿಲ್ಲ. ಕಾಡಿನ ಕತ್ತಲೆ ಮತ್ತು ಏಕಾಂತತೆಯ ಬಗ್ಗೆ ಚಿಕ್ಕವನಾಗಿದ್ದಾಗಿಂದಲೂ ನನಗೆ ವಿಚಿತ್ರ ವ್ಯಾಮೋಹ. ಇದಕ್ಕೆ ಕಾರಣವೇನಿರಬಹುದೆಂದು ನನಗಿನ್ನೂ ತಿಳಿದಿಲ್ಲ. ಆಗ ರಾತ್ರಿ 9. ದೂರದ ಜೇನುಕುರುಬರ ಹಾಡಿಯಿಂದ ತಮಟೆಯ ಸದ್ದು ಮೆಲ್ಲನೆ ತೇಲಿಬರುತ್ತಿತ್ತು. ಎಲೆಗಳ ಮೇಲೆ ಬಿದ್ದು ಜಾರುತ್ತಿದ್ದ ಮಳೆ ಹನಿಗಳೊಂದಿಗೆ ಅದು ಯುಗಳ ಹಾಡಿತ್ತು. ನಾನು ಆಗಷ್ಟೇ ಮಲಗಿದ್ದೆ. ಸೋನೆಯ ಜೋಗುಳಕ್ಕೆ ಜೋಂಪು ಹತ್ತಿತ್ತು. ಒಮ್ಮೆಲೆ ಹುಲಿ ಕೂಗಿದ ಸದ್ದು. ನಾನು ಹಾಸಿಗೆಯಲ್ಲಿ ದಿಗ್ಗನೆ ಎದ್ದು ಕುಳಿತೆ. ಹುಲಿ ತೀರ ಹತ್ತಿರದಲ್ಲಿ ಇರಲಿಲ್ಲ ನಿಜ, ಆದರೂ ಭೂಮಿ ಕಂಪಿಸುವ ಹುಲಿಯ ಗರ್ಜನೆಗೆ ಮಾಂತ್ರಿಕ ಶಕ್ತಿಯಿದೆ. ಅದರಲ್ಲೂ ಕಗ್ಗತ್ತಲ ರಾತ್ರಿಯಲ್ಲಿ ಒಬ್ಬಂಟಿಯಾಗಿದ್ದಾಗ ಅದೊಂದು ಅನಿರ್ವಚನೀಯ ಅನುಭವ. ಆದರೆ 4 ಗೋಡೆಗಳ ಒಳಗಿದ್ದಾಗ ಸದ್ದು ಬಂದ ದಿಕ್ಕನ್ನು ಖಚಿತವಾಗಿ ಊಹಿಸುವುದು ಕಷ್ಟ. ತೆರೆದ ಕಿಟಕಿ ಬಾಗಿಲುಗಳಿಂದ ಬರುವ ಶಬ್ದ ತರಂಗಗಳು ಪ್ರತಿಫಲಿಸಿ ದಿಕ್ಕು ತಪ್ಪಿಸುತ್ತವೆ. ಹಾಗಾಗಿ ಹುಲಿಯ ಕೂಗು ಬಂದ ದಿಕ್ಕನ್ನು ನಿಖರವಾಗಿ ಅಂದಾಜಿಸಲು ಆಗಿರಲಿಲ್ಲ. ತಮಟೆಯ ಸದ್ದು ಮುಂದುವರೆದಿತ್ತು. ಜಿನುಗುತ್ತಿದ್ದ ಮಳೆಯ ಹನಿಗಳ ಸದ್ದಿನ ನಡುವೆ ನಾನು ಹುಲಿಯ ಸುಳಿವಿಗಾಗಿ ಕಾತರಿಸುತ್ತಿದ್ದೆ. ಬಹಳ ಸಮಯವೇ ಕಳೆಯಿತು. ಹುಲಿ ಮತ್ತೆ ಗರ್ಜಿಸಬಹುದೆಂದು ಎದುರು ನೋಡುತ್ತಿದ್ದಾಗ ಭೀಕರ ಆಸ್ಫೋಟನೆಯಂತಹ ಶಬ್ದವೊಂದು ಇದ್ದಕ್ಕಿದ್ದಂತೆ ನನ್ನ ಹಿಂದಿನಿಂದ ತೂರಿಬಂದು ಕಿವಿಗಳಿಗೆ ಅಪ್ಪಳಿಸಿತು. ಆ ಕ್ಷಣ ರಕ್ತ ಸಂಚಾರವೇ ನಿಂತಂತಾಯಿತು. ಅದು ಬೆದರಿದ ಕಡವೆಯೊಂದರ ಎಚ್ಚರಿಕೆಯ ಕರೆ ಅಷ್ಟೆ. ಆದರೂ ಕಗ್ಗತ್ತಲಿನಲ್ಲಿ ಅಷ್ಟು ಹತ್ತಿರದಿಂದ ಅನಿರೀಕ್ಷಿತವಾಗಿ ಬಂದ ಕೂಗು ರಕ್ತ ಹೆಪ್ಪುಗಟ್ಟಿಸಲು ಸಾಕಾಗಿತ್ತು. ಕಡವೆಯ ಆ ಧ್ವನಿಯಲ್ಲಿ ಆತಂಕವಿತ್ತು. ಬೇಟೆಗಾರನನ್ನು ಗಮನಿಸಿದ ಸ್ಪಷ್ಟ ಸೂಚನೆಯಿತ್ತು. ಆದರೆ ಕತ್ತಲಲ್ಲಿ ಕಡವೆಗೆ ಬೇಟೆಗಾರ ಕಂಡಿರಬೇಕೆಂದೇನೂ ಇಲ್ಲ. ಕಾಡು ಪ್ರಾಣಿಗಳ ಶಕ್ತಿ ಅಡಗಿರುವುದೇ ಅಲ್ಲಿ. ಅವುಗಳ ಕಿವಿ ಮೂಗುಗಳು ಗ್ರಹಿಸುವ ಸುದ್ದಿ ಎಂದಿಗೂ ವಿಶ್ವಾಸಾರ್ಹ. ಕತ್ತಲಲ್ಲೂ ಸನ್ನಿವೇಶಗಳನ್ನು ನಾವು ಕಣ್ಣಿನಿಂದ ನೋಡಿದಷ್ಟೇ ಖಚಿತವಾಗಿ ಅರಿಯಬಲ್ಲವು. ಹಾಗಾಗಿ ನನಗೇನೂ ಕಾಣದಿದ್ದರೂ ನನಗೂ ಹುಲಿ ಕಂಡಂತೆಯೇ. ಕಡವೆ ಕೂಗಿದ ದಿಕ್ಕನ್ನು ಆಧರಿಸಿ ಲೆಕ್ಕಾಚಾರ ಮಾಡಿದರೆ ಹುಲಿ ನನ್ನಿಂದ ಕೇವಲ 30 ಮೀಟರ್ ದೂರದಲ್ಲಿರಬಹುದು. ಹೀಗೆ ನನ್ನ ಆಲೋಚನೆಗಳು ಸಾಗಿದ್ದಾಗ ನಾನು ನಿರೀಕ್ಷಿಸದೇ ಇದ್ದ ವಿಚಿತ್ರವಾದ ಶಬ್ದವೊಂದು ನನ್ನ ಮುಂದಿನಿಂದ ತೂರಿಬಂತು. ಕರ್ಕಶವಾಗಿ ಕಿರುಚಿದಂತಿದ್ದ ಆ ಕೂಗು ಆನೆಯದಿರಬಹುದೆಂದು ಊಹಿಸುವಷ್ಟರಲ್ಲಿ ಅದರ ಬೆನ್ನಿಗೆ ಹುಲಿ ಅಸಹನೆಯಿಂದ ಗುರುಗುಟ್ಟಿದ ಸದ್ದು. ಹಲವು ಕ್ಷಣಗಳಲ್ಲಿ 16 ಆನೆಗಳ ಚಿತ್ರ ವಿಚಿತ್ರ ಕರೆಗಳು ಎಲ್ಲ ದಿಕ್ಕಿನಿಂದ ಮಾರ್ದನಿಸತೊಡಗಿದವು. ಗುಡುಗಿನಂತಹ ಕೆಳಸ್ತರದ ಶಬ್ದಗಳಿಂದ ಒಡೆದ ಓಲಗದ ಶಬ್ದಗಳವರೆಗೆ ಒಂದು ಹಿಂದಿನಿಂದ ಕೇಳಿಬಂದರೆ ಇನ್ನೊಂದು ಪಕ್ಕದಿಂದ. ಅವು ಗೀಳಿಡುತ್ತಾ ಓಡಿಬಂದಾಗ ನನ್ನ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಸದ್ದು ಹರಿದಾಡುತ್ತಾ ಸರೌಂಡ್ ಫ್ಯಾನ್ನಂತೆ ಕೇಳುತ್ತಿತ್ತು. ಅಲ್ಲದೆ ಆನೆಗಳ ಕಾಲಿಗೆ ಸಿಕ್ಕು ಮುರಿದು ಬೀಳುತ್ತಿದ್ದ ಪೊದೆಗಳ, ನೆಲಕುರುಳುತ್ತಿದ್ದ ಗಿಡಗಳ ಸದ್ದುಗಳೆಲ್ಲ ಸೇರಿಕೊಂಡು ಸಂಭವಿಸುತ್ತಿರುವ ಘಟನೆಯ ವಿವರಗಳನ್ನು ನನಗೆ ಕಟ್ಟಿಕೊಡುತ್ತಿದ್ದವು. ಅಲ್ಲಿ ಶಬ್ದ ತರಂಗಗಳು ಒಂದು ರಂಗಮಂದಿರವನ್ನೇ ಸೃಷ್ಟಿಸಿದ್ದವು. ಆ ರಾತ್ರಿಯ ಸದ್ದುಗಳಿಗೆ ಹಲವಾರು ಆಯಾಮಗಳಿದ್ದವು. ಅದು ದೃಶ್ಯಗಳನ್ನು ನೋಡುವುದಕ್ಕಿಂತ ವಿಶೇಷವಾದ ಅನುಭವವಾಗಿತ್ತು. ಆದರೆ ನಕ್ಷತ್ರದ ಬೆಳಕೂ ಇಲ್ಲದ ಆ ರಾತ್ರಿಯಲ್ಲಿ ನನಗೇನೂ ಕಾಣಿಸುತ್ತಿರಲಿಲ್ಲ. ಆಕಾಶದಲ್ಲಿ ಒಂದು ಮಿಂಚಾದರೂ ಹರಿದಿದ್ದರೆ ಏನಾದರೂ ಕಾಣಸಿಗುತ್ತಿತ್ತೇನೋ ಎಂದು ತಹತಹಿಸುತ್ತಿದ್ದೆ. ಹತ್ತಿರದಲ್ಲೇ ಜರುಗುತ್ತಿದ್ದ ಆ ಅದ್ಭುತ ನಾಟಕವನ್ನು ನೋಡಲಾಗದಿದ್ದಕ್ಕೆ ಸಂಕಟವಾಗುತ್ತಿತ್ತು. ಆದರೆ ಕುತೂಹಲಕ್ಕಾಗಿ ಹೊರಗೆ ಹೋಗಿ ಸಾಯುವುದಕ್ಕಿಂತ ಆ ರಾತ್ರಿಯಲ್ಲಿ ನನ್ನ ಅನುಭವಕ್ಕೆ ಗ್ರಹಿಸುತ್ತಿದ್ದ ಕಥೆಯನ್ನು ಹೇಳಲು ಬದುಕುಳಿಯುವುದು ಒಳಿತೆಂದು ನನ್ನ ಪ್ರಜ್ಞೆ ಎಚ್ಚರಿಸುತ್ತಿತ್ತು. ಕಾಡಿನ ನಮ್ಮ ಅನುಭವಗಳಿಂದಾಗಿ ನಾನು ನನ್ನ ಭೀತಿಯನ್ನು ಗೌರವಿಸಲು ಬಹಳ ಹಿಂದೆಯೇ ಕಲಿತಿದ್ದೆ. ನಾನು ನಿದ್ರೆಗೆ ಜಾರಿದಾಗಲೂ ಎಲ್ಲೋ ಒಂದೊಂದು ಆನೆಗಳ ಕೂಗು ಕೇಳಿ ಬರುತ್ತಲೇ ಇತ್ತು. ಜಿಂಕೆಗಳ ಕರೆಗೆ ನಾನು ಎಚ್ಚರಗೊಂಡಾಗ ಬೆಳಗಾಗುತ್ತಿತ್ತು. ರಾತ್ರಿಯ ನಾಟಕದ ಸ್ಥಳ ಪರೀಕ್ಷೆ ನಡೆಸುವ ಕುತೂಹಲದಲ್ಲಿ ಹೊರನಡೆದೆ. ನಾನು ಮಲಗಿದ ಅನಂತರ ಹೆಚ್ಚು ಮಳೆ ಬಂದಿರಲಿಲ್ಲ. ಹಾಗಾಗಿ ಹಿಂದಿನ ರಾತ್ರಿ ನಡೆದ ಘಟನೆಯ ಎಲ್ಲ ಪುರಾವೆಗಳು ಸ್ಪಷ್ಟವಾಗಿದ್ದವು. ಕಾಡಿನ ಅಂಚಿನಲ್ಲೇ ನಡೆದು ಬಂದ ಹುಲಿ ಆಚೆಯ ಬದಿಯಲ್ಲಿದ್ದ ಕುರುಚಲು ಕಾಡಿಗೆ ಹೋಗುವ ಉದ್ದೇಶದಿಂದಲೋ ಏನೋ ನಮ್ಮ ಮನೆಯ ಹಾದಿ ಹಿಡಿದಿದೆ. ಮನೆಯಿಂದ ಕೇವಲ 30 ಮೀಟರ್ ದೂರದಲ್ಲಿದ್ದ ಆ ಕಾಲುದಾರಿಯನ್ನು ಕಾಡು ಪ್ರಾಣಿಗಳು ಸಾಮಾನ್ಯವಾಗಿ ಬಳಸುತ್ತಿದ್ದವು. ಆ ದಾರಿಯಲ್ಲಿ ನಾವು ಎಲ್ಲ ಪ್ರಾಣಿಗಳ ಹೆಜ್ಜೆಗಳನ್ನೂ ನೋಡಿದ್ದೆವು, ಹುಲಿಯ ಹೆಜ್ಜೆಯೊಂದನ್ನು ಬಿಟ್ಟು. ಮನೆಗೆ ಬಹಳ ಹತ್ತಿರವಿರುವುದರಿಂದ ಹುಲಿ ಆ ದಾರಿಯನ್ನು ಉಪಯೋಗಿಸುತ್ತಿಲ್ಲ ಎಂದು ನಾವು ತಿಳಿದಿದ್ದೆವು. ಆದರೆ ಈ ಹುಲಿ ಆ ಗೆರೆಯನ್ನು ದಾಟಿತ್ತು. ಹಾಗಾದರೆ ನಮ್ಮ ಮನೆ ಕೂಡ ಆ ಹುಲಿಯ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ. ಆ ಕ್ಷಣದಲ್ಲೇ ಆ ಹುಲಿ ನಮ್ಮ ಹುಲಿಯಾಗಿತ್ತು. ಹಾಗೂ ಅದನ್ನು ಒಮ್ಮೆ ನೋಡಲೇಬೇಕೆಂಬ ತೀವ್ರ ತುಡಿತ ಹುಚ್ಚು ಸಾಹಸಕ್ಕೆ ಪ್ರೇರೇಪಿಸಿತು. ಆಗಿನ್ನೂ ನಾನು ಚಿಕ್ಕವನು. ಜಿಂಕೆ ಕಡವೆಗಳು ಮನೆಯ ಸುತ್ತಲಿನ ಜಾಗವನ್ನು ಸುರಕ್ಷಿತ ಪ್ರದೇಶವೆಂದು ತಿಳಿದಿದ್ದವು, ಅಥವಾ ನಾವು ಹಾಗೆಂದುಕೊಂಡಿದ್ದೆವು. ಅಪಾಯ ಎದುರಾದಾಗ ಮನೆಯ ಬಳಿ ನೆರೆಯುತ್ತಿದ್ದ ಜಿಂಕೆಗಳು ನಮಗೆ ಆ ಭಾವನೆಯನ್ನು ಉಂಟು ಮಾಡಿದ್ದವು. ಸಂಜೆಯ ಅನಂತರ ಕಡವೆಗಳು ಮನೆಯ ಬಳಿ ಮೇಯಲು ಬರುತ್ತಿದ್ದುದು ಸಾಮಾನ್ಯವಾಗಿತ್ತು. ಮನುಷ್ಯನ ವಾಸಸ್ಥಾನಕ್ಕೆ ತೀರ ಹತ್ತಿರವಿದ್ದ ಆ ದಾರಿಯನ್ನು ಹುಲಿ ಬಳಸುವುದಿಲ್ಲ ಎಂದು ಕಡವೆಗಳೂ ನಂಬಿದ್ದುವೇನು. ಹಾಗಾಗಿ ಹುಲಿಯ ಅನಿರೀಕ್ಷಿತ ಆಗಮನದಿಂದ ದಿಗ್ಭ್ರಮೆಗೊಂಡ ಕಡವೆ ಅಷ್ಟು ಗಟ್ಟಿಯಾಗಿ ಅರಚಿದೆ. ಅದೇ ಸಮಯಕ್ಕೆ ಸರಿಯಾಗಿ ಅಡ್ಡಾಡುತ್ತಾ ಗುಂಪಿನಿಂದ ದೂರ ಸರಿದಿದ್ದ ಹದಿಹರೆಯದ ಆನೆಯೊಂದು ನಡೆದು ಬಂದಿದೆ. ಪ್ರಾಯಶಃ ಆನೆಗೆ ಹುಲಿಯ ವಾಸನೆ ಸಿಕ್ಕಿಲ್ಲ. ತೀರ ಸನಿಹದಲ್ಲಿ ಹುಲಿಯನ್ನು ಕಂಡ ಆನೆ ಭಯದಿಂದ ತತ್ತರಿಸಿ ತಾನು ಸತ್ತೇ ಹೋಗುತ್ತಿರುವನೆಂದು ಕೂಗಿದೆ. ಕುಟುಂಬದ ಸದಸ್ಯನೊಬ್ಬ ಆಪತ್ತಿನಲ್ಲಿ ಸಿಕ್ಕಿರುವ ಸುದ್ದಿಯನ್ನು ಅರಿತ ಗುಂಪು ಅದರ ರಕ್ಷಣೆಗೆ ಎಲ್ಲೆಡೆಯಿಂದ ಕಿರಿಚಾಡುತ್ತಾ ಓಡಿಬಂದಿವೆ. ನೆಲಕಚ್ಚಿದ ಗಿಡ ಕೊಂಬೆಗಳು ಆನೆಗಳ ಆವೇಶವನ್ನು ಸಾರಿ ಹೇಳುತ್ತಿದ್ದವು. ಆರ್ಭಟಿಸುತ್ತಾ ದಿಕ್ಕಾಪಾಲು ಓಡುತ್ತಿದ್ದ ಆನೆಗಳ ಗುಂಪಿನಿಂದ ದೂರ ಸರಿಯಲು ಹುಲಿ ಬೇರೆ ದಾರಿಯನ್ನೇ ಹಿಡಿದು ಸಾಗಿತ್ತು. ನಾನೆದ್ದಾಗ ಕೇಳಿಬಂದ ಜಿಂಕೆಗಳ ಅಪಾಯದ ಕರೆಗಳು ಏಕಿರಬಹುದೆಂದು ಪರೀಕ್ಷಿಸಲು ಪಕ್ಕದ ಕಾಡಿನತ್ತ ನಡೆದೆ. ನನ್ನ ಕಾಡಿನ ದಿನಚರಿಯಲ್ಲಿ ಆ ದಿನ ಒಂದು ರೋಮಾಂಚನಕಾರಿ ನೆನಪಾಗಿ ಉಳಿಯಬಹುದೆಂದು ಆಗ ನಾನು ಊಹಿಸಿರಲಿಲ್ಲ. ಕಾಡಿನ ಅಂಚಿನ ಹಾದಿಯಲ್ಲಿ ಕೇವಲ 1 ಫರ್ಲಾಂಗ್ ನಡೆದಿದೆ. ಅಲ್ಲಿ ಹೊಸದಾಗಿ ಮೂಡಿದ್ದ ಹುಲಿಯ ಹೆಜ್ಜೆ ಗುರುತುಗಳು ಕಂಡುಬಂದವು. ಬಹುಶಃ ಹುಲಿ ಅಲ್ಲಿಂದ ಹೋಗಿ 1/2 ಗಂಟೆ ಕೂಡ ಆಗಿರಲಿಲ್ಲ. ನನ್ನ ವಿರುದ್ಧ ದಿಕ್ಕಿನಿಂದ ಬಂದಿದ್ದ ಹುಲಿ ಪೊದೆಯೊಂದರೊಳಗೆ ನುಸುಳಿ ಕಾಡಿನೊಳಗೆ ಹೋಗಿತ್ತು. ಪ್ರಾಯಶಃ ನಾನು ಬೆಳಗ್ಗೆ ಮನೆಯ ಬಾಗಿಲು ತೆರೆದ ಸದ್ದಿಗೆ ಅದು ಅಡ್ಡದಾರಿ ಹಿಡಿದು ಕಾಡಿನ ಹಾದಿಯನ್ನು ಸೇರಿರಬಹುದು. ಹೆಜ್ಜೆ ಹಿಂದೆ ನಡೆದ ನಾನು ಸ್ವಲ್ಪ ದೂರದಲ್ಲೇ ಪ್ರಾಣಿಗಳ ಕಾಲುದಾರಿಯನ್ನು ಸೇರಿಕೊಂಡೆ. ತೇವವಿದ್ದ ಮಣ್ಣಿನಲ್ಲಿ ಹುಲಿಯ ಜಾಡು ಹಿಡಿಯುವುದು ಕಷ್ಟವಾಗಲಿಲ್ಲ. ಸ್ವಲ್ಪ ದೂರ ಸಾಗಿದ್ದಾಗ ಅಂಗಾತ ಬಿದ್ದಿದ್ದ ದೊಡ್ಡ ಕಪ್ಪೆಯೊಂದು ಕಂಡುಬಂತು. ಅದು ಸುಮೋ ಕುಸ್ತಿಪಟುವೊಬ್ಬ ಹೊಟ್ಟೆ ಮೇಲಾಗಿ ಮಲಗಿದಂತೆ ಕಾಣುತ್ತಿತ್ತು. ಆ ಕಪ್ಪೆ ಏಕೆ ಸತ್ತಿರಬಹುದೆಂದು ಪರೀಕ್ಷಿಸಲು ಕುಕ್ಕರಗಾಲಿನಲ್ಲಿ ಕುಳಿತು ಹತ್ತಿರದಿಂದ ನೋಡಿದೆ. ಅದರ ಬಿಳಿಯ ಹೊಟ್ಟೆಯ ಮೇಲೆ ಕೆಲವು ಮರಳ ಕಣಗಳಿದ್ದವು. ಆಶ್ಚರ್ಯವಾಯಿತು. ಆಗ ಇದ್ದಕ್ಕಿದ್ದಂತೆ ಆ ಮರಳ ಕಣಗಳು ಅದುರಿದವು. ನಂತರದ ಕೆಲವೇ ಸೆಕೆಂಡುಗಳಲ್ಲಿ ಆ ಕಪ್ಪೆ ಬದುಕಿರುವುದು ಖಚಿತವಾಯಿತು. ಆದರೆ ಇದೇಕೆ ಹೀಗೆ ಹೊಟ್ಟೆ ಮೇಲಾಗಿ ಅಲ್ಲಾಡದೆ ಮಲಗಿದೆ? ಈ ಸೋಜಿಗದ ದೊಡ್ಡ ಚಿತ್ರಣ ಸಿಗಬಹುದೆಂದು ಸ್ವಲ್ಪ ಹಿಂದೆ ಸರಿದು ಮತ್ತೊಮ್ಮೆ ಹುಲಿಯ ಹೆಜ್ಜೆಗಳನ್ನು ಗಮನಿಸಿದೆ. ಅದರ ಒಂದು ಹೆಜ್ಜೆಯ ಗುರುತು ಮಾತ್ರ ಅದು ಇರಬೇಕಾದ ಸ್ಥಳದಿಂದ ಕಾಣೆಯಾಗಿತ್ತು. ಸರಿಯಾಗಿ ಅದೇ ಜಾಗದಲ್ಲಿ ಈ ಕಪ್ಪೆ ಹೊಟ್ಟೆ ಮೇಲಾಗಿ ಬಿದ್ದಿತ್ತು. ಪ್ರಾಯಶಃ ತನ್ನ ದಾರಿಯಲ್ಲಿ ಬರುತ್ತಿದ್ದ ಕಪ್ಪೆಯನ್ನು ಹುಲಿ ಗಮನಿಸಿಲ್ಲ. ತನ್ನ ಎಡ ಮುಂಗಾಲಿಗೆ ತಗುಲಿ ಪಲ್ಟಿ ಹೊಡೆದು ಬೀಳುತ್ತಿದ್ದ ಕಪ್ಪೆಯನ್ನು ಕಡೇ ಕ್ಷಣದಲ್ಲಿ ಕಂಡ ಹುಲಿ ಹೌಹಾರಿರಬಹುದು. ತನ್ನ ಕಾಲಡಿಗೆ ಸಿಕ್ಕು ಕಪ್ಪೆ ಸಾಯುವುದನ್ನು ತಪ್ಪಿಸಲು ಮುಂಗಾಲ ಮೇಲೆ ಭಾರ ಕೊಡದಂತೆ ಕಪ್ಪೆಯ ಮೇಲಿಂದ ನೆಗೆದು ಹುಲಿ ಮುಂದೆ ಸಾಗಿತ್ತು. ಕಪ್ಪೆ ಅನುಭವಿಸಿದ ಯಾತನೆ ಏನೇ ಇರಬಹುದು, ಈ ಘಟನೆಯನ್ನು ಒಡೆದು ಕಟ್ಟಿದ ಪ್ರಕ್ರಿಯೆ ನನಗಂತೂ ಬಹಳ ವಿನೋದಕರವಾಗಿತ್ತು. ಹೇಗೆ ಅದರ ಪ್ರಪಂಚ ಉಲ್ಟಾಪಲ್ಟಾ ಆಗಿರಬಹುದೆಂದು ಕಲ್ಪಿಸಿಕೊಳ್ಳುತ್ತಾ ಅದನ್ನು ಮತ್ತೆ ತಿರುಗಿಸಿ ಹೊಟ್ಟೆ ಕಾಲುಗಳ ಮೇಲೆ ಕೂರಿಸಿ ನಾನು ಹುಲಿಯ ಜಾಡಿನಲ್ಲಿ ಮುಂದುವರೆದೆ. ಕೆಲವು ಹೆಜ್ಜೆಗಳ ನಂತರ ಹಿಂದಿರುಗಿ ನೋಡಿದೆ. ಕಪ್ಪೆ ದಿಗ್ಮೂಢನಾಗಿ ನಾನು ಕೂರಿಸಿದ್ದ ಹಾಗೆ ಕುಳಿತಿತ್ತು. ಆ ಕಪ್ಪೆ ಅಕ್ಷರಶಃ ಹುಲಿಯ ಪಂಜದಡಿಗೆ ಸಿಕ್ಕು ಕತೆ ಹೇಳಲು ಇನ್ನೂ ಬದುಕುಳಿದಿತ್ತು. ಇದೊಂದು ಅಸಾಮಾನ್ಯ ಅನುಭವವೇ ಸರಿ. ಆ ಕಪ್ಪೆಗೇನಾದರೂ ಬರೆಯುವ ಅಭ್ಯಾಸವಿದ್ದಿದ್ದರೆ ತಾನು ಎದುರಾದ ಹುಲಿಯ ವಿರುದ್ಧ ಸೆಣಸಿದ್ದು, ಸೋಲೊಪ್ಪಿದ ಹುಲಿ ತನ್ನ ಬಾಲವನ್ನು ತೊಡೆಗಳ ಸಂದಿಯಲ್ಲಿ ಮುದುರಿಕೊಂಡು ಓಡಿ ಹೋದದ್ದು, ದಾರಿಯಲ್ಲಿ ಬಂದ ಹುಲು ಮಾನವನೊಬ್ಬ ತನ್ನ ಧೈರ್ಯವನ್ನು ಮೆಚ್ಚಿ ತಲೆ ಕೆಳಗಾಗಿದ್ದ ಭೂಮಿಯನ್ನು ಸರಿಪಡಿಸಿದ್ದನ್ನೆಲ್ಲ ಬರೆದು ಟೈಗರ್ ಕಪ್ಪೆಯಾಗಿ ಅದೆಷ್ಟೋ ತಲೆಮಾರುಗಳಲ್ಲಿ ಅಜರಾಮರವಾಗಿ ಉಳಿಯುತ್ತಿತ್ತೇನು. ಸುಮಾರು 100 ಮೀಟರ್ ಹೋಗುವಷ್ಟರಲ್ಲಿ ಆ ದಾರಿ ಮತ್ತೊಂದು ಕಾಲು ದಾರಿಯನ್ನು ಸೇರಿಕೊಂಡಿತು. ಆ ದಾರಿಯಲ್ಲಿ ಮುಂದುವರೆದರೆ ಕಾಡಿನ ಕೆರೆಯೊಂದನ್ನು, ವಿರುದ್ಧ ದಿಕ್ಕಿನಲ್ಲಿ 2 ಕಿಲೋಮೀಟರ್ ಸಾಗಿದರೆ ಜೇನುಕುರುಬರ ಹಾಡಿಯನ್ನು ತಲುಪಬಹುದಿತ್ತು. ಜೇನುಕುರುಬರು ಬಳಸುವ ದಾರಿಯಾದ್ದರಿಂದ ಅದು ಇಕ್ಕಟ್ಟಾಗಿರಲಿಲ್ಲ. ಆದರೆ ಆ ದಾರಿಯಲ್ಲಿ ಹುಲಿಯ ಹೆಜ್ಜೆಗಳು ಮಾಯವಾಗಿದ್ದವು. ಸ್ವಲ್ಪ ಹಿಂದೆ ಸರಿದು ಒಂದೊಂದೇ ಹೆಜ್ಜೆಗಳನ್ನು ಪರೀಕ್ಷಿಸುತ್ತಾ ಬಂದೆ. ಒಂದೆಡೆ ಹುಲಿ ಹಠಾತ್ ನಿಂತು ಹಿಂದಿರುಗಿ ಕಾಲು ದಾರಿಯಿಂದ ಸರಿದು ಬಲಭಾಗದ ಪೊದೆಯೊಳಗಡೆ ನುಸುಳಿ ಸಾಗಿತ್ತು. ತೆವಳುತ್ತಾ ಅದರ ಹಿಂದೆ ಹೋಗಲು ಯತ್ನಿಸಿದೆ. ಆದರೆ ಮುಳ್ಳು ಪೊದೆಗಳು ದಟ್ಟವಾಗುತ್ತಾ ಸಾಗಿದ್ದರಿಂದ ಹಿಂದಿರುಗಿ ಮೊದಲ ಕಾಲು ದಾರಿಯನ್ನೇ ಸೇರಿಕೊಂಡೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಮತ್ತೊಂದು ಕಾಲು ದಾರಿ ನಾನು ಹೋಗುತ್ತಿದ್ದ ದಾರಿಗೆ ಸೇರಿತ್ತು. ಅಲ್ಲಿ ಹೊಸದಾಗಿ ಮೂಡಿದ ಮನುಷ್ಯನ ಹೆಜ್ಜೆಗಳಿದ್ದವು. ಅಲ್ಲಿಂದ ಸ್ವಲ್ಪ ಮುಂದೆ ನನ್ನ ಬಲಭಾಗಕ್ಕೆ ಪೊದೆ ದಟ್ಟವಾಗಿರಲಿಲ್ಲ. ತಪ್ಪಿ ಹೋಗಿದ್ದ ಹುಲಿಯ ಜಾಡನ್ನು ಮತ್ತೆ ಹಿಂಬಾಲಿಸುವ ಉದ್ದೇಶದಿಂದ ಬಲಕ್ಕೆ ತಿರುಗಿದೆ. ಸುಮಾರು 30 ಮೀಟರ್ ಹೋಗುವಷ್ಟರಲ್ಲಿ ಹುಲಿಯ ಹೆಜ್ಜೆಗಳು ಕಂಡುಬಂದವು. ಕಾಲು ದಾರಿಯನ್ನು ಬಿಟ್ಟು ಅದೇಕೆ ಪೊದೆ ನುಗ್ಗಿ ದಾರಿ ಬದಲಿಸಿರಬಹುದೆಂದು ಕುತೂಹಲದಿಂದ ಆ ಹೆಜ್ಜೆಗಳು ಬಂದ ದಾರಿಯಲ್ಲಿ ನಡೆದೆ. ಅಲ್ಲೊಂದು ಕಡೆ ಕಾಡು ತೆರವುಗೊಂಡು ಸ್ವಲ್ಪ ವಿರಳವಾಗಿತ್ತು. ಅಲ್ಲಿ ಹುಲಿ ಸ್ವಲ್ಪ ಕಾಲ ಕುಳಿತು ಅನಂತರ ಹೊರಟಂತಿತ್ತು. ಇಡೀ ಸನ್ನಿವೇಶವನ್ನು ಪುನರ್ಕಲ್ಪಿಸಿಕೊಳ್ಳುತ್ತಾ ಹುಲಿ ಕುಳಿತ ಭಂಗಿಯಲ್ಲಿ ಕುಳಿತು ತಲೆ ಎತ್ತಿ ನೋಡಿದೆ. ಅಲ್ಲಿಂದ ಜೇನುಕುರುಬರ ಹುಡುಗ ನಡೆದು ಹೋದ ಹಾದಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಲ್ಲಿ ಏನು ನಡೆದಿರಬಹುದೆಂದು ಮರಳಿ ಕಟ್ಟಲು ಯತ್ನಿಸಿದೆ. ರೋಮಾಂಚನವಾಯಿತು. ಆತ ನಡೆದು ಬರುತ್ತಿದ್ದುದನ್ನು ಮೊದಲೇ ಗ್ರಹಿಸಿದ ಹುಲಿ ಅನವಶ್ಯಕ ಸಂಪರ್ಕವನ್ನು ತಪ್ಪಿಸಲು ತನ್ನ ದಾರಿಯನ್ನು ಬಿಟ್ಟು ಪಕ್ಕಕ್ಕೆ ಸರಿದಿದೆ. ಜೇನುಕುರುಬರಿಗೆ ಮೈಯೆಲ್ಲ ಕಣ್ಣು. ಆದರೆ ಆತನಿಗೆ ಹುಲಿಯ ಸೂಚನೆ ಕೂಡ ಸಿಕ್ಕಿಲ್ಲ. ಪೊದೆಯೊಂದರ ಹಿಂದೆ ಕುಳಿತು ಆತ ಕಣ್ಮರೆಯಾಗುವವರಿಗೆ ಕಾದ ಹುಲಿ ಮುಂದುವರೆದು ಮತ್ತೆ ಅದೇ ಕಾಲು ದಾರಿಯನ್ನು ಸೇರಿಕೊಂಡಿತು. ಅಲ್ಲಿಂದ ಮುಂದೆ ಹುಲಿಯ ಹೆಜ್ಜೆಯ ಗುರುತು ಕೆಲವೊಮ್ಮೆ ಮನುಷ್ಯರ ಹೆಜ್ಜೆಯ ಪಕ್ಕದಲ್ಲೂ ಆ ಹೆಜ್ಜೆಗಳ ಮೇಲೂ ಮೂಡಿದ್ದವು. ನಂತರ ಕಾಡು ಹೆಚ್ಚು ದಟ್ಟವಾಗುತ್ತಾ ಕಾಲು ದಾರಿ ಕಿರಿದಾಗತೊಡಗಿತ್ತು. ಹುಲಿ ಅಲ್ಲಲ್ಲಿ ತನ್ನ ಗಡಿಯನ್ನು ಗುರುತು ಮಾಡಿತು. ಹಾಗಾಗಿ ಅದರ ಸೆಂಟ್ ವಾಸನೆ ಗಾಢವಾಗುತ್ತಾ ಸಾಗಿತ್ತು. ಕಿರಿದಾಗಿದ್ದ ದಾರಿ ಮತ್ತು ಫೆರ್ಮೋನ್ನ ವಾಸನೆ ಎರಡೂ ಕೂಡಿ ಕೆಲವೆಡೆ ನನ್ನನ್ನು ದೈಹಿಕವಾಗಿ ಹಿಡಿದು ನಿಲ್ಲಿಸುತ್ತಿದ್ದವು. ನನ್ನ ಅರಿವಿಗೇ ಬಾರದಂತೆ ಹುಲಿ ನನ್ನ ಮನಸ್ಸನ್ನು ಆವರಿಸಿತು. ಎಳೆ ಬಿಸಿಲು ಮೂಡಿಸುತ್ತಿದ್ದ ನೆಳಲು ಬೆಳಕಿನಾಟಗಳೆಲ್ಲ ಹುಲಿಯ ಪಟ್ಟೆಗಳಂತೆ ಕಂಡು ಹುಲಿ ನನ್ನನ್ನು ಗಮನಿಸುತ್ತಿರುವ ಅನುಭವವಾಗತೊಡಗಿತು. ಬೆಚ್ಚಿದ ನನ್ನ ಸುಪ್ತ ಪ್ರಜ್ಞೆಗೆ ಎಲ್ಲೆಂದರಲ್ಲಿ ಹುಲಿ ಕಾಣತೊಡಗಿತು. ಆದರೆ ನನ್ನ ಕುತೂಹಲ ಮತ್ತು ವಯಸ್ಸು ಒಳಸಂಚು ಹೂಡಿ ನನ್ನ ಭೀತಿಯ ಮೇಲೆ ಸವಾರಿ ಮಾಡಲು ಪ್ರೇರೇಪಿಸುತ್ತಿದ್ದವು.
4: ಪ್ರೀತಿಯ ಕೇಳುಗರೆ, ಕಾದಂಬರಿ ವಿಹಾರದ ಕೆನ್ನಾಯಿಯ ಜಾಡಿನಲ್ಲಿ ಬಾನಿಲಿ ಓದಿನ ಇಂದಿನ ಕಥೆ ಹುಲಿಯ ಜಾಡಿನಲ್ಲಿ. ಇದರ ಮುಂದುವರೆದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಹುಡುಕುವ ಸಂದರ್ಭದಲ್ಲಿ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಹೊಂದಿರಲೇಬೇಕಾದ ಸಾಫ್ಟ್ ಸ್ಕಿಲ್ಸ್ ಮತ್ತು ಮೂಲಭೂತ ಗುಣಗಳ ಕುರಿತು ಸಾಫ್ಟ್ ಸ್ಕಿಲ್ ಟ್ರೈನರ್ ಮತ್ತು ಕೆರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಶ್ರೀಮತಿ ಅನೋಖಾ ಅನೂಪ್ ಜೈನ್ ಅವರೊಡನೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ.

0: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
1: ಓ ನೋಡು, ಸಣ್ಣದಾಗಿ ಜಿಟಿ ಜಿಟಿ ಜಿಟಿ ಮಳೆ ಎಲ್ಲ ಶುರುವಾಯ್ತು.
2: ಹೌದೌದು.
1: ಆಗ್ಲೇ ನೋಡು ನೀನು ಈ ಎಲ್ಲ ರೆಡಿಮೇಡ್ ಆಗ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಪೊಂಬೆ ಎಲ್ಲವ ರೆಡಿ ಮಾಡ್ಕೊಂಡೆ ಕೂತ್ಬಿಟ್ಟಿದ್ಯಲ್ಲ, ಜಗತ್ತಿಂದ ಉಸಿ ಕೆಳಿ ಕಿಳಿ ಮಳೆ ಏನ್ ಜೋರಾಗ ಬರ್ತಿಲ್ಲ.
2: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕೊತಿದ್ದೀನಿ. 30 ವರ್ಷದಿಂದ ಗೊರ್ಗ ಮಾಡ್ಕೊತಿದ್ದೆ.
1: ನಾನ್ ನೋಡು ಆ ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ ಅದ್ರಲ್ಲಿ. ಒಂದು ಬೆಚ್ಚಗಾಗದು,
2: ಹೌದು.
1: ಇನ್ನೊಂದು ಮಳೆಲಿ ನೆನೆತಿತ್ತಿಲ್ಲ,
2: ನೆನೆತಿರ್ಲಿಲ್ಲ.
1: ಇತ್ತೀಚೆಗೆ ಓಸಿ ಅದನ್ನ ಈ ಮಾಡರ್ನೈಸೇಷನ್ ಅಂತ ಅನ್ಕೊಂಡು ಅದ್ರ ಮೇಲೆ ಓಸಿ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ಹಾಕಬಿಟ್ಟು ಅಣ್ಣಯ್ಯ, ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ.
2: ಮುಖ್ಯವಾಗಿ
1: ಈಗ ನೋಡು ಈ ಹೊತ್ತಾಗೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರುವಾಗೈತೆ, ಮಕ್ಕಳು ಹೆಂಗ ಹೋಗಿ ಬಂದು ಮಾಡ್ತವೆ, ಜೋರಾಗೇನ್ ಮಳೆ ಇಟ್ಕಂದಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿಪಾಳಿ ಬೀಸಿದ್ಕೋ ಏನೋ, ಈಗ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
2: ಏ ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಕ್ರಣ, ಮಳೆ ಶುರು ಆದ್ರೆ ಕರೆಂಟ್ ಮರಿಬೇಕು ನಾವು. ಅದು ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದು ಹೇಳಕ್ ಹಾಕಲ್ಲ ಬಿಡು.
1: ಅದು ಹೇಳ್ತಾರೆ ಅವ್ರಿಗೇನು ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಜಲ್ದಿ ಮರಬಿದ್ದಾಯ್ತೋ ಏನಾಗೈತೋ ಅಂತ ಗೊತ್ತಾಗ್ದನೆಯ. ಮಕ್ಕಳಿಗೆ ನೋಡು ಬೇಸ್ಗೆನಾಗೆ ಹಿಡಿಯೋದು ಒಂಥರ ಕಷ್ಟ, ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸಿ ಕಷ್ಟ ಆಯ್ತೈತೆ ನನಗೆ.
2: ಏ ಕಷ್ಟ ಅಂತೀಯಲ್ಲ ಶಂಕರಣ, ನೀನ್ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕುಡಕ್ ಕಡೆಗೆ ಹೋಗ್ಬಿಟ್ರೆ
1: ಮಲ್ಸಿಮೆಗೆ
2: ಏ 3-4 ದಿವಸ ಇರಕ್ಕಲ್ಲ ಕರೆಂಟು.
1: ಕರೆಂಟ್
2: ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟು ಇಲ್ಲ, ಫೋನು ಇಲ್ಲ, ಟಿವಿನೂ ಇಲ್ಲ,
1: ಎಂತದೂ ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
2: ಕತ್ಲೇನಾಗಿರ್ಬೇಕು.
1: ಓ
2: ನೋಡು ಈಗ ಇವೆಲ್ಲವ ಬಂದ್ವಾ, ಮೊದ್ಲೆಲ್ಲವ ಟೆಲಿಫೋನ್ ವೈರ ಕಟ್ ಆಗವು,
1: ಹೌದು,
2: ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ. ಈಗ ಇವ್ ಬಂದವ ಅಂತ ಅನ್ಕೊಂಡ್ರೆ
1: ಮೊಬೈಲ್ ಫೋನ್
2: ಕರೆಂಟ್ ಇಲ್ದಾನೆ ಚಾರ್ಜ್ ಆಗದೇ ಸ್ವಿಚ್ ಆಫ್ ಆಯ್ತವೆಲ್ಲ.
1: ಅಂದ್ರೆ ಅನುಕೂಲ ಎಷ್ಟಾದ್ರೂ ಅನಾನುಕೂಲನು ಐತೆ ಅನ್ನೋದನ್ನ ಹೇಳ್ತಾ
2: ಇದ್ದೆ. ಅದಕ್ಕೆ ತಕ್ಕನಾಗಿ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ. ಆಯ್ತಾ, ನಾನು ನಿನ್ಗೂ ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷದಿಂದಲೂ. ಸ್ವಲ್ಪ ಏನಾದ್ರೂ ಸೋಲಾರ್ ಪಲಾರ್ ಹಾಕಿಸ್ಕ ಬೇಕಾಯ್ತದೆ ಅಂತ ಅನ್ಕೊಂಡು ಹೇಳಿದ್ ಮತ್ತೆ ಕೇಳಕ್ಲ್ವಲ್ಲ.
1: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಿಸ್ಕ ಅಂತ ಹೇಳಿ ಅಂತವ. ಸೋಲಾರ್ ಹಾಕಿಸ್ಕೊಳ್ದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಿಸ್ಕತಿನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ಕಲ್ಲ.
2: ಏನ್ ಹಾಕಲ್ಲ, ಈಗ ನೋಡು ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯ ಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ. ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
1: ಓ, ಉಚಿತವಾಗಿ ವಿದ್ಯುತ್ ಅಂತಂದ್ರೆ
2: ಅಂತ ಅಂದ್ರೆ ಈಗ ನೋಡು ಶಂಕರಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ. ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ. ಆಯ್ತಾ, ಎಲ್ಲರಿಗೂ ತಲುಪಿಸ್ಬೇಕು ಅಂತ ಅಂತಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು. ಆಯ್ತಾ, ಈಗ ಕರೆಂಟು ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನ್ನ ಸಮಸ್ಯೆ. ಒಂದು ಈಗ ಬೇಸಿಗೆಲ್ಲೇ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ. ಆಯ್ತಾ, ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ವಪ್ಪ,
1: ಕಾನ್ಸೆಪ್ಟ್
2: ಸುಮಾರು ವರ್ಷದಿಂದಲೂ ಮಾಡ್ತಾವ್ರ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದ ಉಚಿತವಾಗಿ ಅಂತ ಅಂತಂದ್ರೆ ಪ್ರತಿಯೊಬ್ಬರಿಗು ಯಾರಿಗೆ ಆಸಕ್ತಿ ಇರ್ತದ ಅಂತರ್ಗೆ ಕೊಡ್ಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನ ಅಳವಡಿಸೋ ಅಂತ ಒಂದು ಯೋಜನೆ ಇದು. ಆಯ್ತಾ, ಈ ಯೋಜನೆ ಏನು ಅಂತ ಅಂತಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದು ಹಾಕೋಬಿಟ್ಟು ಸೋಲಾರ್ ಪ್ಯಾನಲ್ ಗಳು ಬರ್ತವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನೂ ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಆಯ್ತಾ, ಅದ ನಮ್ಮನೆಗೆ ಮೊದಲು ಬಳಕೆ ಮಾಡ್ಕೊಳ್ಳೋದು. ಆಯ್ತಾ, ನಮ್ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂತಂದ್ರೆ ನಮಗೆ 24 ಅವರ್ಸ್ ಕರೆಂಟ್ ಇರ್ತದೆ. ಆಯ್ತಾ, ಇದು ಹೆಚ್ಚುವರಿ ಆಯ್ತು ಅಂತ ಅಂತಂದ್ರೆ, ಒಂದು ಮನೆ ಮೇಲ್ಗಡೆ 1 ತಿಂಗಳಿಗೆ 300 ಯೂನಿಟ್
1: ಬಳಸೋಷ್ಟು ವಿದ್ಯುತ್ ಬರ್ತದೆ.
2: ಆಯ್ತಾ, ಈಗ 300 ಯೂನಿಟ್ ಮನೆಗೆ ಬೇಕಾಗಿಲ್ಲ
1: ಅಷ್ಟೊಂದು,
2: ಒಂದು 60-70 ಹೆಚ್ಚು ಕಮ್ಮಿ ಅಂದ್ರೆ 100, ಇನ್ನು 200 ಉಳಿತದಲ್ಲ. ಅದನ್ನ ಏನ್ ಮಾಡ್ಬೋದು ಅಂತ ಅಂತಂದ್ರೆ, ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು.
1: ಕರೆಂಟ್ ಆಫೀಸ್ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
2: ನಾವೇ ಕರೆಂಟ್ ಮಾರಾಟ ಮಾಡ್ಬಿಡೋದು. ಕೊಡ್ತಾರ ಅವರು, ಅದ್ ನೋಡಿ ಹೆಚ್ಚು ಕಮ್ಮಿ 1 ತಿಂಗಳಲ್ಲಿ 15-18 ಸಾವಿರ ರೂಪಾಯಿ ದುಡಿಮೆ ಮಾಡಬಹುದು ಅಂತ
1: ನಾವು
2: ಮನೇಲಿ ಹಾಕಿಸ್ಕೊಳ್ಳೋದ್ರಿಂದ. ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ. ಆಯ್ತಾ, ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತೈತೊ ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ. ಆಯ್ತಾ, ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ಇದ ಹಾಕಿಸ್ಕೊಳ್ಳಕ್ಕೆ ಈ ಲೋನ್ ಕೊಡ್ತಾರೆ
1: ಅಂದ್ರೆ ಸರ್ಕಾರದವರು?
2: ಸರ್ಕಾರದವರು, ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ ಇರ್ತದಲ್ಲ ಆ ದುಡ್ಡಲ್ಲಿ ಆಗ ಅಂತ ಕೆಲ್ಸಗಳಲ್ಲ,
1: ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದಲ್ವಾ,
2: ಅದಕ್ಕೋಸ್ಕರವ ಈ ಲೋನ್ ಕೊಟ್ಬಿಡ್ತಾರಂತೆ
1: ಸರ್ಕಾರದಿಂದ.
2: ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚಾಯ್ತದ ಅಷ್ಟಕ್ಕೆ

0: ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಸಂಕ್ರಮಣ ಆಯ್ತಾ. ನೋಡು, ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025ನೇ ವರ್ಷದ ಕೊನೆವರೆಗೂ ಸುಮಾರು 10,907 crore ವಷ್ಟು ಕೊಟ್ಟವ್ರು ಅಂತ ನೋಡು. ಈಗಾಗಲೇ 579,000 ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರ.
1: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ
0: ಅಳವಡಿಸ್ಕೊಂಡವ್ರೆ
1: ಈ ಸರ್ಕಾರದ ಯೋಜನೆಯಿಂದ.
0: ಸರ್ಕಾರದ ಯೋಜನೆಯಿಂದ ಆಯ್ತಾ. ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ್ಣ ಎಲ್ಲದನ್ನ ಮಾಡ್ಬೋದು. ಈಗ ಕರೆಂಟ್ ಅಂತ ಅಂತ ಅಂತ ಅಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ ಆಯ್ತಾ. ಬ್ಯಾಸ್ಕೆನಲ್ಲಿ ಪ್ಯಾನ್ ಗಿನ
1: ತಿರ್ಸಬೇಕು.
0: ಈಗ ಅಡುಗೆ ಮನೆಗೆ ಹೋದ್ರೆ
1: ಮಿಕ್ಸಿ ಪಕ್ಷಿ
0: ಹಾಕೊಳ್ಬೇಕು, ಅದಕ್ಕೆ ಬೇಕಾಯ್ತದೆ.
1: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಬೇಕು ಅಂದ್ರೆ ಟಿವಿ ಪೈ ಹಾಕೊಳಕ್ ಬೇಕು
0: ಆಯ್ತಾ. ಹಿಂಗೆ ಇದು ತುಂಬಾ
1: ಅನುಕೂಲ
0: ಆಗಿರೋ ಒಂದು ವಿಷಯ ಇದು.
1: ಹಂಗಾಗಿ ನೀನ್ ಹೇಳೋದು ಈ ತರದ ಒಂದು ಯೋಜನೆ ಐತೆ. ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು. ಜೊತೆಗೆ ನಾವು ದುಡ್ಡು ಮಾಡಕೊಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
0: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ
1: ಫ್ರೀಯಾಗಿ,
0: ಜೊತೆಗೆ ದುಡ್ಡು ಸಿಗ್ತದೆ. ದುಡ್ಡು ಖರ್ಚು ಮಾಡ್ಕೋಬಹುದು ನೀನು ಮನೇಲಿ. ಬಿಲ್ ಕಟ್ಟೋದು
1: ತಪ್ಪದೆ
0: ನೋಡು. ಈಗ ಈ ಚಂಡೀಗಢ ದಮನ್ ಮತ್ತೆ ದಿಯು ಅಂತೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದೆ ಅಂತ ಅಂತ ಅನ್ಕೊಂಡು ಅವರು ಎಷ್ಟು ಕೊಟ್ಟಿದ್ರೋ ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರಂತೆ.
1: ಅಂದ್ರೆ ಎಲ್ರಿಗೂ ಬಳಸ್ಕೊಬಿಟ್ಟವ್ರ ಆ ಭಾಗದಲ್ಲಿ
0: ಬಳಸ್ಕೊಂಡವ್ರೆ. ಅದ್ ಬಿಟ್ರೆ ನೋಡು, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತಾರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ. ಯಾಕೆ ಅಂತಂದ್ರೆ ನಾನು ಹೇಳತ್ಲೇ ಇರ್ತೀನಿ, ನೀನ್ ಕೇಳತ್ಲೇ ಇರ್ತೀಯ, ಏನು ಮಾಡಕಲ್ಲ ನೀನು.
1: ಹಂಗೆ ನಮ್ ಜನ ಇದೇ ತರ ನಂತರವ
0: ಹಂಗೆ ಅಂತ ಅಂತ ಎಲ್ಲರೂ ಹೋಗ್ಬಾರ್ದು ಚಕ್ರಣ ಅಂತಂದ್ರೆ. ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು
1: ಬಂದಾಗ
0: ಬಳಕೆ ಮಾಡ್ಕೋಬೇಕು,
1: ತಿಳ್ಕೊಬೇಕು ಮೊದಲು. ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿನ ವಹಿಸ್ತಾ ಇಲ್ಲ.
0: ವಹಿಸ್ಕೊಂಡು ಮಾಡೋದ್ರಿಂದವ ನೋಡು, ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ ಆಯ್ತಾ. ನೀರಿನಿಂದ ಮಾಡೋದಾಗ್ಲಿ ಬೇರೆ ಬೇರೆ ತರದ ಮಾಡೋದಾಗ್ಲಿ ಯಾವುದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಆಗಲ್ಲ, ನೇರವಾಗಿ ಅದ್ರ ಪಾಡ್ಗ ಅದು ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ
1: ಮಾಡ್ಕೋಬಹುದು. ಅಂದ್ರೆ ಈ ತರ ಆಗ್ತಕ್ಕಂಥ ಉಪಯೋಗ ನಾವು ಮಾಡ್ಕೋಬೇಕಾಗೈತೆ.
0: ಹೌದು,
1: ಮೊದಲನೇದಾಗಿ ಇಲ್ಲಿ ನೋಡೋಣ. ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನೆಲ್ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ ನ ಬಳಸ್ಕಂದೆ ಅಂತಂದ್ರೆ ಮೊದಲು ಮನೇಲಿ ಮಕ್ಳು ಸೋಂಬೇರಿ ಆಗದನ್ನ ತಪ್ಪಿಸ್ಬೋದು ನೋಡು.
0: ಹೌದೌದು.
1: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಓದಕ್ಕಾಗಲ್ಲ. ಈಗ ನಾವೆಲ್ಲ ಆದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲಾದ್ರಲ್ಲಿ ಓದ್ತಾ ಇದ್ದೋ. ಈಗ ಸಿಮೆಂಟ್ ಅನ್ನೋ ಇಲ್ಲ, ದೀಪವೂ ಇಲ್ಲ ಆಯ್ತಾ, ಕರೆಂಟ್ ಬರಗಂಟ ಕಾಯ್ತೀನಿ ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ ಬಿದ್ದಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ನ ಓದಿಸ್ದಂಗ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರ ಹಾಕಲ್ಲ, ಹಗಲ ಯಾವ್ದು ರಾತ್ರಿ ಯಾವ್ದು
0: ಗೊತ್ತಾಗಲ್ಲ.
1: ಜೊತೆಗೆ ನಮ್ಮ ಮನೇಲಿ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ ಅದರಿಂದ ನಮಗೆ ಬಂದಿದ್ದು ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವೀಗ ಅದರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
0: ಅನುಕೂಲ ಆಯ್ತದೆ.
1: ಜೊತೆಗೆ ನಾನು ತಿಂಗಳು ತಿಂಗಳು ಕೆಬಿ ಬಿಲ್ಲ ಕಟ್ಟಂಗಿರಕಲ್ವಲ್ಲ,
0: ಕಟ್ಟಂಗಿರಕಲ್ಲ. ಎಷ್ಟೋ ಸಾರಿ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕಾಕಲ್ಲ ಅಂತ ಅನ್ಕೊಂಡು ಹುಡ್ಗಾರದಲ್ಲಿ ಊಟ ಮಾಡಿಸ್ ಮಲ್ಕೋರ್ ಮಲ್ಲಿ ತಪ್ಪವ
1: ಅದು ದಿಟ ಅನ್ನು. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸ್ಬೋದು.
0: ಏ ಇಲ್ಲ, ಸುಳ್ಳು ಹೇಳಕ್ಕಿಲ್ಲ ಪಾಪ, ಏನೋ ಒಂದು ಹೋದ ಪಾಪ ಅವ್ರ ತಾನೇ ಇನ್ನೇನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ ಪ್ರಾಕ್ಟೀಸ್ ಇಲ್ಲ, ಹಂಗಾಗಿ ಹಿಂಗ ಆಯ್ತಾವ ಶಂಕರಣ, ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗುಡ್ಗಾರ ಸಿಗಕ್ಕಲ್ಲ.
1: ಈಗ ನಾವೇ ಮನೆ ಒಳಗಡೆ ಅನ್ಸರ್ಸ್ಕೊಳ್ದೆ ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು. ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರವಾಗಿ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂಥ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದವ್ರು ಹುಸಿ.
0: ನೋಡು ಒಳ್ಳೆ ಟೈಮು ಶಂಕರಣ, ಇದು ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡವ್ರೆ, ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
1: ಅಯ್ಯೋ ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳ್ಳಿ ಕಾಳು ಸಾರು ತಿಂದು ದಪ್ಪರ ದಿನ ಆಗಿತ್ತು.
0: ಹೌದು,
1: ನಡಿ ಒಳಿ ಕತ್ಲೆ ಮನ್ಲಿಕ್ಕೆ ಹಾಕು, ಊಟ ಮಾಡ್ಕೊಂಡೆ ಹೋಯ್ತೀನಿ.
0: ಬಾಬಾ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ. ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3 ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28 ಮುಕ್ತಾಯಗೊಳ್ಳಲಿದ್ದು ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025 June 12 ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯಿ ವಿರುದ್ದ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ಧ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10 ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ July 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ. ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ. ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:20:35.
5: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
6: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
5: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
6: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
5: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
6: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಈಗ ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಬಾನಿಂದೇನೋ ಇಳಿಯುತ್ತಿದೆ ಭುವಿಯದೆಯಾಳಕ್ಕೆ

ಕಾರ್ಯಕ್ರಮದ ಕಡೆಯದಾಗಿ ಕುವೆಂಪು ಅವರ ರಚನೆ ಮೂಡು ದೆಸೆಯೊಳಾಡಿ ಆಡಿ ಮೂಡಿ ಬರುವಳು ನಲಿದಾಡಿ ಬರುವಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ, ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ವಿಜಯನಾರಸಿಂಹ ಅವರ ಗೀತರಚನೆಗೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಒಡೆಯ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅನುರಾಧ ಭಟ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ. ಈ ಗೀತೆಯನ್ನು ಕೋರಿದ್ದಾರೆ ಮೈಸೂರಿನ ಅಶೋಕಪುರಂನಿಂದ ಸೌಭಾಗ್ಯ, ರೇಖಾ ಮತ್ತು ಕುಟುಂಬದವರು.

0: ಹಾಯ್ ಪುಟ್ಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು. ಅಪ್ಪಣೆ ಪ್ರಭು.
2: ಸ್ವಾಮಿ, ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ.

0: ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
1: ತಪ್ಪದೆ ಆಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಮೈಸೂರಿನ ಶಕ್ತಿನಗರದ ಹರ್ಷಿತಾ ಅವರಿಗಾಗಿ ಆಸೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ರವಿ ಶರಣೈ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಸಂಯುಕ್ತ ಚಿತ್ರದು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಿಂಗೀತಂ ಶ್ರೀನಿವಾಸರಾವ್. ಈ ಗೀತೆಯನ್ನು ಕೋರಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ.

0: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮಗೆ ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿವೆ. ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ ರಂಪೂರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್, ಹಾಗೆ ಮುದ್ದಳ್ಳಿ ಪುಟ್ಟಸ್ವಾಮಿ, KSRTC ಮೈಸೂರು, ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್ ಗಣೇಶ್ ನಗರ ಮೈಸೂರಿನಿಂದ, ಹಾಗೆ ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಾಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್ ಭುವನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಾಮನಕೆರೆ ಹುಂಡಿಯಿಂದ ಟೇಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ, ಹಾಗೆ ಮತ್ತೊಬ್ಬರು ವಿಸ್ಮಯ್ ದೇವ್, ಪವನ್ ದೇವ್, ಇಂದು, ಅಮೃತ, ನಿರ್ಮಲಾ, ಮಹಾದೇವ್, ರಾಮಕೃಷ್ಣ ನಗರ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್, ಪುಷ್ಪಲತಾ, ಸವಿತಾ ಹಾಗೂ ತನುಜ, ಮೈಸೂರಿನಿಂದ ವಿಷ್ಣು ಟೇಲರ್, ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ, ಗೋವಿಂದ ರಾಜ್ ಹಾಗೂ ರವಿಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡಿನಿಂದ ಕೀರ್ತನಾ ಭವಾನಿ ಪ್ರಕಾಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಹೆಸರನ್ನು ಇಲ್ಲಿ ಬರೆದಿಲ್ಲ. ಮತ್ತೊಬ್ಬರು ಗಾಯತ್ರಿ ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ ಮೈಸೂರಿನ ಹಳ್ಳದಕೇರಿಯಿಂದ, MC ರಾಜು, ರೇಣುಕಾ, ಕುಸುಮ, ರಾಘವೇಂದ್ರ, ವಿಜಯಕೃಷ್ಣ, ಮೀನಾಕ್ಷಿ, ಚೈತ್ರ ಮತ್ತು ಕುಟುಂಬದವರು ಕುವೆಂಪು ನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜಶೇಖರ್, ಕವಿತಾ, ಶೀತಲ್, ಲಿಂಗಾಂಬುದಿ ಪಾಳ್ಯ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ದಾಕ್ಷಾಯಿಣಿ, ತುಷಾರಿಣಿ, ಜಯಂತಿ, ಮಹದೇವ್ ಕೆಸರೆಯಿಂದ ಸಂದೇಶವನ್ನು ಕಳಿಸಿದರು. ಹೆಬ್ಬಾಳಿನಿಂದ ಪ್ರಸನ್ನ ಮತ್ತು ಸುರೇಶ್ ಅಂತರಸಂತೆ HD ಕೋಟೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರು. ಶ್ರೀನಿವಾಸ್ GP ಗೊಬ್ಬರಗಾಲ ಶ್ರೀರಂಗಪಟ್ಟಣ ತಾಲೂಕು ಇವರು ಕೂಡ ಸಂದೇಶವನ್ನು ಕಳಿಸಿದರು. ಮಹದೇವ್ ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರು. ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದರು. HR ನಾಗರಾಜಸ್ವಾಮಿ ಹಿಂಡೆಸ್ಕೆರೆ ತಿಪಟೂರು ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿಂದ ಕೂಡ ನಮಗೆ ಸಂದೇಶ ಬಂದಿದೆ. NR ಮೊಹಲ್ಲಾದಿಂದ ವಿಜಯ ನಾಗೇಂದ್ರ, ಮುರಳಿ, ನಿತ್ಯ, ಶೋಭಾ, ವೇಣು, ತೇಜು, ಶ್ರೇಯು, ಬಿಂದು, ಪ್ರೇಮ, ಭಾಗ್ಯಮ್ಮ ಹಾಗೂ ಶಾರದಮ್ಮ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೀನಮ್ಮ, ತುಳಸಿ, ವಿನುತಾ, ನಿಶಾಂತ್, ಶ್ರೀನಿವಾಸ್ ಕುಟುಂಬ ಬೆಳವಾಡಿ ಮೈಸೂರಿನಿಂದ, ಮತ್ತೊಬ್ಬರು ಪುಷ್ಪ ಹೂಟಗಳ್ಳಿಯಿಂದ, ವನಜಾ ಶಿವಕುಮಾರ್ TK ಬಡಾವಣೆಯಿಂದ, ಮರಿನಂಜಾ ನಂಜುಂಡಸ್ವಾಮಿ ಗುಂಡ್ಲುಪೇಟೆಯಿಂದ, ಭಾರತಿ ಎಂ ಅವರು ಅವರ ಸ್ಥಳವನ್ನು ತಿಳಿಸಿಲ್ಲ, ಭಾರತಿ ಹರೀಶ್ ಉದಯಗಿರಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಮತ್ತೊಬ್ಬರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ, ಹರ್ಷಿತ್ ಬಸವರಾಜ್, ಶಾಂತಲಾ ನಾಗರತ್ನ ಪ್ರಭು ಮುಂತಾದವರು MR ಶ್ರೀಕಂಠನ್ ಅವರು ಅಗ್ರಹಾರದಿಂದ, ಪದ್ಮ ಅಂಕುಶಾಪುರ ಬಸರಾಳಿನಿಂದ, ಮತ್ತೊಬ್ಬರು ಮತ್ತೆ ಶ್ರೀನಿವಾಸ್ GP ಗೊಬ್ಬರಗಾಲ ಇವರು ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ. ನಾಗ, ಮಧು ಮತ್ತು ಸ್ನೇಹಿತರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರಿಯಾ ಮತ್ತು ಕುಟುಂಬ ಜಯಲಕ್ಷ್ಮೀಪುರಂನಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ನಂಜುಂಡ ಮಹೇಶ್ ನಾಯ್ಕ ಅವರು ನಂಜನಗೂಡಿನಿಂದ ಮಹೇಶ್ ನಾಯ್ಕ ಅವರು ಸಂದೇಶವನ್ನು ಕಳಿಸಿದ್ದಾರೆ. SVP ನಗರದಿಂದ ಸುಜಾತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗಾನಸುಮ ಪಟ್ಟಸೋಮನಹಳ್ಳಿ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ಈ ಕಾರ್ಯಕ್ರಮವನ್ನು ಈ ಸಂಜೆ 5:05 ಪ್ರಸಾರ ಮಾಡುತ್ತೇವೆ. ಸಂದೇಶಗಳನ್ನು ಕಳಿಸಿದ ಎಲ್ಲರಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃಬಾಂಧವರಿಗೂ ನಮಸ್ಕಾರಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:55:30.
1: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
2: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
1: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 14/6/2026 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಮೈಸೂರು ನಗರದ 9 ಪರೀಕ್ಷಾ ಕೇಂದ್ರಗಳಲ್ಲಿ ಎಂಬಿಎ ಎಂಸಿಎ ಕೋರ್ಸುಗಳಿಗೆ ಪಿಜಿಸಿಇಟಿ 2026 ಈ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿ ಪ್ರದೇಶದ ಸುತ್ತಲೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಈ ಪ್ರದೇಶಗಳಲ್ಲಿ, ಅಂದರೆ ಪರೀಕ್ಷಾ ಕೇಂದ್ರದ ಪ್ರದೇಶಗಳಲ್ಲಿ, ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇತರೆ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು ಮತ್ತು ಯಾರೂ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದು ಹಾಗೂ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿರುವ ಜೆರಾಕ್ಸ್ ಸೈಬರ್ ಅಂಗಡಿಗಳನ್ನು ಪರೀಕ್ಷಾ ಅವಧಿಯಲ್ಲಿ ಮುಚ್ಚುವಂತೆ ಆದೇಶಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಕೇಳುಗರೆ, ಜೂನ್ 14 ಭಾನುವಾರ ಬೆಳಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು, ಆನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾ ಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟ್ರಪತಿ ಭವನಕ್ಕೆ ತೆರಳಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ. ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನು ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ. ಅಂಥವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಧ್ಯತೆ ಏನಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3,66,00,000 ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ಧಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
1: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದರೆ ತಪ್ಪಾಗಲಾರದು. ಏಕೆ ಅಂದರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಅಂದರೆ ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೇ ಆದರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿಯಾಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರಶಸ್ತ್ರ ಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:40:45. ಈಗ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಫಿಬಾ ಇಂಡಿಯಾ.

ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ, ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902604453. ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

0: ದಾರಿದೀಪ
1: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತಹ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ

ನಮಸ್ಕಾರ. ಶಿಕ್ಷಣದ ಕುರಿತು ಕಳೆದ ವಾರ ಮಾತನಾಡಿದೆ. ಹೇಗೆ ಅದು ಜ್ಞಾನವನ್ನು ನೀಡ್ತದೆ, ವಿವೇಕವನ್ನು ಬೆಳೆಸ್ತದೆ, ಜೀವನದ ಮೌಲ್ಯಗಳನ್ನು ರೂಪಿಸ್ತದೆ, ಹೇಗೆ ಒಟ್ಟಾಗಿ ವ್ಯಕ್ತಿಯನ್ನು ಪೂರ್ಣ ಮಾನವನ್ನಾಗಿ ಮಾಡುತ್ತದೆ, ಅದಕ್ಕೆ ನಮಗೆ ಶಿಕ್ಷಣ ಬೇಕು ಎಂಬುದಾಗಿ ಹೇಳಿದೆ. ಈ ದಿನ ಅದೇ ಒಂದು ಶೀರ್ಷಿಕೆಯನ್ನು ಸ್ವಲ್ಪ ಮುಂದುವರಿಸೋಣ. ಈ ಶಿಕ್ಷಣ ಅನ್ನುವಂಥದ್ದು ಉತ್ತಮವಾದಂಥ ಭವಿಷ್ಯತ್ತಿನೆಡೆಗೆ ಅಥವಾ ಕನಸುಗಳನ್ನು ಕಾಣುವ ಹಾಗೆ, ಅವಕಾಶಗಳನ್ನು ರೂಪಿಸುವ ಹಾಗೆ ಮತ್ತು ಸ್ವಾವಲಂಬನೆಯನ್ನು ನೀಡುವಲ್ಲಿ ಹೇಗೆ ಪೂರಕವಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಗೊತ್ತಾ, ನಾವು ಕೇವಲ ಓದಿ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡ್ರೆ ಅದರಿಂದ ಏನು ಉಪಯೋಗ ಇಲ್ಲ ಕಣ್ರಿ. ಆ ಶಿಕ್ಷಣದ ಮೂಲಕ ನಮ್ಮ ಜೀವಿತ ಇನ್ನೂ ಬೆಳೆಯಬೇಕು, ಅದಕ್ಕೆ ಅರ್ಥ ಬರಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ರೂಪಿಸಲಿಕ್ಕೆ, ಒಂದು ಉತ್ತಮವಾದಂಥ ಸಮಾಜವನ್ನೇ ರೂಪಿಸುವುದಕ್ಕೆ ಈ ಶಿಕ್ಷಣ ನಮಗೆ ಪೂರಕವಾಗಿದೆ. ಈ ಶಿಕ್ಷಣವು ಮಾನವನ ಭವಿಷ್ಯವನ್ನು ರೂಪಿಸುವ ಅತ್ಯಂತ ಶಕ್ತಿಶಾಲಿ ಸಾಧನ ಗೊತ್ತಾ. ವ್ಯಕ್ತಿಯ ಜೀವನದಲ್ಲಿ ಬರುವ ಪ್ರತಿಯೊಂದು ಹಂತಕ್ಕೂ ಶಿಕ್ಷಣವು ದಿಕ್ಕು ತೋರಿಸುವ ಬೆಳಕಿನಂತೆ ಕೆಲಸ ಮಾಡ್ತದೆ. ಉತ್ತಮ ಭವಿಷ್ಯ ಎಂಬ ಪದವು ಕೇವಲ ಕನಸಲ್ಲ, ಅದು ಶಿಕ್ಷಣದ ಮೂಲಕ ನಿರ್ಮಿಸಬಹುದಾದ ವಾಸ್ತವಿಕ ಗುರಿ. ಕನಸು ಕಾಣುವುದು ಸುಲಭ, ಆದರೆ ಆ ಕನಸನ್ನು ಸಾಧನೆಗೆ ತರುವ ದಾರಿ ಶಿಕ್ಷಣದಿಂದ ಮಾತ್ರವೇ ಸಾಧ್ಯವಾಗ್ತದೆ. ಆದ್ದರಿಂದ ಶಿಕ್ಷಣ ಮತ್ತು ಉತ್ತಮ ಭವಿಷ್ಯ ಒಂದನ್ನೊಂದು ಪೂರೈಸುವ ಅಂಶಗಳಾಗಿವೆ. ಮೊದಲಿಗೆ ಶಿಕ್ಷಣವು ವ್ಯಕ್ತಿಗೆ ಕನಸು ಕಾಣುವ ಸಾಮರ್ಥ್ಯವನ್ನು ನೀಡುತ್ತದೆ. ಒಂದು ಮಗು ಅಥವಾ ಒಬ್ಬ ಯುವಕ ಶಿಕ್ಷಣ ಪಡೆಯಲು ಆರಂಭಿಸುವಾಗ ಅವನ ಚಿಂತನೆ ಅಥವಾ ಅವರ ಚಿಂತನೆ ವಿಸ್ತಾರಗೊಳ್ಳುತ್ತದೆ. ಅವನು ಕೇವಲ ತನ್ನ ಸಣ್ಣ ಪರಿಸರದ ಬಗ್ಗೆ ಮಾತ್ರ ಯೋಚಿಸುವುದನ್ನು ನಿಲ್ಲಿಸಿ ದೊಡ್ಡ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸ್ತಾರೆ. ಈ ಪ್ರಕ್ರಿಯೆಯಲ್ಲಿಯೇ ಹೊಸ ಕನಸುಗಳು ಹುಟ್ಟುವಂಥದ್ದು. ಯಾರೋ ಒಬ್ಬ ವೈದ್ಯನಾಗಲು ಕನಸು ಕಾಣ್ತಾನೆ, ಮತ್ತೊಬ್ಬ ಇಂಜಿನಿಯರ್ ಆಗಲು ಬಯಸುತ್ತಾನೆ, ಇನ್ನೊಬ್ಬ ಶಿಕ್ಷಕನಾಗಲು ಆಸೆ ಪಡುತ್ತಾನೆ. ಈ ಕನಸುಗಳು ಶಿಕ್ಷಣದ ಮೂಲಕ ರೂಪುಗೊಳ್ಳುತ್ತದೆ. ಶಿಕ್ಷಣವಿಲ್ಲದೆ ಕನಸುಗಳು ಸ್ಪಷ್ಟತೆ ಇಲ್ಲದ ಕಲ್ಪನೆಗಳಾಗಿರ್ತವೆ, ಆದರೆ ಶಿಕ್ಷಣದೊಂದಿಗೆ ಅವು ಗುರಿಗಳಾಗಿ ರೂಪಾಂತರಗೊಳ್ಳುತ್ತದೆ. ಶಿಕ್ಷಣವು ಕೇವಲ ಕನಸನ್ನು ಮಾತ್ರ ನೀಡುವುದಿಲ್ಲ, ಅವುಗಳನ್ನು ಸಾಧಿಸಲು ಅಗತ್ಯವಾದಂತಹ ಜ್ಞಾನ ಮತ್ತು ಕೌಶಲ್ಯವನ್ನು ಕೂಡ ಒದಗಿಸಿಕೊಡ್ತದೆ ಗೊತ್ತಾ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ವೈದ್ಯನಾಗಲು ಬಯಸಿದರೆ ಅವನು ವಿಜ್ಞಾನ, ಜೀವಶಾಸ್ತ್ರ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ಪಡೆಯಬೇಕು. ಅದೇ ರೀತಿ ಇಂಜಿನಿಯರ್ ಆಗಬೇಕಾದ್ರೆ ಗಣಿತ, ತಾಂತ್ರಿಕ ಜ್ಞಾನ ಅಗತ್ಯವಾಗ್ತದೆ. ಹೀಗಾಗಿ ಶಿಕ್ಷಣವು ಕನಸು ಮತ್ತು ಸಾಧನೆ ನಡುವಿನ ಸೇತುವೆಯಂತೆ ಕೆಲಸ ಮಾಡ್ತದೆ ಕಣ್ರಿ. ಈ ಸೇತುವೆ ಇಲ್ಲದೆ ಕನಸುಗಳು ಕೇವಲ ಕಲ್ಪನೆಗಳಾಗಿಯೇ ಎಲ್ಲೋ ಉಳಿದು ಹೋಗ್ತದ. ಇನ್ನೊಂದು ಪ್ರಮುಖ ಅಂಶವೇನು ಗೊತ್ತಾ, ಶಿಕ್ಷಣವು ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವಕಾಶಗಳು ಸುಲಭವಾಗಿ ಸಿಗೋದಿಲ್ಲ, ಆದರೆ ಶಿಕ್ಷಣ ಪಡೆದ ವ್ಯಕ್ತಿಗೆ ಅನೇಕ ದಾರಿಗಳು ತೆರೆದುಕೊಳ್ತವೆ. ಉದ್ಯೋಗ ಅವಕಾಶವಾಗಿರ್ಬೋದು, ವೃತ್ತಿ ಅಭಿವೃದ್ಧಿ ಆಗಿರ್ಬೋದು, ಉದ್ಯಮಶೀಲತೆ ಆಗಿರ್ಬೋದು ಮತ್ತು ವೈಯಕ್ತಿಕ ಬೆಳವಣಿಗೆ ಆಗಿರ್ಬೋದು, ಇವೆಲ್ಲವೂ ಶಿಕ್ಷಣದ ಫಲಿತಾಂಶಗಳಾಗಿವೆ. ನೀವು ಕೆಲವರದೆಲ್ಲ ರೆಸ್ಯೂಮೆ ನೋಡಿ, ಅವರು ಕೇವಲ ಡಿಗ್ರಿನೇ ಓದಿರ್ತಾರೆ, ಆದರೆ ಮತ್ತೊಬ್ಬ ವ್ಯಕ್ತಿ ಡಿಗ್ರಿ ಓದಿರೋದಕ್ಕಿಂತ ಇವರಲ್ಲಿ ತೂಕ ಜಾಸ್ತಿ ಇರ್ತದೆ ರೆಸ್ಯೂಮೆನಲ್ಲಿ. ಯಾಕೆ ಗೊತ್ತಾ, ಅವರು ಆ ಡಿಗ್ರಿ ಓದಬೇಕಾದ್ರೇ ಬೇರೆ ಬೇರೆ ಅನೇಕ ಕೋರ್ಸ್ಗಳನ್ನು, ಪ್ರೊಫೆಷನಲ್ ಕೋರ್ಸ್ಗಳನ್ನು ಅದರ ಮೂಲಕ ಶಿಕ್ಷಣವನ್ನು ಪಡೆದಿರ್ತಾರೆ. ಸೊ ಹಾಗಾಗಿ ಅವರಿಗೆ ಈ ಕೆಲಸದ ಅವಕಾಶಗಳು ಇನ್ನೂ ಹೆಚ್ಚಾಗ್ತವೆ. ಈ ರೀತಿಯಾಗಿ ನಾವು ಸಮಯವನ್ನು ಬಳಸಿಕೊಳ್ಳಬಹುದು, ಶಿಕ್ಷಣ ಈಗೆಲ್ಲ ಸಹಾಯ ಮಾಡುತ್ತದೆ ಎಂಬುದಾಗಿಯೂ ಸಹ ನಾವು ಆಲೋಚನೆ ಮಾಡಬಹುದು. ಇವಾಗ ನೋಡಿ, ಉದಾಹರಣೆಗೆ ಒಬ್ಬ ಶಿಕ್ಷಣ ಪಡೆದ ಒಬ್ಬ ವ್ಯಕ್ತಿ ಬ್ಯಾಂಕ್ ಉದ್ಯೋಗ, ಸರ್ಕಾರಿ ಕೆಲಸ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಅಥವಾ ಸ್ವಂತ ಉದ್ಯಮ ಆರಂಭಿಸುವ ಅವಕಾಶಗಳನ್ನು ಪಡೆಯಬಹುದು. ಆದರೆ ಶಿಕ್ಷಣವಿಲ್ಲದಂಥ ವ್ಯಕ್ತಿಗೆ ಇಂತಹ ಆಯ್ಕೆಗಳು ಬಹಳ ಕಡಿಮೆ ಆಗಿರ್ತದ. ಆದ್ದರಿಂದ ಶಿಕ್ಷಣವು ವ್ಯಕ್ತಿಯ ಜೀವನದ ಬಾಗಿಲುಗಳನ್ನು ತೆರೆಯುವ ಕೀಲಿಕೈಯಾಗಿ ಪರಿವರ್ತನೆ ಆಗ್ತದೆ. ಈ ಶಿಕ್ಷಣ ಅದರ ಜೊತೆಗೆ ಸ್ವಾವಲಂಬನೆಗೆ ದಾರಿ ಮಾಡಿಕೊಡ್ತದೆ. ಈ ಸ್ವಾವಲಂಬನೆ ಅಂದರೆ ತನ್ನ ಜೀವನವನ್ನು ತಾನೇ ನಿರ್ವಹಿಸುವ ಒಂದು ಸಾಮರ್ಥ್ಯ. ಶಿಕ್ಷಣ ಪಡೆದಂಥ ವ್ಯಕ್ತಿ ತನ್ನ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರ್ತಾನೆ.
ಅವನು ಆರ್ಥಿಕವಾಗಿ ಇತರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗುವುದಿಲ್ಲ. ಅವನು ತನ್ನ ಆದಾಯವನ್ನು ಗಳಿಸಿ ತನ್ನ ಕುಟುಂಬವನ್ನೂ ಸಹ ಬೆಳೆಸಲು ಸಾಧ್ಯವಾಗುತ್ತದೆ. ಸ್ವಾವಲಂಬನೆ ಕೇವಲ ಹಣಕಾಸಿನ ವಿಷಯವಲ್ಲ, ಅದು ಆತ್ಮವಿಶ್ವಾಸದ ವಿಷಯವೂ ಸಹ ಹೌದು. ಶಿಕ್ಷಣ ಪಡೆದ ವ್ಯಕ್ತಿ ತನ್ನ ಜೀವನದ ಬಗ್ಗೆ ಜವಾಬ್ದಾರಿಯಾಗಿ ಯೋಚಿಸುತ್ತಾನೆ. ಅವನು ತನ್ನ ಸಮಸ್ಯೆಗಳನ್ನು ಪರಿಹರಿಸಲು ಇತರರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸದೆ ತನ್ನ ಜ್ಞಾನವನ್ನು ಬಳಸಿಕೊಂಡು ಪರಿಹಾರಗಳನ್ನು ಹುಡುಕುತ್ತಾನೆ. ಇದು ಆ ವ್ಯಕ್ತಿಯನ್ನು ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಮಾಡಬಹುದು. ಯಾಕೆ ಗೊತ್ತಾ, ಈಗ ನಾವು ಬದುಕ್ತಿರುವಂಥ ಈ ಲೋಕದಲ್ಲಿ ಯಾರು ಯಾರ ಜೊತೆನೂ ಸಹ ನಿಲ್ತಾ ಇಲ್ಲ. ಕಾರಣ ಏನು ಗೊತ್ತಾ, ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ಏನು ಮಾಡಬೇಕು, ಏನು ಹೇಳಬೇಕು, ಹೇಗೆ ಇದೆಲ್ಲವನ್ನು ಮರೆತು ಹೋಗಿದ್ದಾರೆ. ಸೊ ನಾನೇ ಪರಿಹಾರ ಕಂಡುಕೊಳ್ಬೇಕು ಅಂದರೆ ನನಗೆ ನಂಬಿಗಸ್ತ ಕೆಲವು ಸ್ನೇಹಿತರು ಇರಬೇಕು, ಆದರೆ ಅವರು ಸಹ ಒಳ್ಳೆಯ ಶಿಕ್ಷಣವನ್ನು ಪಡೆದಂಥವರಾಗಿದ್ದರೆ ಆ ಸಮಾಲೋಚಿಸುವಂತಹ ಶಕ್ತಿ ವಿಭಿನ್ನವಾಗಿರ್ತದೆ. ಇನ್ನೊಂದೇನಂಶ ಅಂದರೆ ಈ ಶಿಕ್ಷಣವು ಬಡತನದಿಂದ ಹೊರಬರಲು ಸಹ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅನೇಕ ಕುಟುಂಬಗಳು ಶಿಕ್ಷಣದ ಮೂಲಕ ತಮ್ಮ ಜೀವನದ ಮಟ್ಟವನ್ನು ಸುಧಾರಿಸಿಕೊಂಡಿದ್ದಾರೆ. ಇವಾಗ ನಮ್ಮ ಕುಟುಂಬಗಳನ್ನೇ ನೋಡಿ. ನಮ್ಮ ತಾತ ಅಜ್ಜಿ ಇದ್ದ ಹಾಗೆ ನಮ್ಮ ತಂದೆ ತಾಯಿ ಇಲ್ಲ, ನಮ್ಮ ತಂದೆ ತಾಯಿ ಇರುವ ಹಾಗೆ ನಾವಿಲ್ಲ, ನಾವಿರುವ ಹಾಗೆ ನಮ್ಮ ಮಕ್ಕಳು ಇರುವುದಿಲ್ಲ. ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಈ ಶಿಕ್ಷಣ ಅನ್ನುವಂಥದ್ದು ನಮಗೆ ಅದಕ್ಕೆ ಸಹಾಯ ಮಾಡ್ತದೆ. ಇದು ಒಂದು ಅಂಶ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ಮೊದಲ ತಲೆಮಾರಿನ ವಿದ್ಯಾರ್ಥಿ ಶಿಕ್ಷಣ ಪಡೆದು ಉತ್ತಮ ಉದ್ಯೋಗವನ್ನು ಪಡೆದರೆ ಅವನು ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಏನ್ ಹೇಳ್ತೀರಾ, ಕರೆಕ್ಟ್ ಅಲ್ವಾ? ಹೀಗಾಗಿ ಶಿಕ್ಷಣವು ಕೇವಲ ವ್ಯಕ್ತಿಯ ಭವಿಷ್ಯವನ್ನೇ ಅಲ್ಲ, ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸ್ತಾನೆ. ಇಂದಿನ ಜಗತ್ತಿನಲ್ಲಿ ಶಿಕ್ಷಣವು ಕೇವಲ ಉದ್ಯೋಗಕ್ಕಾಗಿ ಮಾತ್ರ ಅಲ್ಲ. ಏ ಓದೋ, ಚೆನ್ನಾಗಿ ಓದೋ, ಒಳ್ಳೆ ಕೆಲಸ ಸಿಗತ್ತೆ, ಒಳ್ಳೆ ಸಂಪಾದನೆ ಮಾಡ್ಬೋದು, ಒಂದು ಮನೆ ತಗೊಳ್ಬೋದು, ಕಾರ್ ತಗೊಳ್ಬೋದು, ಚೆನ್ನಾಗಿರ್ಬೋದು. ಇಲ್ಲ, ಅದು ಮಾತ್ರನೇ ಅಲ್ಲ ಶಿಕ್ಷಣ ಅಂದರೆ. ಈ ಉದ್ಯಮಶೀಲತೆಗೂ ದಾರಿ ಮಾಡಿಕೊಡುತ್ತದೆ. ಅನೇಕ ಯುವಕರು ಶಿಕ್ಷಣದ ಮೂಲಕ ಹೊಸ ವ್ಯವಹಾರಗಳನ್ನು ಆರಂಭಿಸ್ತಿದ್ದಾರೆ. ಸೋ ಮಚ್ ಆಫ್ ಕ್ರಿಯೇಟಿವಿಟಿ ಎಷ್ಟೊಂದಿದೆ ಗೊತ್ತಾ. ಈ ಕೆಲಸನೂ ಮಾಡ್ಬೋದಾ, ಆ ಕೆಲಸನೂ ಮಾಡ್ಬೋದಾ, ಆ ರೀತಿಯಲ್ಲೂ ಸಹ ವ್ಯವಹಾರ ಮಾಡ್ಬೋದಾ. ಇದೆಲ್ಲವೂ ಸಹ ಹೆಚ್ಚಾಗುತ್ತಿರುವಂಥ ಕಾರಣ ಏನು ಗೊತ್ತಾ, ಈ ಶಿಕ್ಷಣ ಅದೆಲ್ಲದಕ್ಕೂ ದಾರಿ ಮಾಡಿಕೊಡ್ತದೆ. ಅದು ತಂತ್ರಜ್ಞಾನ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸೇವಾ ಕ್ಷೇತ್ರಗಳಾಗಿರ್ಬೋದು, ಇವುಗಳಲ್ಲಿ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇದು ದೇಶದ ಬೆಳವಣಿಗೆಗೂ ಸಹ ಸಹಾಯ ಮಾಡ್ತದೆ. ಇಷ್ಟೇ ಯಾಕೆ, ಶಿಕ್ಷಣವು ವ್ಯಕ್ತಿಗೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕೂಡ ನೀಡ್ತದೆ. ಕಣ್ಣಿಗೆ ಭವಿಷ್ಯದಲ್ಲಿ ಯಾವ ದಾರಿಯನ್ನು ಆಯ್ಕೆ ಮಾಡಬೇಕು, ಯಾವ ಅವಕಾಶವನ್ನು ಬಳಸಬೇಕು, ಯಾವುದನ್ನು ತ್ಯಜಿಸಬೇಕು ಎಂಬುದನ್ನು ಶಿಕ್ಷಣ ಪಡೆದ ವ್ಯಕ್ತಿ ಯೋಚಿಸಿ ನಿರ್ಧರಿಸಬಹುದು. ಇದು ಅವನ ಜೀವನವನ್ನು ಸ್ಥಿರ ಮತ್ತು ಯಶಸ್ವಿಯಾಗಿಸ್ತದೆ. ಮತ್ತೊಂದು ಪ್ರಮುಖ ಅಂಶ ಏನು ಗೊತ್ತಾ, ಶಿಕ್ಷಣವು ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಆತ್ಮವಿಶ್ವಾಸವನ್ನು ನಿರ್ಮಿಸ್ತದೆ. ಈ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಯ ಸಾಮರ್ಥ್ಯವನ್ನು ನೀವು ಆರಾಮಾಗಿ ಆ ವ್ಯಕ್ತಿ ಅರ್ಥಕೊಳ್ಳಬಹುದು. ಸಮಾಜದಲ್ಲಿ ಗೌರವದಿಂದ ಮಾತನಾಡುವುದಕ್ಕೆ ಸಾಧ್ಯ ಮಾಡ್ತದೆ, ತನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದಕ್ಕೆ ಸಾಧ್ಯ ಮಾಡ್ತದೆ, ಹೊಸ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದಕ್ಕೆ ಸಹಾಯ ಮಾಡ್ತದೆ. ಈ ಎಲ್ಲದಕ್ಕೂ ಆತ್ಮವಿಶ್ವಾಸವೇ ಮುಂದಿನ ಭವಿಷ್ಯದ ಮೂಲವಾಗಿದೆ. ಕೊನೆಯದಾಗಿ, ಶಿಕ್ಷಣವು ವ್ಯಕ್ತಿಗೆ ಜೀವನದ ದಿಕ್ಕನ್ನು ನೀಡುತ್ತದೆ. ಕನಸುಗಳು, ಅವಕಾಶಗಳು ಮತ್ತು ಸ್ವಾವಲಂಬನೆ ಇವೆಲ್ಲವೂ ಶಿಕ್ಷಣದ ಮೂಲಕ ಒಂದಾಗ್ತದೆ. ಇದೆಲ್ಲನೂ ಸಹ ಒಂದು ರೀತಿಯಲ್ಲಿ ಕನೆಕ್ಟೆಡ್ ಡಾಟ್ಸ್ ಇವು. ಇದೆಲ್ಲವನ್ನು ಒಂದು ಮಾಡುವಂಥದ್ದು ಆ ಶಿಕ್ಷಣ. ಶಿಕ್ಷಣವಿಲ್ಲದೆ ಭವಿಷ್ಯ ಒಂದು ರೀತಿಯಲ್ಲಿ ಅಸ್ಪಷ್ಟವಾಗಿರಬಹುದು, ಆದರೆ ಶಿಕ್ಷಣದೊಂದಿಗೆ ಆ ದೃಷ್ಟಿಕೋನ ಏನಾಗುತ್ತೆ ಗೊತ್ತಾ, ನಾವು ಪೆನ್ಸಿಲ್ನ ಶಾರ್ಪ್ ಮಾಡ್ತೀವಲ್ಲ ಆ ಥರ ಶಾರ್ಪ್ ಆಗ್ತಾ ಹೋಗ್ತದೆ. ಆ ಶಿಕ್ಷಣದೊಂದಿಗೆ ಭವಿಷ್ಯ ಸ್ಪಷ್ಟವಾಗ್ತದೆ, ಸ್ಥಿರವಾಗ್ತದೆ, ಬೆಳಕಿನಿಂದ ತುಂಬಿರ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಗೌರವಿಸಬೇಕಾಗ್ತದೆ ಮತ್ತು ಅದನ್ನು ತಮ್ಮ ಜೀವನದ ಅತ್ಯಂತ ದೊಡ್ಡ ಸಂಪತ್ತಾಗಿ ಪರಿಗಣಿಸಬೇಕಾಗ್ತದೆ. ನಮಸ್ಕಾರ.
ಪ್ರಿಯರೇ, ಇಲ್ಲಿ ತನಕ ಕೇಳಿದಂಥ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಸಂದೇಶವನ್ನು ಕಳುಹಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453. ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಇದುವರೆಗೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಾಯೋಜಕರು ಫೀಬಾ ಇಂಡಿಯಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:56.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
0: ಈಗ ಕಾರ್ಯಕ್ರಮ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.
2: ಸಿರಿಗನ್ನಡಂ ಗೆಲ್ಗೆ.

ಆರೂವರೆ ಅಡಿ ಎತ್ತರದ ಆಜಾನುಬಾಹು, ವ್ಯಕ್ತಿತ್ವವು ಗೌರಿಶಂಕರ, ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಎಂದು ಖ್ಯಾತ. ಸಾಧನೆ ಹಿಮಾಚಲ. ಚಿತ್ರದುರ್ಗ ಜಿಲ್ಲೆ ತಳಕು ಗ್ರಾಮ. ಬಿಎ ಮುಗಿಸಿದ್ದಕ್ಕೆ ಊರಲ್ಲಿ ಒಂದು ವಾರದ ಹಬ್ಬ, ಎಂಎ ಮಾಡಿದ್ದಕ್ಕೆ ಅಭಿನಂದನಾ ಸಮಾರಂಭ, ನಡುವೆ ಎಲ್ಎಲ್ಬಿ ಎಂಬ ಕೈಗೆಟುಕದ ಪದವಿ. ಮೊದಲು ಅಂಚೆ ಇಲಾಖೆ, ಆಮೇಲೆ ಉಪಾಧ್ಯಾಯ. ಮುಂಬೈ, ಧಾರವಾಡ, ಬೆಂಗಳೂರು ಹೀಗೆ ಉದ್ಯೋಗ ನಿಮಿತ್ತ ಸುತ್ತಾಟ, ಕೊನೆಗೆ ಮೈಸೂರು. ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲ ಕನ್ನಡ ಪ್ರಾಧ್ಯಾಪಕ, ಅಧ್ಯಯನ ಸಂಸ್ಥೆಯ ರೂವಾರಿ, ಶ್ರೇಷ್ಠ ಅಧ್ಯಾಪಕ, ಕನ್ನಡಕ್ಕಾಗಿ ನಾಡಿನಾದ್ಯಂತ ಸಂಚಾರ, ಕನ್ನಡದ ಕೆಲಸಕ್ಕೆ ದೀಕ್ಷೆ, ಬರೆದದ್ದು ಕಡಿಮೆ, ಬರೆಯುವವರನ್ನು ಬೆಳೆಸಿದ ಗರಿಮೆ, ಅನುವಾದ ಸಂಪಾದನೆಯಲ್ಲಿ ಎತ್ತಿದ ಕೈ, ತಲಸ್ಪರ್ಶಿ ಪಾಂಡಿತ್ಯ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಂಘ ಮುಂತಾದ ಸಂಸ್ಥೆಗಳ ಶಕ್ತಿ, ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಸ್ಫೂರ್ತಿ. ಬದುಕಿನ ಹೊಡೆತಗಳಿಗೆ ತತ್ತರಿಸುತ್ತಲೇ ಸಾಗಿದ ಜೀವನ ದೋಣಿ, ಹೊಣೆಗಾರಿಕೆಗಳಿಗೆ ತೆತ್ತುಕೊಂಡ ಜೀವ. ಸರಳ ಸೌಜನ್ಯ ದಾನಶೀಲತೆಯ ಸಾಕಾರ ಮೂರ್ತಿ, ಒಲೆಯದ ಲಕ್ಷ್ಮಿ, ಹೊತ್ತು ಮೆರೆದಾಡಿದ ಸರಸ್ವತಿ.

0: ರಾಷ್ಟ್ರಕವಿ ಕುವೆಂಪು ಅವರನ್ನು ಪಾಠ ಹೇಳಿ ಬೆಳೆಸಿದ ಗುರು.
1: ಶ್ರೀ ಗುರುಭ್ಯೋ ನಮಃ.
0: ಶಿಷ್ಯನ ಶ್ರೀ ರಾಮಾಯಣ ದರ್ಶನಂ ಇವರಿಗೆ ಅರ್ಪಿತ. ಈಗ ಇವರ ಹೆಸರಿನಲ್ಲೊಂದು ಗ್ರಂಥಮಾಲೆ. ಕನ್ನಡ ನವೋದಯ ಯಜ್ಞದ ಅಧ್ವರ್ಯು ಟಿಎಸ್ ವೆಂಕಣ್ಣಯ್ಯ.
2: ಘನ ಪರಂಪರೆ, ನಾಡಿನ ಹೆಮ್ಮೆ.

0: சிறிகன்னடம் கெல்கி.
1: ಇದುವರೆಗೆ ಸಿರಿಗನ್ನಡಂ ಗೆಲ್ಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 3 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
2: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
3: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
3: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
2: ಮಕ್ಕಳ ಕನಸುಗಳು ಅರಳಿದಾಗ
3: ದೇಶದ ಭವಿಷ್ಯ ಬೆಳಗುತ್ತದೆ.
4: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನವನ್ನು ಆಲಿಸುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯೋಲಿನ್ ವಿವಿ ರವಿ ಹಾಗೂ ಮೃದಂಗ ಸಹಕಾರ ನೀಡಿದ್ದಾರೆ ಶೇರ್ತಲೈ ಆರ್ ಅನಂತಕೃಷ್ಣನ್. ಕಾರ್ಯಕ್ರಮದ ಆರಂಭದಲ್ಲಿ ನವರಾಗ ಮಾಲಿಕೆಯ ವರ್ಣ, ಇದು ಆದಿತಾಳದಲ್ಲಿದೆ, ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಕಾರ್ಯಕ್ರಮದ ಕಡೆಯದಾಗಿ ಮುತ್ತಯ್ಯ ಭಾಗವತರ ರಚನೆ ಸುಧಾಮಯಿ ಸುಧಾನಿದೆ, ರಾಗ ಅಮೃತವರ್ಷಿಣಿ, ರೂಪಕತಾಳ

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನವನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:32:40. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಮತ್ತು NCERT, ನವದೆಹಲಿ.

ಸಮಯ 4:25. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಮಹಿಳಾ ರಂಗ

0: ನಿಮ್ಮ ಸುತ್ತಮುತ್ತ ಬಾಲ ಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ
3: ಹಾಗೂ ನಾನು ನೇತ್ರ.
2: ಸೊ ನೇತ್ರ, ಇವತ್ತಿನ ಸಖಿ ಸಂವಾದ ಕಾರ್ಯಕ್ರಮದ ವಿಷಯ ನಮ್ಮ ಕೇಳುಗರಿಗೆ ಗೊತ್ತಿದೆ, ಆದರೂ ಕೂಡ ನಾವು ಒಂದ್ಸತಿ ತಿಳಿಸ್ಬೇಕಲ್ವಾ?
3: ಹೌದು. ಪ್ಲಾಸ್ಟಿಕ್ ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರ ಕೇಳುಗರೆ, ಈ ಕುರಿತು ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಫೋನ್ ಮೂಲಕ ನಮಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 251252, ಮತ್ತೊಂದು ಸಂಖ್ಯೆ 251509. ನಮ್ಮ ಮೈಸೂರಿನ STD ಸಂಖ್ಯೆ 0821.
2: ಓಕೆ, ಸೊ ನಂಬರ್ನ ಇನ್ನೊಂದು ಸತಿ ನಾನು ಹೇಳಿಬಿಡ್ಲಾ?
3: ಹಾಂ ಹೇಳು.
2: 251252, ಮತ್ತೊಂದು 251509, ಮೈಸೂರಿನ STD ಕೋಡ್ 0821. ಹೊರಗಡೆಯಿಂದ ಕರೆ ಮಾಡೋರು ಈ STD ಕೋಡನ್ನು ಸೇರಿಸಿ ಕರೆ ಮಾಡಿ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಮತ್ತೊಮ್ಮೆ ವಿಷಯ ಹೇಳಿಬಿಡ್ತೀನಿ, ಪ್ಲಾಸ್ಟಿಕ್ ಬಳಕೆಯನ್ನು ಮಿತಗೊಳಿಸುವುದು ಹೇಗೆ, ಆಮೇಲೆ ಈ ಪ್ಲಾಸ್ಟಿಕ್ಕನ್ನು ಮಿತವಾಗಿ ಬಳಸೋದ್ರಲ್ಲಿ ಮನೆಯಲ್ಲಿ ಮಹಿಳೆಯರ ಪಾತ್ರ, ಇದರ ಕುರಿತಾಗಿ ಇವತ್ತು ನಮ್ಮ ಕೇಳುಗರು ನಮ್ಮೊಂದಿಗೆ ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ.
3: ಸಹನ ನೋಡು, ಈಗ ನಾವೆಲ್ಲ ಪ್ರತಿದಿನ ಪ್ಲಾಸ್ಟಿಕ್ನ ಒಂದಲ್ಲ ಒಂದ್ ರೀತಿನಲ್ಲಿ ಬಳಸ್ತಾನೆ ಇರ್ತೀವಿ.
2: ಹೌದಾ?
3: ಹೌದು. ಈ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಬೇಕು, ಆದರೆ ಸಾಧ್ಯವಾದಷ್ಟು ಇದರ ಬಳಕೆ ಇಲ್ಲದಂತೆಯೇ ಮಾಡಬೇಕು ಅನ್ನೋ ಜವಾಬ್ದಾರಿ ನಿಜಕ್ಕೂ ಹೇಳಬೇಕು ಅಂದರೆ ಮಹಿಳೆಯರದೇ. ಯಾಕೆ ಗೊತ್ತಾ? ಆ ಜವಾಬ್ದಾರಿ ತಗೊಂಡ್ರೆ ಅವರು ತಮ್ಮ ಮಕ್ಕಳಿಗೂ ಆ ಜವಾಬ್ದಾರಿನ ಕಲಿಸ್ತಾರೆ. ಅಷ್ಟೇ ಅಲ್ಲ, ಅವರು ಜೊತೆಗೆ ಕುಟುಂಬದಲ್ಲಿ ಎಲ್ರಿಗೂ ಹಾಗೇನೆ ನಡ್ಕೋಬೇಕು ಅಂತ ಎಚ್ಚರಿಕೆನೂ ಕೊಡ್ತಾರೆ. ಆದರೆ ಸಹನ, ಇಲ್ಲೊಂದು ವಿಷಯ ಏನು ಗೊತ್ತಾ? ಈ ಎಚ್ಚರಿಕೆ ಅನ್ನೋದು ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಲ್ಲ ಈ ಜೂನ್ ತಿಂಗಳಲ್ಲಿ ಮಾತ್ರ ಇದ್ರೆ ಸಾಲದು. ಪ್ರತಿದಿನ ಪ್ರತಿ ಕ್ಷಣ ನಮಗೆ ಪರಿಸರದ ಬಗ್ಗೆ ಕಾಳಜಿ ಇರಬೇಕು. ಹಾಗಾದರೆ ಈ ಕಾಳಜಿ ವಹಿಸಿ ಪ್ರಕೃತಿಗೆ ಸಹಕಾರಿಯಾಗುವಂತಹ ನಮ್ಮ ಕೇಳುಗರ ಅಭಿಪ್ರಾಯಗಳನ್ನು ಕೇಳೋಣವಾ?
2: ಖಂಡಿತವಾಗ್ಲೂ ನೇತ್ರ, ಸತ್ಯವಾದಂತಹ ಮಾತನ್ನ ಹೇಳಿದ್ರಿ. ಪರಿಸರ ದಿನಾಚರಣೆಯ ತಿಂಗಳು ಅಂತ ಅಷ್ಟೇ ಅಲ್ದೇನೆ, ಇದು ನಮ್ಮ ಕರ್ತವ್ಯ ಆಗ್ಬೇಕು, ಎಲ್ಲರ ಕರ್ತವ್ಯ, ಪ್ರತಿ ದಿನದ ಕರ್ತವ್ಯ ಆಗ್ಬೇಕು. ಖಂಡಿತವಾಗ್ಲೂ ಕರೆಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣ ಹಾಡನ್ನ ಕೇಳ್ಕೊಂಡು ಬರೋಣ.

0: ಪ್ರಕೃತಿಯ ಕುರಿತಾದ ಈ ತರ ಗೀತೆಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಆನಂದ ಉಂಟಾಗತ್ತೆ ಅಲ್ವಾ. ನಮಗೆ ಜೀವನದಲ್ಲಿ ಏನಾದ್ರೂ ಬೇಜಾರಾಗಿ ಎಲ್ಲಾದ್ರೂ ಹೋಗ್ಬೇಕು, ಎಲ್ಲತ್ರಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡಾಗ ನಾವು ಮೊದಲು ಯೋಚನೆ ಮಾಡೋದು ಎಲ್ಲಾರು ಟ್ರಿಪ್ ಹೋಗೋಣ, ಪ್ರಕೃತಿಯ ಮಡಿಲಲ್ಲಿ ಒಂದು ಸ್ವಲ್ಪ ದಿನ ಕಾಲ ಕಳೆದು ಬರೋಣ ಅನ್ನೋ ಒಂದು ಯೋಚನೆ ನಮಗೆ ಮೊದಲು ಬರುವಂಥದ್ದು ಅಲ್ವಾ.
1: ಹೌದು ಹೌದು. ಈಗ ಕೇಳುಗರಿಗೆಲ್ಲ ನಮ್ಮ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಹನಾ, ಈಗ ನಮ್ಮ ಕೇಳುಗರು ಅವರು ಯಾವೆಲ್ಲ ರೀತಿಯಲ್ಲಿ ಪ್ರಕೃತಿ ಬಗ್ಗೆ ಕಾಳಜಿ ವಹಿಸಿ ಪ್ಲಾಸ್ಟಿಕ್ನ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಹೇಗೆಲ್ಲ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ ಯಾರ್ಯಾರು ಕರೆ ಮಾಡಿ ಕೇಳ್ತಾರೆ ಅಂತ ನೋಡೋಣವಾ?
0: ಖಂಡಿತ.
1: ಈಗ ಮೊದಲನೇ ಕರೆ. ಹಲೋ ಹಲೋ ಆಕಾಶವಾಣಿ. ಹಾ ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ?
2: ಸಹನಾ ಮೇಡಮ್ ಅವ್ರಿಗೂ, ನೇತ್ರ ಮೇಡಮ್ ಅವ್ರಿಗೂ, ನಾನು ಪಾರ್ವತಿ ಚೆನ್ನೈ ಬೆಳವಣಿಗೆ ಮಂಡ್ಯದಿಂದ ಮಾತಾಡ್ತಿರೋದು ಮೇಡಮ್.
0: ನಮಸ್ತೆ ಪಾರ್ವತಿ, ಚೆನ್ನಾಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ?
0: ತುಂಬಾ ಚೆನ್ನಾಗಿದ್ದೀವಿ, ಹೇಳಿ.
2: ಈಗ ತಾನೇ ಹೇಳಿದ್ರಲ್ಲ, ಎಲ್ಲಾರೇ ದೂರ ಹೋಗ್ಬೇಕು ಪ್ರಕೃತಿ ಮಧ್ಯೆ ಅಂತ, ಅದ್ರಲ್ಲಿ ನಾನು ಒಬ್ಳು ಮೇಡಮ್. ನಿಜವಾಗ್ಲು ನನಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ ದೂರ ಎಲ್ಲ ಪ್ರಕೃತಿ ಮಧ್ಯೆ ಹೋಗೋದು. ಮತ್ತೆ ಈ ದಿನ ಅದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡೋಕೆ ಹೇಳಿದ್ದೀರಲ್ವಾ? ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಪ್ಲಾಸ್ಟಿಕ್ ಒಂದು ಪಿಡುಗಾಗಿದೆ ಮೇಡಮ್. ಈ ಕೆಟ್ಟ ಪ್ಲಾಸ್ಟಿಕ್ ಅನ್ನು ಮೊದ್ಲು ನಾವು ಮನೆಯಿಂದಲೇ ತೊಲಗಿಸ್ಬೇಕು. ಈಗ ನಾವು ಅಂಗಡಿಗೆ ಹೋಗ್ತಿವಲ್ವ, ಅವಾಗ ಒಂದು ಕೈ ಚೀಲ ತಗೊಂಡೋಗ್ಬೇಕು.
1: ಹೌದು.
2: ಮತ್ತೆ ನಾನು ವೈಯರ್ ಬುಟ್ಟಿನ ಹೆಣ್ಕೊಂಡು ಇಟ್ಕೊಂಡ್ಬಿಟ್ಟಿದೀನಿ ಮೇಡಮ್. ಮತ್ತೆ ಫ್ರೀ ಆಗೂ ಹೆಣ್ಕೊಟ್ಟಿದ್ದೀನಿ ನನ್ನ ಬುಟ್ಟಿನ ಪಕ್ಕದ ಮನೆಯವ್ರಿಗೂ, ನೀವು ಪ್ಲಾಸ್ಟಿಕ್ ಕವರ್ ತಗೊಂಡೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಅವರು ದೇವಸ್ಥಾನಕ್ಕೆಲ್ಲ ಹೋಗುವಾಗ ಕವರ್ ತಗೊಂಡೋಗ್ತಿದ್ರು. ಮತ್ತೆ ನಮ್ಮ ಮೈಸೂರು ಆಕಾಶವಾಣಿಯಿಂದ ಈಗ ಮೊನ್ನೆ ಡಾಕ್ಟರ್ ಮಾತಾಡಿದಾಗ ಹುಟ್ಟುವ ಮಗುವಿನ ಮೆದ್ಲಲ್ಲೂ ಸಹ ಇಷ್ಟು ಅಂಶ ಅಂತ ಪ್ಲಾಸ್ಟಿಕ್ ಸೇರ್ತಿದೆ ಅಂತ ಕೇಳ್ಬಿಟ್ಟು ತುಂಬಾ ಭಯನೇ ಆಯ್ತು ಮೇಡಮ್. ಅದರಿಂದ ನಾವು ಈ ಮನೆಯಿಂದನು ತೊಲಗಿಸ್ಬೇಕು, ಈ ಭೂಮಿಯಿಂದನು ತೊಲಗಿಸ್ಬೇಕು ಮೇಡಮ್ ಪ್ಲಾಸ್ಟಿಕ್ ನ ಯಾವಾಗ್ಲೂ. ಈ ಅಂಗಡಿಯಿಂದ ನಾವು ಪ್ಲಾಸ್ಟಿಕ್ ತರುವಾಗಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಫಲಕನೆ ಹಾಕ್ಬಿಡ್ಬೇಕು ಪ್ಲಾಸ್ಟಿಕ್ ಅನ್ನು ತೊಲಗಿಸಿ ಅಂತ. ಈಗ ಬ್ರಿಟಿಷ್ ಅವರು ನಮ್ಮ ಇಂಡಿಯಾನ ಬಿಟ್ಬಿಟ್ಟು ಹೋದ್ರಲ್ಲ ಮೇಡಮ್, ಅವಾಗ ಕೊನೆಗೊಂದು ಸ್ಲೋಗನ್ ಇತ್ತು ನೋಡಿ,
1: ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ.
2: ತೊಲಗಿ ಅಂತ ಒಂದಿತ್ತು, ಭಾರತ ಬಿಟ್ಟು ತೊಲಗಿ. ಹಾಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಿಟ್ಟು ತೊಲಗಿ ಅಂತ ನಮ್ಗೆ ನಾವು ಯಂಗ್ಸರ್ಗಳಿಗೆನೆ ಒಂದು ಪೋಸ್ಟರ್ ಅಂಟಿಸ್ಬಿಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಮೇಡಮ್. ಯಾವ ಅಂಗಡಿಗೆ ಹೋದ್ರು ಪ್ಲಾಸ್ಟಿಕ್ ಇಲ್ದಿರ ಅಂಗಡಿ ಇಲ್ಲ ಮೇಡಮ್. ಮತ್ತೆ ಈ ಮುಖಾಂತರ ನಾನು ನಿಜವಾಗ್ಲು ಕೇಳ್ಕೋಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಸರ್ಕಾರನೇ ಕೇಳ್ಕೊತೀನಿ ಮೇಡಮ್. ಈಗ ಪ್ಲಾಸ್ಟಿಕ್ ಅಂತ ಒಂದು ಕಾರ್ಖಾನೆ ಕಂಪನಿ ಇರುತ್ತಲ್ಲ ಮೇಡಮ್, ಅದು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಲಿ. ಈಗ ಪ್ಲಾಸ್ಟಿಕ್ನೇ ನಮ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ನೋಡಿ. ಈ ಪ್ಲಾಸ್ಟಿಕ್ ಕರಗುವಂತಹ ಒಂದು ಏನಾರು ವಸ್ತುನ ಕಂಡಿದ್ಲು, ಅದು ಭೂಮಿಗೆ ಹೋದ್ರು ಅದು ಕರಗುವಂತದ್ದು ಒಂದು ಅವ್ರ ಪರ್ಯಾಯ ವ್ಯವಸ್ಥೆನ ಕಂಡಿಡಿಬೇಕು ಮೇಡಮ್. ಇಲ್ಲಾಂದ್ರೆ ನಾವು ನಿಜವಾಗ್ಲು ಮುಂದಿನ ಪೀಳಿಗೆಗೆ ಏನ್ ಬಿಟ್ಟೋಯ್ತೀವೋ ಗೊತ್ತಿಲ್ಲ, ಕಸನಂತೂ ಗ್ಯಾರಂಟಿ ಬಿಟ್ಟೋಯ್ತೀವಿ ಮೇಡಮ್.
0: ಇಲ್ಲ ಆಕ್ಚುಲಿ ಈಗಾಗಲೇ
2: ಎಲ್ಲಿ ನೋಡಿ,
0: ಪಾರ್ವತಿ ಅವರೇ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಈಗ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಮರುಬಳಕೆ ಮಾಡಬಹುದಾದಂತಹ ಪ್ಲಾಸ್ಟಿಕ್ ಮಾತ್ರ ಇವಾಗ ಬಳಕೆಯಲ್ಲಿ ಇರುವಂತದ್ದು. ಸಿಂಗಲ್
2: ಈಗ ಹೇಳ್ತಿರಲ್ಲ ಮೇಡಮ್ ನೀವು ಹಾಗೆ ಅಂತ, ಆದ್ರೆ ತುಂಬಾ ಅಂಗಡಿಗಳಲ್ಲಿ ರಿಯಾಲಿಟಿ ನೋಡಿದ್ರೆ ಇದೆ ಮೇಡಮ್, ಕವರ್ಗಳು ಇದೇ ಇದೆ ಮೇಡಮ್.
0: ಹೌದು, ಆದ್ರೆ ಅದು ರಿಯೂಸ್ ಮಾಡುವಂತಹ ಪ್ಲಾಸ್ಟಿಕ್, ಅಂದ್ರೆ ಮರುಬಳಕೆ ಮಾಡಬಹುದಾದಂತಹ ಪ್ಲಾಸ್ಟಿಕ್ ಇರುವಂತದ್ದು. ಆದ್ರೆ ನೀವ್ ಹೇಳ್ತಾ ಇರೋದು ಅದನ್ನು ಬೇಡ ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ?
2: ಬೇಡ ಮೇಡಮ್. ಈಗ ಒಂದು ಕೊನೆ ಪಕ್ಷ 30 ವರ್ಷದ ಹಿಂದೆ ಹೋಗಿದ್ರೆ ಮೇಡಮ್, ನಾವು ಅಂಗಡಿಗೆ ಸಂತೆಗೆ ಹೋಗುವಾಗ ಎಣ್ಣೆ ಹಾಕಿಸ್ಕೊಳಕ್ಕೆ, ಅಡಿಗೆ ಎಣ್ಣೆ ದೀಪದ ಎಣ್ಣೆ ಹಾಕಿಸ್ಕೊಳಕ್ಕೆ ಬಾಟ್ಲು ತಗೊಂಡೋಗ್ತಿದ್ದ.
1: ಹೌದು,
2: ಅವಾಗೆಲ್ಲ ಜೀವನ ನಡೀಲಿಲ್ವಾ ನಮ್ಗೆ? ನಡೀತು. ಅದೇ ತರ ಹಿಂದಿಂದು ಬರ್ಬೇಕು ಮೇಡಮ್. ಈ ಮುಂದಿನ ಯುಗಕ್ಕೆ ಹಿಂದಿಂದು ಏನೇನಿದೆ ಎಲ್ಲಾನು ಬರ್ಬೇಕು ಅಂತ ನಾನು ಒಂದು ದೇವರಲ್ಲಿ
0: ಪ್ರಾರ್ಥನೆ
2: ಮೇಡಮ್.
1: ಪಾರ್ವತಿಯವರೇ, ನಿಮ್ಮ ಕಾಳಜಿ ನಿಜಕ್ಕೂ ಮೆಚ್ಚುವಂತದ್ದೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ಲಾಸ್ಟಿಕ್ ಕಡಿಮೆ ಇಲ್ಲ, ಬೇಡವೇ ಬೇಡ ಅನ್ನುವಂತ ಅಭಿಪ್ರಾಯವನ್ನ ಪಾರ್ವತಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು. ಪಾರ್ವತಿಯವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಜವಾಗ್ಲೂ ನೇತ್ರ, ಅವ್ರು ಹೇಳಿದ ಎಷ್ಟು ಸತ್ಯ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಕ್ಯಾನ್ ಹಾಲು ತಗೊಳ್ಳೋದಕ್ಕೆ ಕ್ಯಾನ್ ಹಿಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಳ್ಳೋರು.
1: ಹೌದು, ಜೊತೆಗೆ ಇನ್ನೊಂದು ಏನ್ ಗೊತ್ತಾ, ಟ್ರೈನ್ ಅಲ್ಲಿ ಹೋಗುವಾಗ ಅಥವಾ ಟ್ರಿಪ್ ಅಂತ ಹೋಗುವಾಗ ವಾಟರ್ ಬಾಟಲ್ ತಗೊಂಡು ಹೋಗ್ತಾ ಇರ್ಲಿಲ್ಲ. ಸ್ಟೀಲಿಂದ ಒಂದು ರೈಲ್ ಚಂಬ್ ಅಂತ ಹೇಳ್ತಾ ಇದ್ರು, ಅದ್ರಲ್ಲಿ ನೀರ್ ತುಂಬಿಸ್ಕೊಂಡು ತಗೊಂಡು ಹೋಗ್ತಾ ಇದ್ರು, ಮತ್ತೆ ಅಲ್ಲಲ್ಲೇ ರೈಲ್ವೆ ಸ್ಟೇಷನ್ ಗಳಲ್ಲಿ ನೀರ್ ತುಂಬಿಸ್ಕೊಳ್ತಾ ಇದ್ರು ಅದಕ್ಕೆ.
0: ಹೌದು, ಇವಾಗ ಒಂದು ಕರೆ ಬರ್ತಿದೆ, ಕೇಳ್ಬಿಟ್ಟು ಆಮೇಲೆ ನಾವು ಮಾತನ್ನ ಮುಂದುವರ್ಸೋಣ. ಹಲೋ
1: ಹಲೋ
0: ಹಲೋ
3: ಹಲೋ,
0: ನಮಸ್ತೆ ಹೇಳಿ.
3: ಹಲೋ
1: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ? ಹಲೋ, ಯಾರು ಮಾತಾಡ್ತಾ ಇರೋದು?
3: ನಾನು ರಾಮಕೃಷ್ಣದಿಂದ ಜಾನ್ವಿ.
1: ಜಾನ್ವಿ, ಹಾ ಹೇಳಿ ಮೇಡಮ್. ಜಾನ್ವಿ ಅವರೇ,
3: ಹಾ, ನೀವು ಈ ವಿಷಯ ತುಂಬಾ ಚೆನ್ನಾಗಿದೆ ಮೇಡಮ್, ಇವತ್ತಿನ ಎಲ್ಲರೂ ತಿಳ್ಕೊಳ್ಳೋ ಅಂತದ್ದು ತಿಳ್ಕೊಂಡು ಸಾಲದು, ಅನುಸರಿಸಬೇಕು.
0: ಖಂಡಿತವಾಗ್ಲೂ ಹೇಳಿ, ನಿಮ್ಮ ಅಭಿಪ್ರಾಯ ಏನು?
3: ನಾವು ಮಹಿಳೆಯರೇ ಅದನ್ನ ಮಾಡಿದ್ರೆ ಖಂಡಿತ ಆಗತ್ತೆ, ಮಾಡ್ಲೇಬೇಕು. ಯಾಕೆಂದ್ರೆ ಮನೇಲಿ ಇದ್ದವರು ಯಾರು ಹೊರಗಡೆ ಹೊರಟ್ರೆ ತರಕಾರಿ ತರಕ್ಕೆ ಸಮಾಂತರಕ್ಕೆ ಚೀಲ ತಗೊಂಡೋಗಿ ಚೀಲ ಕೊಡ್ಬೇಕು. ನಾಲ್ಕು ದಿವಸ ಕೊಟ್ರೆ ಅವ್ರಿಗೆ ಹಂಗೆ ಅಭ್ಯಾಸ ಆಗತ್ತೆ. ನಾವು ಅಂಗಡಿ ಹೋದ ತಕ್ಷಣ ಅಂಗಡಿಯವರು ಪ್ಲಾಸ್ಟಿಕ್ ಅವ್ರಿಗೆ ಹಾಕಿ ಕೊಟ್ಬಿಡ್ತಾರೆ. ನಾವು ನಮ್ ಕೈಲಿ ಚೀಲ ಇದೆ ಅಂತ ಹೇಳಿದ್ರು ಸಹಿತ ಆ ಪ್ಲಾಸ್ಟಿಕ್ ಅವ್ರನ್ನೇ ಚೀಲದೊಳಗೆ ಹಾಕ್ತಾರೆ, ಹಂಗೂ ಮಾಡ್ತಾರೆ. ಇಲ್ಲ ಇಲ್ಲ, ನಾವು ಒಂದ್ ಚೀಲ ತಂದಿದ್ದೆ ಅಂತ ಫಸ್ಟ್ ಚೀಲ ಕೊಟ್ಬಿಡ್ಬೇಕು ಅವ್ರಿಗೆ. ಕೊಟ್ಬಿಟ್ರೆ ಅವರು ತರಕಾರಿ ಹಣ್ಣು ಎಲ್ಲ ಆ ಚೀಲಕ್ಕೆ ಹಾಕಿ ಕೊಡ್ತಾರೆ. ಹಂಗ ಪ್ಲಾಸ್ಟಿಕ್ ನಾವು ಬಳಸದೆ ಹೋದ್ರೆ ಆತರ ಮಾಡದೆ ಹೋದ್ರೆ ನಾವು ಪ್ರತಿಜ್ಞೆ ಮಾಡ್ಲೇಬೇಕು, ಪಣ ತೊಡ್ಬೇಕು. ನಾವು ಅದನ್ನ ಕಡಿಮೆ ಮಾಡ್ತೇವೆ ಬಿಡ್ತೇವೆ ಅಂತ ಪಣ ತೊಡ್ಬೇಕು. ಇಲ್ಲಾಂದ್ರೆ ಅಯ್ಯೋ ಯಾರು ಹಿಡ್ಕೊಂಡು ಹೋಗ್ತಾರೆ ಚೀಲ, ಅಕ್ಕಕ್ಕ ಅವ್ರು ಕೊಡ್ತಾರೆ ಅವ್ರು ಅಂತ ಹೋದ್ರೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಈ ತರ ಕಾರ್ಯಕ್ರಮ ಮಾಡ್ಬೇಕು, ಈ ತರ ಜನರಿಗೆ ತಿಳುವಳಿಕೆ ಹೇಳೋದು ಸುಮ್ಮನೆ ಆಗ್ಬಿಡುತ್ತೆ ಅಷ್ಟೇ. ಅದು ಅನುಸರಿಸಿದ್ರೆ ಜನ ತಿಳ್ಕೊಂಡು ಅನುಸರಿಸ್ಬೇಕು. ಆಮೇಲೆ ಆ ಪ್ಲಾಸ್ಟಿಕ್ ಅವರಿಗೆ ತಿನ್ನೋ ವಸ್ತುಗಳನ್ನ ತಿಂಡಿಗಳನ್ನ ಅನ್ನ ಸಾರು ಇದೆಲ್ಲ ಹಾಕಿ ಹೊರಗಡೆ ಬಿಸಾಕ್ಬಿಡ್ತಾರೆ. ಪಾಪ ಹಸುಗಳು ತಿನ್ಬೇಕು ಅಂತ ಆಸೆಯಿಂದ ಕವರ್ನೇ ತಿಂದು ಪ್ರಾಣಕ್ಕೆ ಅಪಾಯ ಆಗಿದ್ದು ಎಷ್ಟೋ ಇದೆ. ಅದೆಲ್ಲ ತುಂಬಾ ತಪ್ಪಿಸ್ಬೇಕು ಮೇಡಮ್. ತುಂಬಾ ಅವ್ಗೇನೋ ತಪ್ಪಿಲ್ದೆ ಹೋದ್ರು ನಮ್ ತಪ್ಪಿಂದ ಅವು ಪ್ರಾಣ ಕಳ್ಕೋಬೇಕಾಗತ್ತೆ. ಹಾಗಾಗಿ ಪ್ಲಾಸ್ಟಿಕ್ ನ ಖಂಡಿತ ಪೂರ್ತಿ ಮಾಡ್ಲೇಬೇಕು, ಆಗದೆ ಹೋದ್ರು ಕಡಿಮೆ ಅಂತೂ ಮಾಡ್ಬೇಕು. ವಿಷಯ ತುಂಬಾ ಚೆನ್ನಾಗಿದೆ, ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೂ ಧನ್ಯವಾದಗಳು. ನಮ್ಗೆ ಯೋಚನೆ ಮಾಡಿ ಒಂದು ಮಾತಾಡಕ್ಕೆ ಒಂದು ವಿಷಯ ಕೊಟ್ಟಲ್ಲ, ತುಂಬಾ ಧನ್ಯವಾದಗಳು.
1: ಆಗ್ಲಿ ಜಾನ್ವಿ ಅವರೇ, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
0: ಹಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಧನ್ಯವಾದಗಳು.
0: ಸೊ ಮಹಿಳೆಯರ ಪಾತ್ರ ಎಲ್ಲಿ ಸ್ಟಾರ್ಟ್ ಆಗ್ಬೇಕು ಅಂತ ಅನ್ನೋದಕ್ಕೆ ಇವ್ರು ಹೇಳಿದ್ರು, ಮನೆಯಲ್ಲಿ ತರಕಾರಿ ತಗೊಳಕ್ ಹೋಗುವಾಗ ಚೀಲ ಕೊಟ್ಟು ಕಳಿಸ್ಬೇಕು ನಾವೇನೆ, ಅಥವಾ ನಾವೂ ಬಟ್ಟೆ ಚೀಲ ತಗೊಂಡ್ ಹೋಗ್ಬೇಕು ಮನೆಯಿಂದಾನೆ. ಅವರು ಪ್ಲಾಸ್ಟಿಕ್ ಕೊಟ್ರೆ ಇಸ್ಕೋಬಾರ್ದು,
1: ಮತ್ತೆ ಪ್ಲಾಸ್ಟಿಕ್ ಸಾಮಾನು ಕೊಟ್ರು ನಾವ್ ಅದನ್ನ ಬ್ಯಾಗಿಗೆ ಹಾಕೋಬೇಕು ಅಂತ ಅವ್ರು ಹೇಳ್ತಾರೆ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಜೊತೆಗೆ ನೋಡು, ಅವ್ರು ಎಂತ ಪ್ರತಿಜ್ಞೆ ಮಾಡಿದ್ರು ಅಂತ, ನಾವು ಪ್ಲಾಸ್ಟಿಕ್ ಯೂಸೇ ಮಾಡಬಾರ್ದು ಅಂತ ನಮಗ್ ನಾವೇ ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿದರು. ನಿಜ, ಒಬ್ಬ ಮಹಿಳೆ ಮನೆಯಲ್ಲಿ ಈ ಥರ ಪ್ರತಿಜ್ಞೆ ಮಾಡಿದ್ರೆ ಮನೆಯವರೆಲ್ಲರೂ ಆ ಪ್ರತಿಜ್ಞೆನ ಪಾಲಿಸ್ತಾರ?
0: ಹೌದು,
1: ಅವ್ರು ಪಾಲಿಸಿದ್ರು ಅಂದ್ರೆ ಅವ್ರ ಮನೆ ಪಕ್ಕದ ಮನೆಯವ್ರು ಪಾಲಿಸ್ತಾರ?
0: ಖಂಡಿತ ಖಂಡಿತ. ಪ್ರತಿಜ್ಞೆಯೊಂದಿಗೆ ಇನ್ನೊಂದು ಕರೆ ನೋಡೋಣ.
1: ಓಕೆ ಓಕೆ.
0: ಹಲೋ
4: ಹಲೋ ಹಲೋ,
0: ಹಾ ಹೇಳಿ.
4: ಹಲೋ ನಮಸ್ತೆ
0: ಹೇಳಿ, ನಿಮ್ ಹೆಸರು?
4: ಹಲೋ, ತುಳಸಿದಾಸ್ ಅನ್ಬಿಟ್ಟು ಮೇಡಮ್.
0: ಹಾ ಹೇಳಿ ತುಳಸಿದಾಸ್ ಅವರೇ.
4: ಮೇಡಮ್, ಪ್ಲಾಸ್ಟಿಕ್ ಈಗ ಕೆಲವರು ಮನೆಗಳಲ್ಲಿ ಬಿಂದಿಗೆ ಉಪಯೋಗಿಸ್ತಾರೆ, ಅದು ಕೂಡ ಉಪಯೋಗಿಸಬಾರ್ದ ಮೇಡಮ್?
0: ಉಪಯೋಗಿಸ್ಬೋದು ಉಪಯೋಗಿಸಬಾರ್ದು ಅನ್ನೋದಕ್ಕಿಂತ ಎಷ್ಟು ಕಡಿಮೆ ಉಪಯೋಗಿಸಿದ್ರೆ ಒಳ್ಳೇದು ಅನ್ನೋ ನನ್ನ ಪ್ರಶ್ನೆ. ಏನೋ ಬೈ ಮಿಸ್ಟೇಕ್ ಮಾಡಿದ್ರು ಅಥವಾ ಏನಾಯ್ತೋ ಗೊತ್ತಿಲ್ಲ, ಕಾಲ್ ಕಟ್ ಆಯ್ತು, ಪರವಾಗಿಲ್ಲ, ಮತ್ತೊಂದು ಕರೆ ಬರ್ತೀರಿ.
1: ಹಲೋ,
0: ಇಲ್ಲ ಕಟ್
1: ಆಯ್ತು.
0: ಇಲ್ಲಿ ಅವರು ಪ್ಲಾಸ್ಟಿಕ್ ಬಿಂದಿಗೆನೂ ಯೂಸ್ ಮಾಡ್ಬೋದೋ ಮಾಡಬಾರ್ದು ಅಂತ ಕೇಳ್ತಾ ಇದಾರೆ.
1: ಹೌದು
0: ಅಲ್ವಾ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ, ನಮಗೆ ಬಿಟ್ಟಿದ್ದು.
1: ಅದ್ರೂ ಕೂಡ ಅವ್ರು ಅದಕ್ಕೂ ಒಂದು ಪ್ರತಿಯೊಂದಕ್ಕೂ ಒಂದು ಆಲ್ಟರ್ನೇಟ್ ಅಂತ ಇದ್ದೇ ಇರತ್ತೆ ಅಲ್ವಾ. ಸ್ಟೀಲ್ ಬಿಂದಿಗೆ
0: ಕರೆ ಬರ್ತಿದೆ ನೋಡೋಣ.
5: ಹಲೋ ನಮಸ್ತೆ ಮೇಡಮ್.
1: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
5: ಪದ್ಮಾ ಅಂಕುಶಾಪುರ ಬಸರಾಳ ಹೋಗ್ಲಿ ಮಂಡ್ಯ ತಾಲೂಕಿಂದ.
1: ಓಕೆ ಪದ್ಮಾ ಅವರ, ಇವತ್ತಿನ ವಿಷಯ ಗೊತ್ತಿದೆ ಅಲ್ವಾ?
5: ಹಾ ಗೊತ್ತಿದೆ ಮೇಡಮ್.
1: ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ.
5: ಅಂದ್ರೆ ಮಹಿಳೆಯರು ಜಾಗೃತರಾದ್ರೆ ಯಾವ ಕೆಲ್ಸನೂ ಆಗಲ್ಲ ಅನ್ನಂಗಿಲ್ಲ ಮೇಡಮ್. ಮಹಿಳೆಯರಿಂದ ಆಗದೆ ಇರೋ ಕೆಲ್ಸಗಳೇ ಇಲ್ಲ, ಪ್ರತಿಯೊಂದ್ರಲ್ಲೂ ಅವರ ಸಾಧನೆ ಇದ್ದೇ ಇದೆ. ಇದು ಒಂದು ಪ್ಲಾಸ್ಟಿಕ್ ನಿರ್ಮೂಲನೆಯಲ್ಲೂ ಅವ್ರು ಸಾಧನೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ.
0: ಯಾವ ರೀತಿಯಲ್ಲಿ
5: ಅಂದ್ರೆ, ಹೊರಗಡೆ ಹೋದಾಗ ನಾವೇ ಮೊದಲು ಮಹಿಳೆಯರೇನೆ ಹೊರಗಡೆ ಹೋದಾಗ ಸ್ಟೀಲ್ ಬಾಟ್ಲು ತಗೊಳ್ಳೋದು,
1: ವೆರಿ ಗುಡ್.
5: ಮತ್ತೆ ಹೊರಗಡೆ ತರಕಾರಿ ಅಥವಾ ಯಾವ್ದೇ ಸಾಮಾನ್ ತರಕ್ ಹೋದ್ರೆ ಕೈ ಚೀಲನ ನಾವು ತಗೊಂಡು ಹೋಗ್ಬೇಕು, ಮತ್ತೆ ಮನೆಯವರು ಹೋದ್ರೆ ಅವ್ರಿಗೆ ಜ್ಞಾಪಿಸಿ ಅವ್ರಿಗೆ ಕೊಡ್ಬೇಕು. ಮತ್ತೆ ಪ್ಲಾಸ್ಟಿಕ್ ಮರುಬಳಕೆ ಆಗುವಂತ ಪ್ಲಾಸ್ಟಿಕ್ ತಗೋಬೇಕು. ಅಂಗಡಿಲಿ ಕೊಡ್ತಾರೆ ಅವ್ರು ಯಾವಾಗ್ಲೂ ಅಷ್ಟೇನೆ, ಕವರ್ಗ್ ಹಾಕ್ತಾರೆ ಕೊಟ್ಬಿಡ್ತಾರೆ, ಕವರ್ ಖಾಲಿ ಆಗ್ಲಿ ಅಂತನೋ ಅಥವಾ ಅವ್ರು ತಂದಿಲ್ಲ ಅಂತನೋ ಏನೋ ಕೊಡ್ತಾರೆ. ಅವಾಗ ನಾವು ಬೇಡ, ನಾವು ಕೈ ಚೀಲ ತಂದಿದ್ದೀವಿ ಬ್ಯಾಗ್ ಹಾಕಿ ಅಂತ ಹೇಳ್ಬೇಕು. ನಾವು ಅದೇ ಅದೇ ರೀತಿ ನಾನು ಪಾಲಿಸ್ತಾ ಇದ್ದೀನಿ ಮೇಡಮ್ ಮನೆಗಳಲ್ಲಿ. ನಾನು ಹೊರಗಡೆ ಹೋದ್ರೆ ಪ್ಲಾಸ್ಟಿಕ್ ಅಂತ ಜಾಸ್ತಿ ತರಲ್ಲ, ಏನೋ ಅನಿವಾರ್ಯ ಆದ್ರೆ ಮಾತ್ರ ತರೋದು. ಮತ್ತೆ ಈಗ ಹೊರಗಡೆ ಮಟನ್ ಚಿಕನ್ ತರ್ಬೇಕಾದ್ರೆ ಅವರು ಡಬಲ್ ಕವರ್ ಹಾಕೊಡ್ತಾರೆ, ಆ ಕವರ್ ನ ತಂದು ನಾವು ಹಾತಿ ತೆಗೆಸಿದ್ವಿ, ಆಗ ನಾಯಿಗಳು ಆಗ್ಲಿ ಹಸು ಎಮ್ಮೆಗಳಾಗ್ಲಿ ತಿಂತವೆ. ಅದರಿಂದ ಪ್ರಾಣಿಗಳ ಹೊಟ್ಟೆಗೆ ಹೋಗೋದ್ರಿಂದ ಅದನ್ನ ತಪ್ಪಿಸ್ಬೇಕು. ಅದಕ್ಕೆ ಹೊರಗಡೆ ಆತರ ಇದನ್ ತರುವಾಗ ಒಂದು ಸ್ಟೀಲ್ ಬಾಕ್ಸ್ ಗಳನ್ನ ಕೊಡ್ಬೇಕು. ಅದನ್ನ ನಾನ್ ಮಾಡ್ತಾ ಇದ್ದೀನಿ ಮೇಡಮ್. ಆತರ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಅಂದ್ರೆ ಅನಿವಾರ್ಯ ಆದಾಗ ಮಾತ್ರ ಪ್ಲಾಸ್ಟಿಕ್ ಬಳಸ್ಬೇಕೇ ಹೊರತು ಯಾವಾಗ್ಲೂ ಪ್ಲಾಸ್ಟಿಕ್ ಗೆ ನಾವು ಹೊಂದ್ಕೊಂಡಿರ್ಬಾರ್ದು ಅಂತ ನನ್ನ ಅಭಿಪ್ರಾಯ ಮೇಡಮ್. ಪ್ಲಾಸ್ಟಿಕ್ ಬಳಕೆಗೆ ಪರ್ಯಾಯ ವ್ಯವಸ್ಥೆನೂ ಮಾಡ್ಬೋದು ಮೇಡಮ್. ನಾರಿನಿಂದ ಬರೋ ಇದ್ರಿಂದ ಎಲ್ಲ ಬ್ಯಾಗ್ ಗಳು ಎಲ್ಲ ಮಾಡ್ಬೋದಲ್ಲ ಮೇಡಮ್. ಸ್ಟೀಲ್
1: ಜೂಟ್ ಬ್ಯಾಗ್,
5: ಮಣ್ಣಿಂದು, ಮತ್ತೆ ಅಡಿಕೆ ಪಟ್ಟೆಗಳಲ್ಲಿ, ಎಲ್ಲದ್ರಲ್ಲೂ ಸೆಗರೆಗಳಲ್ಲಿ, ಮತ್ತೆ ಭೂತಾಳೆ ಅಂತ ಬರ್ತಲ್ಲ ಮೇಡಮ್, ಅದ್ರಲ್ಲೆಲ್ಲ ಬ್ಯಾಗ್ ಎಲ್ಲ ಮಾಡ್ಬೋದು ಮೇಡಮ್. ಪ್ಲಾಸ್ಟಿಕ್ ಬಳಸ್ಬೇಕು ಅಂತ ಏನೂ ಇಲ್ಲ, ಅವರೆಲ್ಲ ಅವೆಲ್ಲ ಬಳಸ್ಬೋದು ಅಂತ ನನ್ನ ಅಭಿಪ್ರಾಯ.
1: ಪದ್ಮಾವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಪ್ಲಾಸ್ಟಿಕ್ ನ ಮಿತವಾಗಿ ಬಳಸೋದನ್ನ ನೀವೇ ಅನುಸರಿಸಿ ಅದನ್ನ ಹೇಗ್ ಮಾಡ್ತೀರಾ ಅನ್ನೋದನ್ನ ಉದಾಹರಣೆ ಸಮೇತ ನಮ್ಮ ಕೇಳುಗರೊಂದಿಗೆ ತುಂಬಾ ಚೆನ್ನಾಗಿ ಹಂಚಿಕೊಂಡ್ರಿ. ಕರೆ ಮಾಡಿದ್ದಕ್ಕೆ
5: ಬಳಸದೇ ಇಲ್ಲ ಮೇಡಮ್, ಅನಿವಾರ್ಯತೆ ಇದ್ರೆ ಮಾತ್ರ ಪ್ಲಾಸ್ಟಿಕ್ ಬಳಸೋದು. ಮತ್ತೆ ಇನ್ನೊಂದು ಮೇಡಮ್, ಈಗ ಫಂಕ್ಷನ್ ಗಳಲ್ಲಿ ತಾಂಬೂಲಗಳಿಗೆ ಕಾಟನ್ ಕವರ್ ಗಳನ್ನ ಕೊಡ್ತಾರೆ,
1: ಕಾಟನ್
5: ಅದನ್ನ ಎಸಿದಲ್ಲ ಅದನ್ನ ಮತ್ತೆ ಮರುಬಳಕೆಗೆ ನಾನು ಒಂದು ಬ್ಯಾಗ್ ಹಾಕಿ ಇಟ್ಕೊಂಡಿರ್ತೀನಿ ಮೇಡಮ್.
1: ಹೌದು,
5: ಪ್ಲಾಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಯೂಸ್ ಆಗಲ್ಲ ಮೇಡಮ್ ಆವಾಗ.
1: ಹೌದು ನಿಜ. ಪದ್ಮಾವರೇ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ
5: ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು ಮೇಡಮ್.
1: ಓಕೆ.
0: ಸೊ ನೇತ್ರಾ ಅವರು ಅವರ ಸ್ವಂತ ಅನುಭವದಲ್ಲಿ ಏನು ಯಾವ್ಯಾವ ಏನು ಪ್ಲಾಸ್ಟಿಕ್ ನ ಎಷ್ಟು ಕಡಿಮೆ ಬಳಸಬಹುದು ಅನ್ನೋದನ್ನ ನಾನು ಅನುಸರಿಸ್ತಾ ಇದ್ದೀನಿ, ಅದನ್ನ ನೀವು ಕೂಡ ಅನುಸರಿಸಿ ಅಂತ ಹೇಳಿದ್ರು.
1: ಮತ್ತೆ ಅದಕ್ಕೆ ಆಲ್ಟರ್ನೇಟ್ ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಕರೆ ತಗೊಳ್ಳೋಣ.
0: ಹಲೋ
1: ಹಲೋ
0: ಹಲೋ, ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿ.
6: ನಮಸ್ತೆ
1: ನಮಸ್ತೆ, ಯಾರ್ ಮಾತಾಡ್ತಾ ಇರೋದು?
6: ಏನ್
1: ಹೆಸರು?
6: ಚಿನ್ನಮಣಿ ವಿದ್ಯಾರಣ್ಯಪುರ.
1: ಹಾ ಚಿನ್ನಮಣಿ ಅವರೇ ಹೇಳಿ.
6: ಮೇಡಮ್, ಪ್ಲಾಸ್ಟಿಕ್ ನಿರ್ಮೂಲನೆ ಪ್ರತಿಯೊಂದು ಮನೆ ಮಹಿಳೆಯರಿಂದನೇ ಆಗ್ಬೇಕು ಮೇಡಮ್. ನಾನು ಈರುಳ್ಳಿ, ತರಕಾರಿ, ಹಣ್ಣು, ಇತರೆ ವಸ್ತುಗಳನ್ನ ತರೋದಕ್ಕೆ ಮನೆಯಿಂದನೇ ಬಟ್ಟೆ ಬ್ಯಾಗ್ ಅನ್ನ ತಗೊಂಡೋಗ್ತೀನಿ. ವೇಸ್ಟ್ ಬಟ್ಟೆಲಿ ನಾನು ಬ್ಯಾಗ್ ಗಳನ್ನೆಲ್ಲ ಹೊಲ್ಕೊಂಡು ಇಟ್ಕೊಂಡಿದ್ದೀನಿ ಮೇಡಮ್. ಆ ಬಟ್ಟೆ ಬ್ಯಾಗ್ ಅನ್ನ ತಗೊಂಡೋಗ್ತೀನಿ. ನಮ್ಮನೇಲಿ ಯಾರು ಹೋದ್ರು ಆ ಬ್ಯಾಗ್ ಇಲ್ದೆ ಹೋಗೋದೇ ಇಲ್ಲ, ಬ್ಯಾಗ್ ತಗೊಂಡೆ ಹೋಗೋದು.
1: ನಿಜ.
6: ಮತ್ತೆ ಪ್ಲಾಸ್ಟಿಕ್ ಡಬ್ಬಗಳ ಬದಲಿಗೆ, ಮೊದಲು ನಮ್ಮ ಮನೇಲಿ ಪ್ಲಾಸ್ಟಿಕ್ ಡಬ್ಬಗಳಿತ್ತು, ಅದ್ರ ಬದಲಿಗೆ ನಾನು ಇವಾಗ ಸ್ಟೀಲು ಮತ್ತೆ ಗಾಜಿನ ಬಾಕ್ಸ್ ಗಳನ್ನ ಬಳಸ್ತಾ ಇದ್ದೀನಿ. ಮತ್ತೆ ಹೊರಗಡೆ ನಾನು ಏನು ತಿನ್ನಲ್ಲ, ಅಪರೂಪ ಏನೋ ಅನಿವಾರ್ಯ ಆದಾಗ ಹೊರಗಡೆ ಏನಾದ್ರು ತರಬೇಕು ಅಂತ ಅಂದ್ರೆ ಮನೆಯಿಂದನೇ ಬಾಕ್ಸ್ ಗಳನ್ನ ತಗೊಂಡೋಗ್ತೀವಿ. ಸ್ಟೀಲ್ ಬಾಕ್ಸ್ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಚಟ್ನಿನೋ ಇಡ್ಲಿನೋ ಸಾಂಬಾರು ಹಾಕಿಸ್ಕೊಂಡು ಬರ್ತೀವಿ ಮೇಡಮ್ ಹೋಟೆಲಿಂದ.
1: ಪಾರ್ಸೆಲ್ ತರುವಾಗ
6: ಹೋಗಲ್ಲ ಯಾವಾಗ್ಲೂ.
0: ಒಳ್ಳೆ ಅಭ್ಯಾಸ ಅದು. ನಾವು ಮನೆಯಿಂದ ಡಬ್ಬಿ ತಗೊಂಡು ಹೋಗ್ಬಿಟ್ರೆ ಎಷ್ಟು ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಆಗುತ್ತೆ ಅಂದ್ರೆ, ದಿನನಿತ್ಯ ಎಷ್ಟು ಲಕ್ಷಾಂತರ ಜನ ಊಟ ತಿಂಡಿನ ಪಾರ್ಸೆಲ್ ತಗೊಂತಾ ಇರ್ತಾರೆ, ಅಲ್ಲಿ ಎಷ್ಟು ಪ್ಲಾಸ್ಟಿಕ್ ಯೂಸ್ ಆಗ್ತಾ ಇರುತ್ತೆ. ನಾವು ಡಬ್ಬಿ ತಗೊಂಡು ಹೋಗ್ಬಿಟ್ರೆ ತುಂಬಾ ಏನು ಗರಿಷ್ಠ ಮಟ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗ್ಬಿಡುತ್ತೆ.
6: ಏನೋ ಆರೋಗ್ಯ ಸರಿ ಇಲ್ಲ, ಇನ್ನೇನೋ ಮಾಡಕ್ ಆಗಿಲ್ಲ ಅಂದಾಗ ಅಪರೂಪವಾದಾಗ ಅವಾಗ ಬಾಕ್ಸ್ ಗಳನ್ನ ತಗೊಂಡೋಗಿ ಹಾಕಿಸ್ಕೊ ಬರ್ತೀವಿ ಮೇಡಮ್. ಮತ್ತೆ ಹಾಲು ಮೊಸರು ಕವರ್ ಗಳನ್ನ ಕಸ ಕೊಡೋರ್ಗೆ ಬೇರೆ ಮಾಡಿ ಕೊಡ್ತೀನಿ ಮೇಡಮ್. ಮತ್ತೆ ಕವರ್ ಗಳಿದ್ರೆ ಬರ್ತಿದ್ದು, ಎಷ್ಟೇ ಇಲ್ಲ ಅಂದ್ರೆ ಬಂದ್ ಬಿಡುತ್ತೆ ಕವರ್ಗಳು, ಅದನ್ನೆಲ್ಲ ಇಟ್ಟಿದ್ದು ನಾವು ತರಕಾರಿ ಮಾಡ್ತಾರಲ್ಲ ಮೇಡಮ್ ಅವ್ರಿಗೆ, ಮತ್ತೆ ಅವರು ಬಳಕೆ ಮಾಡೇ ಮಾಡ್ತಾರೆ, ಅದನ್ನ ತಗೊಂಡಾಗ ಅವ್ರಿಗೆ ಕೊಟ್ಬಿಡ್ತೀನಿ ಮೇಡಮ್ ಸ್ವಲ್ಪ ಜಾಸ್ತಿ ಆದ್ಮೇಲೆ. ಹೊರಗಡೆ ಹೋಗುವಾಗ ಸ್ಟೀಲ್ ಬಾಟ್ಲ್ ಬಾಟ್ಲಲ್ಲಿ ನೀರ್ ತಗೊಂಡೋಗ್ತೀನಿ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿಯೋ ಹೊರಗಡೆ ನೀರನ್ನು ತಗೊಳ್ಳಲ್ಲ, ಅದ್ ಕುಡಿಯೋದು ಇರೋ ದೊಡ್ಡ ಬಾಟ್ಲಲ್ಲಿ ಸ್ಟೀಲ್ ಬಾಟ್ಲಲ್ಲಿ ತಗೊಂಡೋಗ್ಬಿಟ್ಟು ಅದನ್ನ ಸ್ಟೀಲ್ ಬಾಟ್ಲಲ್ಲೇ ಕುಡ್ಕೊಂಡು ಬರ್ತೀವಿ. ಮತ್ತೆ ಊಟ ಏನಾದ್ರು ತಗೊಂಡೋಗಿದ್ರೆ ಅದ್ರಲ್ಲಿ ತಟ್ಟೆಗಳನ್ನ ಲೋಟಗಳು ಎಲ್ಲ ತಗೊಂಡೊಟ್ಟೋಗ್ತೀವಿ ಹೊರಗಡೆ ಹೋಗುವಾಗ. ಆತರ ಮಾಡ್ಕೊಂಡು ನಾವು ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಮಾಡ್ತಾ ಇದೀವಿ. ಈ ತರ ಎಲ್ಲರೂ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಆಗ್ಬೋದು ಮೇಡಮ್.
0: ಖಂಡಿತ
1: ನಿಜ.
6: ಮತ್ತೆ ಕಾಫಿ ಟೀ ಕೊಡ್ತಾರಲ್ಲ ಮೇಡಮ್ ಹೊರಗಡೆ ಕ್ಯಾಂಟೀನ್ ಅಲ್ಲಿ ಅಲ್ಲಿ ಇಲ್ಲಿ, ಅದು ಪ್ಲಾಸ್ಟಿಕ್ ಲೋಟದಲ್ಲಿ ಕೊಡ್ತಾರೆ, ಕವರ್ಗ ಕೊಡ್ತಾರೆ, ಬಿಸಿ ಬಿಸಿ ಹಾಕಿ ಕೊಡ್ತಾರೆ, ಏನೇನೋ ಎಲ್ಲ ಪಾರ್ಸಲ್ ಎಲ್ಲ ತಗೊಂಡೋಗ್ತಾರೆ, ಎಲ್ಲ ಬಿಸಿ ಬಿಸಿ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕೊಡ್ತಾರೆ. ಆದ್ರೆ ಇದ್ರಲ್ಲಿ ನಾವು ಕೇಳ್ತಾ ಇರ್ತೀವಿ ಬಿಸಿ ಹಾಕೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಕೊಡೋರು ಸಹ ಒಂದ್ ಸ್ವಲ್ಪ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಮೇಡಮ್.
1: ಹೌದು,
6: ಇಬ್ರು ಬೇಡ ಅಂತಾನೆ ಹೇಳ್ಬೇಕು, ಅವರು ಹಾಕೊಡ್ಬಾರ್ದು, ಅದನ್ನ ಸರಿಯ ವ್ಯವಸ್ಥೆ ಏನಾದ್ರೂ ಮಾಡ್ಕೋಬೇಕು ಮೇಡಮ್.
1: ಹೌದು ನಿಜ.
6: ಮಾಡೋದ್ರಿಂದ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋದಕ್ ಸಾಧ್ಯ ಆಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ.
0: ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಅಭಿಪ್ರಾಯಗಳನ್ನ ತಿಳಿಸಿದಿರಾ, ನೀವು ಏನೇನು ಅನುಸರಿಸ್ತಾ ಇದ್ದೀರಾ ಅದನ್ನು ಕೂಡ ನಮಗೆ ಹೇಳಿದಿರಾ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
6: ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ನಮಸ್ತೆ. ಸೊ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಬಳಕೆ ಏನಿದೆಯಲ್ಲ ಅಂದ್ರೆ ಕಾಫಿ ಟೀ ಊಟ ಪಾರ್ಸೆಲ್ ಇಂಥದ್ರಲ್ಲಿ ಎಷ್ಟು ನಾವು ಕಡಿಮೆ ಮಾಡಬಹುದು ಅನ್ನೋದನ್ನ ಚೆನ್ನಾಗಿ
1: ಹೇಳಿದ್ರು.
0: ಮುಂದಿನ ಕರೆ ನೋಡೋಣ. ಹಲೋ
7: ಹಲೋ ಮೇಡಮ್.
0: ಹಲೋ, ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿ.
7: ನಮಸ್ಕಾರ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
7: ಸೋಮಾವತಿ ಮೇಡಮ್.
0: ಸೋಮಾವತಿ ಅಂತನ, ಎಲ್ಲಿಂದ ಕರೆ ಮಾಡಿದೀರಾ?
7: ನಾವು ಶ್ರೀರಾಮಪುರ ಮೇಡಮ್.
0: ಶ್ರೀರಾಮಪುರದಿಂದ ಹೇಳಿ ಸೋಮಾವತಿ ಅವರೇ.
7: ಈ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್.
0: ಧನ್ಯವಾದಗಳು, ಧನ್ಯವಾದಗಳು.
7: ಪ್ಲಾಸ್ಟಿಕ್ ನಿರ್ಮೂಲನ ಇದನ್ನೆಲ್ಲ ಪರಿಸರ ಇದಕ್ಕೆ ತುಂಬಾ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೀರಾ. ಮನೆಯೆಲ್ಲ ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೇಡಮ್.
0: ಓಕೆ ಓಕೆ, ಹೇಳಿ ಇವಾಗ ಈ ಕಾರ್ಯಕ್ರಮದ ಈ ವಿಷಯದ ನಿಮ್ಮ ಅಭಿಪ್ರಾಯ ಏನು ವಿಷಯದ ಬಗ್ಗೆ?
7: ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಮೇಡಮ್. ನಮ್ ಮಗನು ಹೇಳ್ತಾ ಇರ್ತಾರೆ ಮೇಡಮ್, ಎಲ್ಲ ಮನೆಯಲ್ಲಿ ಬಂದ್ರೆ ಎಲ್ಲ ವ್ಯರ್ಥ ಆಗ್ತಿರ್ತಾನೆ ಮೇಡಮ್.
0: ಓಕೆ, ಏನೇನು ಏನು ಫಾಲೋ ಮಾಡ್ತಾ ಇದ್ದೀರಾ ನೀವು?
7: ಪ್ಲಾಸ್ಟಿಕ್ ಬಂದ್ರೆ ಎಲ್ಲ ಇದೆ ಮಾಡೋದಿಲ್ಲ ಮೇಡಮ್, ಎಲ್ಲ ಉಪಯೋಗಿಸಲ್ಲ. ಕಪ್ಪು ಶಾಸರ್ ಕಪ್ಪು ಎಲ್ಲ ಇರುತ್ತೆ ಮೇಡಮ್, ಸುಮ್ಮನೆ ನೋಡಕ್ಕೆ ಮೇಡಮ್ ಉಪಯೋಗಿಸ್ಬಾರ್ದಂತೆ. ಬಿಸಿ ಕಾಫಿ ಟೀ ಏನು ಕುಡಿಬಾರ್ದು, ಮತ್ತೆ ನೀರು ಕುಡಿಬಾರ್ದು ಅದರಲ್ಲಿ ಅಂತ ಹೇಳ್ತಾರೆ ಮೇಡಮ್. ಅದಕ್ಕೆ ನಾನು ಎಲ್ಲ ಸ್ಟೀಲ್ ಡಬ್ಬಿ ಉಪಯೋಗಿಸ್ತೀನಿ ಮೇಡಮ್, ಬಾಟಲು ವಾಟರ್ ಬಾಟ್ಲು ಸ್ಟೀಲ್ ಡೇ ಉಪಯೋಗಿಸ್ತೀನಿ ಮೇಡಮ್. ಮತ್ತೆ ಪ್ರಾಣಿಗಳಿಗೆಲ್ಲ ತೊಂದ್ರೆ ಮೇಡಮ್ ಕವರಿಂದ.
0: ಹೌದು ಹೌದು,
7: ಎಲ್ಲ ಅಲ್ಲೇ ಬಿಸಾಕ್ಬಿಡ್ತಾರೆ ಪಾಪ, ಹಸುಗಳೆಲ್ಲ ತಿಂದ್ಬಿಟ್ಟು ಪಾಪ ಇದ್ ಮಾಡುತ್ತೆ ಮೇಡಮ್. ನಾನು ಆಚೆ ಏನಾದ್ರು ಇದ್ರೆ ಎಲ್ಲ ಎತ್ತಿ ಕಸದ ಡಬ್ಬಿಗೆ ಹಾಕ್ತೀನಿ ಮೇಡಮ್, ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಮೇಡಮ್ ಪ್ರೋಗ್ರಾಮ್.
0: ಥ್ಯಾಂಕ್ ಯು, ಧನ್ಯವಾದಗಳು. ಸಂತೋಷ ಆಯ್ತು ಎಲ್ಲ ಕಾರ್ಯಕ್ರಮಗಳನ್ನ ತುಂಬಾ ಪ್ರೀತಿಯಿಂದ ಕೇಳ್ತಾ ಇದ್ದೀರಾ ಅಂತ.
7: ತುಂಬಾ ನನ್ಗೆ ರೇಡಿಯೋ ಮೇಡಮ್, ಟಿವಿ ಅಷ್ಟು ಇಷ್ಟಪಡಲ್ಲ ನಾನು, ರೇಡಿಯೋ ಮಾತ್ರ ತುಂಬಾ ಕೇಳ್ತಾ ಇರ್ತೀನಿ ಮೇಡಮ್.
0: ತುಂಬಾ ಸಂತೋಷ ಸೋಮವತಿ ಅವರೇ, ಖುಷಿ ಆಯ್ತು.
7: ತುಂಬಾ ಇಷ್ಟ ಮೇಡಮ್ ರೇಡಿಯೋ
1: ಆಗ್ಲಿ,
7: ಎಲ್ಲ ಕೆಲಸ ಬಿಟ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಅಂತೂ ಬಂದು ಕೇಳ್ಬಿಟ್ಟೆ ಮತ್ತೆ ಎದ್ದೋಗೋದು ಮೇಡಮ್ ನಮ್.
0: ಓ, ತುಂಬಾ ಒಳ್ಳೆಯ ಒಂದು ಹವ್ಯಾಸವನ್ನ ಇಟ್ಕೊಂಡಿದ್ದೀರಾ, ಆಗ್ಲಿ ಒಳ್ಳೇದಾಗ್ಲಿ. ಹಾಗೆ ಕರೆ ಮಾಡಿದ್ದಕ್ಕೂ ಕೂಡ ಧನ್ಯವಾದಗಳು.
7: ಮೈಸೂರು ಆಕಾಶವಾಣಿ ಅಂದ್ರೆ ತುಂಬಾ ಇಷ್ಟ ಮೇಡಮ್ ನಂಗೆ.
1: ಆಗ್ಲಿ ಸೋಮಾವತಿ ಅವರೇ, ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ಕಾರ.
7: ನಮಸ್ಕಾರ ಮೇಡಮ್.
0: ಓಕೆ, ಮುಂದಿನ ಕರೆಗೆ ಹೋಗೋಕ್ ಮುಂಚೆ ಇವರು ಎಷ್ಟು ಇದ್ರಾಗಿ ಹೇಳಿದ್ರು, ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆನೆ ಮಾಡ್ಬಿಡಿದೀವಿ ನಮ್ಮ ಮನೆಯಲ್ಲಿ, ನಾವು ಬಳಸೋದೇ ಇಲ್ಲ ಅಂತ ಹೇಳಿ. ಈಗ ಕೊನೆಯ ಕರೆ ಯಾರ್ದು ಅಂತ ನೋಡ್ಬಿಡೋಣ. ಹಲೋ ಹಲೋ
8: ಹಲೋ
1: ಹಲೋ
8: ಹಲೋ, ನಮಸ್ತೆ ಮೇಡಮ್.
0: ಚೂರು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ತೀರಾ?
8: ಮಾಡ್ತೀವಿ ಮೇಡಮ್, ಮಾಡ್ತೀವಿ ಮೇಡಮ್, ಮಾಡ್ತೀವಿ. 2 ನಿಮಿಷ, 1 ನಿಮಿಷ.

0: ಏನು ಕರೆ ಕಟ್ಟಾಯಿತು, ತುಂಬ ಎಕೋ
1: ವಾಯ್ಸ್
0: ಬರ್ತಾ
1: ಎಕೋ
0: ಇತ್ತು.
1: ಆಗ್ತಾ ಇದೆ.
0: ಹಾಂ, ಕರೆ ಕಟ್ಟಾಯಿತು, ಇರಲಿ ಪರವಾಗಿಲ್ಲ, ಇದು ಕೊನೆಯ ಕರೆ ಆಗಿತ್ತು, ಸಮಯ ಆಗ್ತಾ ಇದೆ. ಹಾಗೆ ಈಗ ನಾವು ಕೂಡ ನಮ್ಮ ಕೇಳುಗರು ಎಷ್ಟು ಅವರವರ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು
1: ಹೌದು, ಅವ್ರು
0: ಅಲ್ವಾ.
1: ಅದನ್ನೆಲ್ಲ ಹೇಗೆ ಸ್ವತಃ ಅನುಸರಿಸ್ತಾ ಇದ್ರು, ಸ್ಟೀಲ್ ಡಬ್ಬಿಗಳ ಯೂಸ್ ಮಾಡೋದು ಬೇಕು ಅಡುಗೆ ಮನೆಯಲ್ಲಿ, ಪ್ಲಾಸ್ಟಿಕ್ ಬೇಡ, ಈ
0: ಹೌದು
1: ಥರದ್ದೆಲ್ಲ ತಮ್ಮನ್ನು ತಾವು ಬದಲಾಯಿಸ್ಕೊತಾ ಇದ್ದಾರೆ.
0: ಹಾಂ
1: ತುಂಬ ಚೆನ್ನಾಗಿ ಹೇಳಿದರು ಕೇಳುಗರೆಲ್ಲ.
0: ಹೌದು,
1: ಹಾಗೆ
0: ಮೊದಲನೇದಾಗಿ ಕರೆ ಮಾಡಿದ್ರಲ್ಲ ಪಾರ್ವತಿ ಅಂತ ಹೇಳಿ, ಅವರು ಈ ಹಳೇ ಕಾಲದ ಒಂದು ಪದ್ಧತಿ ಎಲ್ಲ ಮತ್ತೆ ಬಂದರೆ ಅವಾಗ ತಂತಾನೇ ಈ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಿ ಹೋಗಿಬಿಡುತ್ತೆ ಅಂತ ಹೇಳಿದರು.
1: ಹೌದು
0: ಅವತ್ತು ಮಹಿಳೆಯರ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಮನುಷ್ಯರಾಗಿ ಪ್ರತಿಯೊಬ್ಬರೂ ಕೂಡ ಯಾರೂ ಪ್ಲಾಸ್ಟಿಕ್ ಅಷ್ಟಾಗಿ ಬಳಸ್ತಾನೇ ಇರಲಿಲ್ಲ. ನೀವು ಹೇಳ್ದಾಗೆ ಟ್ರೈನಲ್ಲಿ ಹೋಗುವಾಗ ಏನು ಬಾಟ್
1: ಸ್ಟೀಲ್
0: ಹಾಂ ಹಾಂ
1: ಡಬ್ಬಿ ತಗೊಂಡು ಹೋಗ್ತಾ ಇದ್ರು.
0: ಸ್ಟೀಲ್ದಲ್ಲ, ಇನ್ನೊಂದು ಈ ಮಿಲ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ, ಬಳಸ್ತಾರಲ್ಲ ಈ ಊಟದ ಡಬ್ಬಿ, ವಾಟರ್ ಕ್ಯಾನು ಅದೆಲ್ಲ, ಆ
1: ಕ್ಯಾರಿಯರ್ ತರದ್ದು.
0: ಹಾಂ,
1: ಹಾಂ, ಸ್ಟೆಪ್ ಬೈ
0: ಬಾಕ್ಸು,
1: ಬಾಕ್ಸ್.
0: ಸ್ಟೆಪ್
1: ಹಾಂ
0: ಬೈ ಸ್ಟೆಪ್ ಬಾಕ್ಸು, ಹಾಗೆ
1: ಹೌದು,
0: ವಾಟರ್ ಬಾಟಲ್ ಕೂಡ ಅದೇ ಥರದ್ದೇ ಇರ್ತಾ
1: ಆ
0: ಇತ್ತು,
1: ಥರದನ್ನು
0: ಆ
1: ತಗೊಂಡು
0: ಥರದನ್ನು
1: ಹೋಗ್ತಾ ಇದ್ರು.
0: ಕ್ಯಾರಿ ಮಾಡ್ತಾ ಇದ್ರು. ಹಾಗೆ ಹಾಲ್ ತರೋದಕ್ಕೆ ಮನೆಯಿಂದನೇ ಕ್ಯಾನ್ ತಗೊಂಡು ಹೋಗ್ತಾ ಇದ್ವಿ,
1: ಹೌದು
0: ಗಾಜಿಂದು ಅದರಲ್ಲೂ
1: ಹೌದು.
0: ಅಲ್ವಾ.
1: ಆಮೇಲೆ ಬಿಂದಿಗೆ ಅಂತ ಹೇಳಿದ್ರು,
0: ಹಾಂ
1: ಸ್ಟೀಲ್ ಬಿಂದಿಗೆ.
0: ಹೌದು,
1: ಆಮೇಲೆ
0: ನಾವು ಪ್ಲಾಸ್ಟಿಕ್
1: ಹಿತ್ತಾಳೆ,
0: ಬಿಂದಿಗೆ ಉಪಯೋಗಿಸ್ತಾನೆ ಇರಲಿಲ್ಲ ಮುಂಚೆ ಎಲ್ಲ, ಅದೆಲ್ಲ
1: ಹೌದು
0: ಆಮೇಲೆ ಬಂದಿದ್ದು,
1: ಹೌದು, ಹಿತ್ತಾಳೆ ಬಿಂದಿಗೆ ಉಪಯೋಗಿಸ್ತಾ
0: ಉಪಯೋಗಿಸ್ತಾ
1: ಇದ್ರು,
0: ಇದ್ವಿ. ಹೌದು,
1: ಸ್ಟೀಲ್ ಬಿಂದಿಗೆ ಇರ್ತಾ ಇತ್ತು. ಆಮೇಲೆ ಅಡುಗೆ ಮನೆಯಲ್ಲೂ ಕೂಡ ನಾವು ಸಾಮಾನೆಲ್ಲ ಹಾಕೋದಕ್ಕೆ ಪ್ಲಾಸ್ಟಿಕ್ ಡಬ್ಬಿಗಳು ಇಟ್ಕೊಂಡ್ಬಿಟ್ಟಿದೀವಲ್ವ, ಬಟ್
0: ಹೌದು
1: ಮುಂಚೆ ಎಲ್ಲ ಸ್ಟೀಲ್ದು ಇರ್ತಾ ಇತ್ತು, ಸ್ಟೀಲ್
0: ಹೌದು
1: ಡಬ್ಬಿನೇ
0: ಹೌದು
1: ಇರ್ತಾ ಇತ್ತಲ್ವಾ.
0: ಹೌದು, ಊಟ ತಿಂಡಿನೂ
1: ಹಾಂ
0: ಬಾಳೆ ಎಲೆನಲ್ಲೇ ಕಟ್ಕೊಡ್ತಾ ಇದ್ರು
1: ಹೌದು
0: ಅಲ್ವಾ,
1: ಹೌದು.
0: ಪ್ಲಾಸ್ಟಿಕ್ ಬಳಕೆ ಅನ್ನೋದೇ ಇರಲಿಲ್ಲ. ಸೊ
1: ಅವಾಗ
0: ಆ ರೀತಿಯ ಒಂದು ಪದ್ಧತಿಗಳು ಇವಾಗ ಮತ್ತೆ
1: ಹಾಂ
0: ವಾಪಸ್ ಬಂದ್ರೆ ಖಂಡಿತವಾಗ್ಲೂ ಈ ಪ್ಲಾಸ್ಟಿಕ್ ನಿರ್ಮೂಲನೆ ಆಗತ್ತೆ,
1: ಆಗತ್ತೆ,
0: ಬಳಕೆನೂ ತುಂಬಾ ಕಡಿಮೆ ಆಗತ್ತೆ.
1: ಜೊತೆಗೆ ನಮ್ಮ ಪ್ರಾಣಿಗಳು ಕೂಡ ಆರೋಗ್ಯವಾಗಿರುತ್ತೆ ಅಂತ ನಮ್ಮ ಕೇಳುಗರು ಬಹಳ
0: ಹಾ,
1: ಕಾಳಜಿಯಿಂದ ಹೇಳಿದ್ದಾರೆ
0: ಖಂಡಿತವಾಗ್ಲೂ
1: ಅಲ್ವಾ.
0: ಪ್ರಕೃತಿಯನ್ನೇ ಉಳಿಸಬೇಕಾಗಿದೆ.
1: ಹೌದು.
0: ಆಗಲಿ, ಈ ಎಲ್ಲ ಸಂದೇಶಗಳೊಂದಿಗೆ, ನಮ್ಮ ಕೇಳುಗರ ಈ ಎಲ್ಲ ಅಭಿಪ್ರಾಯಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಹೇಳಿ ನೇತ್ರ.
1: ಏನು ಗೊತ್ತಾ, ಅವ್ರು ಇನ್ನೊಂದು ಹೇಳಿದರು ಪಾಪ, ನಮ್ದು ಸಪೋಸ್ ನಮಗೆ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಮನೆಗೆ ಬಂದರೆ ಅಥವಾ ನಾವು ಬೀದಿನಲ್ಲೆಲ್ಲಾದರೂ ಪ್ಲಾಸ್ಟಿಕ್ ನೋಡಿದ್ರೆ ಅದನ್ನು ಡ್ರೈ ಕಸಕ್ಕೆ ಸಪ್ರೇಟ್ ಮಾಡಿ ಹಾಕಬೇಕು.
0: ಹೌದು
1: ನೋಡು,
0: ಹೌದು,
1: ಇದು ಕೂಡ ಸಣ್ಣ ಪುಟ್ಟ ಕಾಳಜಿಗಳೇ ಅಲ್ವಾ. ಈ
0: ಖಂಡಿತವಾಗ್ಲೂ
1: ಥರ ನಾವು ನಮ್ಮನ್ನು ನಾವು ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಎಚ್ಚರಿಕೆ ವಹಿಸಿದರೆ ನಿಜಕ್ಕೂ ನಾವು ಕೂಡ ಪ್ರಕೃತಿಗೊಂದು ಕೊಡುಗೆ ಕೊಟ್ಟ ಹಾಗೆ ಆಗುತ್ತಲ್ವಾ. ಸೊ
0: ಖಂಡಿತವಾಗ್ಲೂ,
1: ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದ ಹೇಳಣ್ವಾ.
0: ಹೌದು, ಎಲ್ಲರಿಗೂ ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೆ, ಹಾಗೆ ಏನು ಒಂದಷ್ಟು ಟಿಪ್ಸ್ಗಳನ್ನ ಕೊಟ್ಟಿದ್ದೀರಾ, ಅದಕ್ಕೂ ಕೂಡ ಎಲ್ಲದಕ್ಕೂ ಸೇರಿ ಒಮ್ಮೆ ನಿಮಗೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸಖಿ ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ತಿಂಗಳು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:30:30. ಇದೀಗ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಹುಡುಕುವ ಸಂದರ್ಭದಲ್ಲಿ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಹೊಂದಿರಲೇಬೇಕಾದ ಸಾಫ್ಟ್ ಸ್ಕಿಲ್ಸ್ ಮತ್ತು ಮೂಲಭೂತ ಗುಣಗಳ ಕುರಿತು ಸಾಫ್ಟ್ ಸ್ಕಿಲ್ ಟ್ರೈನರ್ ಮತ್ತು ಕೆರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಶ್ರೀಮತಿ ಅನೋಖಾ ಅನೂಪ್ ಜೈನ್ ಅವರೊಡನೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ.
1: ನಮಸ್ಕಾರ, ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದಲ್ಲ ಒಂದ್ಸಲ ನಾವು ನಮ್ಮ ಜೀವನದಲ್ಲಿ ಜಾಬ್ ಇಂಟರ್ವ್ಯೂ ಅಂತ ಎದುರಿಸಿರ್ತೀವಿ. ಅದರಲ್ಲಿ ಕೆಲವೊಮ್ಮೆ ಯಶಸ್ಸು ಸಿಕ್ಕಿರತ್ತೆ, ಕೆಲವೊಮ್ಮೆ ಯಶಸ್ಸು ಸಿಕ್ಕಿರಲ್ಲ. ಆಗೆಲ್ಲ ಅನ್ಸುತ್ತೆ, ಅರೆ ನಾನು ಕೂಡ ದೊಡ್ಡ ಕಂಪನಿಗಳಲ್ಲಿ ಸೇರ್ಕೋಬೇಕಾಗಿತ್ತು, ನಾನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು, ನನ್ನ ರೆಸ್ಯೂಮೆ ಕೂಡ ತುಂಬ ಚೆನ್ನಾಗಿರಬಹುದಿತ್ತು, ಹೇಗೆ ಮಾಡೋದು ಅಂತೆಲ್ಲ ಪ್ರಶ್ನೆಗಳಿರುತ್ತೆ. ಅಲ್ಲಿಗೆ ಸೇರಿದ ಮೇಲೆ ವರ್ಕ್ ಕಲ್ಚರ್ ಅಂದ್ರೇನು ಅಂತ ತಿಳ್ಕೊಳ್ಳೋ ಕುತೂಹಲನೂ ಇರುತ್ತೆ, ಆದರೆ ಅದರಲ್ಲಿ ಸೋಲ್ತಾ ಇರ್ತೀವಿ. ಖಂಡಿತ ಯೋಚನೆ ಬೇಡ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಎಲ್ಲ ಸಂಶಯಗಳಿಗೆ ಉತ್ತರ ಕೊಡೋದಕ್ಕೆ ಅಂತ ನಮ್ಮ ಜೊತೆಗಿದ್ದಾರೆ ಸಾಫ್ಟ್ ಸ್ಕಿಲ್ ಟ್ರೈನರ್ ಮತ್ತು ಕರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಅನೋಖಾ ಅನೂಪ್ ಜೈನ್ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ.

0: ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಅತ್ಯಂತ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್.
0: ನೀವು ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಮತ್ತು ಕೆರಿಯರ್ ಎಂಪವರ್ಮೆಂಟ್ ಕೋಚ್ ಅಂತ ಹೇಳಿದ್ರಿ. ಈ ಕೋಚ್ ಅನ್ನೋಂತಹ ವೃತ್ತಿಗೆ ಬರೋದಕ್ಕೆ ನಿಮಗೆ ಪ್ರೇರಣೆ ಅಥವಾ ನಿಮ್ಮ ಜೀವನದಲ್ಲಿ ಯಾವ ಘಟನೆ ಹೀಗೆ ಕೋಚ್ ಆಗೋದಕ್ಕೆ ಪ್ರೇರೇಪಿಸ್ತು?
1: ಥ್ಯಾಂಕ್ ಯು ಸೋ ಮಚ್. ನನ್ನ ಓಲ್ಡ್ ಎಕ್ಸ್ಪೀರಿಯನ್ಸ್ಗೆ ಹೋಗ್ತಾ ಇದ್ದೀನಿ. ಡೆಫಿನೆಟ್ಲಿ ದೆರ್ ಇಸ್ ಒನ್ ಪಾಯಿಂಟ್ ನನ್ನ ಈ ಮಟ್ಟಿಗೆ ತಗೊಂಬಂದಿದ್ದು ಅಥವಾ ಇದನ್ನ ಸ್ಟಾರ್ಟ್ ಮಾಡಕ್ಕೆ ಪ್ರೇರೇಪಿಸಿದ್ದು ಅಂತಂದ್ರೆ, ನನಗೆ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಎಲ್ಲರೂ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಅದನ್ನೇ ಮನೇಲಿ ಹೇಳ್ತಾ ಇದ್ರು. ಇಲ್ಲಾಂದ್ರೆ ಗೌರ್ಮೆಂಟ್ ಜಾಬ್, IAS ಆಫೀಸರ್ ಅಂತದ್ದೇ ಹೇಳ್ತಾ ಇದ್ರು. ಬಟ್ ಐ ವಾಸ್ ವೆರಿ ಶೋರ್ ನಂಗೆ ಅದೆಲ್ಲ ಮಾಡಕ್ ಇಷ್ಟ ಇರಲಿಲ್ಲ. ನನಗೆ ಜನಕ್ಕೆ ಹೆಲ್ಪ್ ಮಾಡ್ಬೇಕು, ಬಿಕಾಸ್ ನಾನು ಒಂದು ಸಣ್ಣ ಊರಿಂದ ಬಂದಿದ್ದು, ಹಾಸನ್ ಅವಳು. ನನಗೆ ಏನಾದರೂ ಮಾಡ್ಬೇಕು, ಏನಾದರೂ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು, ಅದೊಂದೇ ಗೊತ್ತಿದ್ದು. ಬಟ್ ಆಮೇಲೆ ನಂದು ಎಜುಕೇಷನ್ ಆದ್ಮೇಲೆ ಒಂದು ರೆಕ್ರೂಟ್ಮೆಂಟ್ ಫೀಲ್ಡ್ HR ಆದೆ. ಆ HR ಏನಕ್ಕಾದೆ ಅದನ್ನ ಪ್ರಾಬಬ್ಲಿ ಮಾತಾಡ್ತಾ ಅದನ್ನು ಹೇಳ್ತೀನಿ. ಸೊ ಆ HR ಫೀಲ್ಡ್ ಅಲ್ಲಿ ಇರಬೇಕಾದ್ರೆ ನನಗೆ ಒಂದು 8 ವರ್ಷ ಒಳ್ಳೊಳ್ಳೆ ಕಂಪನೀಸ್ ಅಲ್ಲಿ ನನಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಇನ್ಫೋಸಿಸ್, ವಾಲ್ಟ್ ಡಿಸ್ನಿ, ವೀಸಾ, ಆ ಥರದ್ರಲ್ಲೆಲ್ಲ. ಸೊ ಇಂಟರ್ವ್ಯೂ ತಗೋಬೇಕಾದ್ರೆ ಅಲ್ಲಿ ಫ್ರೆಷರ್ಸ್ ಇರ್ತಾರಲ್ಲ, ಅವರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ರು. ನನ್ಗೆ ಇಂಟರ್ವ್ಯೂ ತಗೋಬೇಕಾದ್ರೆ ಗೊತ್ತಾಗ್ತಿತ್ತು, ಓಕೆ ದಿಸ್ ಕ್ಯಾಂಡಿಡೇಟ್ ಇಸ್ ವೆರಿ ಗುಡ್ ಅಟ್ ಸಮ್ಥಿಂಗ್, ಅವ್ರಿಗೆ ಒಳ್ಳೆ ಗೋಲ್ ಇದೆ, ನನ್ ಕಾರ್ಪೊರೇಟ್ಗೆ ಬರಬೇಕು ಅನ್ನೋ ಆಸಕ್ತಿ ತುಂಬಾ ಇದೆ. ಬಟ್ ಅವರಲ್ಲಿ ಸ್ಕಿಲ್ ಗ್ಯಾಪ್ ಇದೆ ಅನ್ನೋದು ಗೊತ್ತಾಯ್ತು ನಂಗೆ. ಕಮ್ಯುನಿಕೇಷನ್, ಕಾನ್ಫಿಡೆನ್ಸ್ ಇರಲ್ಲ. ಇಂಟರ್ವ್ಯೂ ಅಂದಿದ ತಕ್ಷಣ ಫುಲ್ ಅವ್ರ ಮೇಲೆ ಡೌಟ್ ಪಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಬೇರೆಯವ್ರನ್ನೆಲ್ಲ ನೋಡಿ. ಸೊ ಎಕ್ಸ್ಪೀರಿಯನ್ಸ್ ಇಂದ ನಾನೇನ್ ಅನ್ಕೊಂಡೆ, ಓಕೆ ನಾನು ಈ ಕರಿಯರ್ನ ಸ್ಟಾಪ್ ಮಾಡಿ ಈ ಮಕ್ಳಿಗೆ ನಾನು ಹೆಲ್ಪ್ ಮಾಡಬೇಕು. ನಾನು ಒಂದು ಸಣ್ಣ ಊರಿಂದ ಬಂದು, ಒಂದು ಸಣ್ಣ ಊರ್ ಅಂದ ತಕ್ಷಣ ಬಾವಿಲಿರೋ ಕಪ್ಪೆ ತರ ಇರ್ತೀವಿ ನಾವು, ನಮ್ಗೆ ಹೊರಗಡೆ ಪ್ರಪಂಚ ಗೊತ್ತಿರಲ್ಲ. ಹೊರಗಡೆ ಪ್ರಪಂಚ ನೋಡಿದ ತಕ್ಷಣ ಹೆದರ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅಯ್ಯೋ ಅವ್ರಿಗೆಲ್ಲ ಗೊತ್ತಿದೆ, ನನಗೇನೂ ಗೊತ್ತಿಲ್ಲ ಅನ್ನೋ ತರ ಆಗೋಗ್ಬಿಡ್ತೀವಿ. ನಾನು ಆ ಮೈಂಡ್ ಸೆಟ್ ಇಂದ ಬಂದಿರೋಳು, ಒಳ್ಳೊಳ್ಳೆ ಕಂಪನಿಲಿ ನಾನು ವರ್ಕ್ ಮಾಡಿದೀನಿ ಅಂತಂದ್ರೆ ನನಗೆ ಆಗತ್ತೆ ಅಂದ್ರೆ ಬೇರೆಯವ್ರಿಗೂ ಆಗೇ ಆಗತ್ತೆ. ಸೊ ಅದಕ್ಕೆ ನಾನು ಅವ್ರಿಗೆ ಕೋಚ್ ಮಾಡ್ಬೇಕು ಅದ್ರ ಮೇಲೆ ಯಾವ ತರ ಪ್ರಿಪೇರ್ ಆಗ್ಬೇಕು ಒಂದ್ ಇಂಟರ್ವ್ಯೂ ಅಂತಂದ್ರೆ. ಒಂದ್ ದೊಡ್ಡ ಕಂಪನಿಗೆ ಹೋಗ್ಬೇಕು ಅಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ತರ ಇಟ್ಕೊಬೇಕು, ಮೈಂಡ್ ಸೆಟ್ಟೇ ಎಲ್ಲ. ಸೊ ಅದನ್ನ ಯಾವ ತರ ಬಿಲ್ಡ್ ಮಾಡ್ಕೋಬೇಕು ಅಂತ ಆ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಇವತ್ತು ಸ್ಟೂಡೆಂಟ್ಸ್ ಗೆಲ್ಲ ಹೆಲ್ಪ್ ಮಾಡ್ಬೇಕು ಅಂತ ಈ ವೃತ್ತಿ ಸ್ಟಾರ್ಟ್ ಮಾಡಿದೀನಿ.
0: ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ 21-22 ವರ್ಷಗಳ ಕಾಲ ಓದಿದಂಥದ್ದಕ್ಕಿಂತ ಹೆಚ್ಚು ಮುಖ್ಯ ಆ ಸಂದರ್ಶನಕ್ಕಾಗ್ಲಿ ಮುಂದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ತಯಾರಿಗೇನೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು. ಯಾಕಂದ್ರೆ ಆ ಓದಿನ ಅಷ್ಟೂ ಸಾರವನ್ನ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಹಾಗಾಗಿ ಅಂದ್ರೆ ನೀವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇದೆ. ಆತರ ಕಂಪನಿಗಳಿಗೆ ಕೆಲಸಕ್ಕೆ ಹೋಗುವಂತಹ ಮುಂಚೆ ವಿದ್ಯಾರ್ಥಿಗಳಲ್ಲಿ ಇರಬೇಕಾದಂತಹ 1 ಮನಸ್ಥಿತಿ, ಮೈಂಡ್ ಸೆಟ್ ಅಂದ್ರೆ ಹೇಗಿರಬೇಕು?
1: ವಿಲ್ಲಿಂಗ್ನೆಸ್ ಟು ಲರ್ನ್. ನಾನು ಕಲಿಬೇಕು, ಗೋಲ್ ಇರಬೇಕು ಲೈಫಲ್ಲಿ. ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದೊಂದ್ ಕಡೆ ಇದ್ರೆ, ದುಡ್ಡು ಮಾಡ್ಬೇಕು ಅನ್ನೋದು ಒಂದ್ ಕಡೆ ಇದ್ದೇ ಇರುತ್ತೆ. ಅದಕ್ಕೆ ನಾನು ಏನೆಲ್ಲ ಸ್ಕಿಲ್ ಸೆಟ್ನ ನಾನು ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ನನ್ನ ಲೈಫಲ್ಲಿ ದೊಡ್ಡ ಕಂಪನಿಗೆ ವರ್ಕ್ ಮಾಡ್ಬೇಕು ಅದೇನು ತಪ್ಪಲ್ಲ, ಇರಬೇಕು ಆ ಗೋಲ್ ಇರಬೇಕು, ಆ ಮೈಂಡ್ ಸೆಟ್ ಇರಬೇಕು. ನಾನು ಕಲಿಬೇಕು, ನಾನೀಗ ಹೆಂಗಿದ್ದೀನಿ ಹಂಗೆ ಆಕ್ಸೆಪ್ಟ್ ಮಾಡ್ಬಿಡಿ ಅಂದ್ರೆ ಯಾರೂ ಮಾಡೋದಿಲ್ಲ. ಆಮೇಲೆ ಫೋಕಸ್ ಇರಬೇಕು, ನಾನು ಕಲಿತಾ ಇರಬೇಕು. ಇವತ್ತು ನಾನು ಸಾಫ್ಟ್ ಸ್ಕಿಲ್ ಟ್ರೈನರ್ ಆಗಿದ್ದೀನಿ ಅಂತಂದ್ರೆ, ನಾನು ಸುಮ್ಮನೆ ಹಿಂಗೆ ಇದ್ದುಬಿಟ್ರೆ ನನ್ನ ಸಾಫ್ಟ್ ಸ್ಕಿಲ್ ಟ್ರೈನರ್ ಅನ್ನಲ್ಲ. ನನ್ನಲ್ಲೂ ನಾನು ಇಂಪ್ರೂವ್ಮೆಂಟ್ ಎವ್ರಿ ಡೇ ಲರ್ನಿಂಗ್ಸ್ ಇದ್ದೇ ಇರುತ್ತೆ. ಏನಾದ್ರು ಒಂದು ಕಲಿತಾನೆ ಇರ್ತೀನಿ, ಸರ್ಟಿಫಿಕೇಶನ್ಸ್ ಮಾಡ್ಕೋತಾ ಇರ್ತೀನಿ. ಬಿಕಾಸ್ ಇನ್ನೊಬ್ರಿಗೆ ಟೀಚ್ ಮಾಡಬೇಕು ಅಂದ್ರೆ ನಾನು ಅದಕ್ಕಿಂತ ಮೇಲ್ ಇರಬೇಕು. ಸೊ ಅದೇ ತರ ಅವರು ಆ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ವಿಲ್ಲಿಂಗ್ನೆಸ್ ಟು ಲರ್ನ್ ಇರಬೇಕು, ಮತ್ತೆ ಗ್ರೋತ್ ಮೈಂಡ್ ಸೆಟ್ ತುಂಬಾ ಇರಬೇಕು. ಈಗ ಯಾರೋ ಫೀಡ್ಬ್ಯಾಕ್ ಕೊಡ್ತಾರೆ, ಒಂದ್ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್, ಅದ್ರಲ್ಲಿ ಅವ್ರು ಪ್ರಾಬಬ್ಲಿ ರಿಜೆಕ್ಟ್ ಆಗಿರ್ತಾರೆ. ಏನಕ್ಕೆ ಅಂತ ಗೊತ್ತಿರಲ್ಲ, ಕೇಳಿ HR-ನ, ಏನಕ್ಕೆ ನಾನು ರಿಜೆಕ್ಟ್ ಆದೆ? ನೀವು ಫೀಡ್ಬ್ಯಾಕ್ ಕೊಟ್ರೆ ನನಗೆ ಹೆಲ್ಪ್ ಆಗುತ್ತೆ ಮುಂದೆ ಕಲಿಯೋದಕ್ಕೆ ಅಂತ. ಅವ್ರು ಹೇಳ್ತಾರೆ ನೋಡಿ ಇಂತಿಂಥದ್ದು ಮಾಡಿದೆ, ಪ್ರಾಬಬ್ಲಿ ಕಮ್ಯುನಿಕೇಶನ್ ಇರಲ್ಲ, ಅಥವಾ ಟೆಲ್ ಮೀ ಅಬೌಟ್ ಯೋರ್ ಸೆಲ್ಫ್ ಅದೊಂಥರ ಹೆಂಗಾಗೋಗಿದೆ ಅಂತಂದ್ರೆ, ಎಲ್ಲರೂ ಏನ್ ಹೇಳ್ಬೇಕಪ್ಪ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅಲ್ಲಿ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಹಾಯ್ ಮೈ ನೇಮ್ ಈಸ್ ಅನೋಖ, ಐ ಆಮ್ ಫ್ರಮ್ ಮೈಸೂರ್, ಐ ಆಮ್ MBA ಗ್ರಾಜ್ಯುಯೇಟ್, ಅಷ್ಟೇ ಹೇಳ್ತಾರೆ. ಅಷ್ಟರಲ್ಲಿ HR-ಗೆ ಏನ್ ಗೊತ್ತಾಗುತ್ತೆ? ಫೀಡ್ಬ್ಯಾಕ್ ತಗೊಂಡು ಲರ್ನ್ ಮಾಡಿ, ಓಕೆ ನೆಕ್ಸ್ಟ್ ಏನ್ ಹೇಳ್ಬೇಕು, ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ಬೇಕು, ಇಂಟರ್ನ್ಶಿಪ್ ಏನ್ ಮಾಡದೆ ಹೇಳ್ಬೇಕು, ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಯಾವ ತರ ಚಾಲೆಂಜಸ್ ಎಲ್ಲ ಬಂತು ಎಕ್ಸ್ಪ್ಲೈನ್ ಮಾಡಿ, ನಿಮ್ ಬಗ್ಗೆ ನೀವು ಮಾತಾಡ್ಬೇಕು ಆ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅಲ್ಲಿ. ಅದೇ ಬೇರೆಯವ್ರ ಫೀಡ್ಬ್ಯಾಕ್ ಕೊಟ್ಟಾಗ ನಾವ್ ಅದನ್ನ ಒಫೆಂಡ್ ಆಗ್ಬಾರ್ದು, ಅಯ್ಯೋ ನೋಡ್ದ ಯಾವ ತರ ನನಗೆ ಹೇಳ್ಬಿಟ್ರು ಆ ತರ ಹೇಳ್ದಲೆ, ಓಕೆ ನಾನೇನ್ ಕಲಿಯೋದಿದೆ ಅದನ್ನ ನಾವು ಕಲ್ತಾಗ, ಆ ತರ ಆಟಿಟ್ಯೂಡ್ ಅಳವಡಿಸ್ಕೊಂಡಾಗ ಡೆಫಿನೆಟ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ಅಚೀವ್ ಮಾಡೇ ಮಾಡ್ತೀವಿ.
0: ಆದ್ರೆ ನೀವ್ ಹೇಳಿದ್ರಿ ಅದನ್ನ ಕಲಿಬೇಕು ಅಂತ ಹೇಳಿ, ಅವ್ರ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಈ 21-22 ವರ್ಷಗಳ ಎಜುಕೇಶನ್ ಅನ್ನೋ ಅಂಥದ್ದೇನಿದೆ ಅಲ್ಲಿ

0: ಮಾಡ್ತಾರೆ ಅಂತ ಅಂದ್ರೆ, ನಾಳೆ ಇಂಟರ್ವ್ಯೂ ಇದೆ ಅಂದ್ರೆ ಇವತ್ತು ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಡುಗೆ ಸಮೇತ ಆತರ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾವು ಎಷ್ಟು ಬೇಗ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಅದಕ್ಕೆ ಗೋಲ್ ಸೆಟ್ಟಿಂಗ್ ಅಂತ ಹೇಳಿದೆ, ಈವನ್ ಸಣ್ಣ ಮಕ್ಕಳು ಕೂಡ ಗೋಲ್ ಸೆಟ್ಟಿಂಗ್ ಇಟ್ಕೊಬೇಕು. ಫಾರ್ ಎಕ್ಸಾಂಪಲ್, ಇಂಜಿನಿಯರ್ ಆಗಬೇಕು, ಆ ಇಂಜಿನಿಯರ್ ಆಗಕ್ಕೆ ನಾನು ಏನೇನೆಲ್ಲ ಮಾಡಬೇಕು ಅಂತ ಒಂದು ಸ್ಕೂಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಅವ್ನು ಡೆಫಿನೆಟ್ಲಿ ಇಂಜಿನಿಯರ್ ಆಗೇ ಆಗ್ತಾನೆ. ನಮ್ದು ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ, ಓದಬೇಕು ಓದಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಷ್ಟೇ ಇರುತ್ತೆ. ಮಕ್ಕಳೇನ್ ಮಾಡ್ತಾರೆ, ಬರೀ ಮಾರ್ಕ್ಸ್ ತಗೋ ಅಷ್ಟೇ. ಅವ್ರ ಕಾನ್ಸಂಟ್ರೇಷನ್ 100-99 ತೆಗಿಬೇಕು, 100-100 ತೆಗಿಬೇಕು ಇರುತ್ತೆ. ಆಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಅದೇ ದೊಡ್ಡ ತಪ್ಪು ಮಾಡೋದು. ಇವಾಗ ಮಾರ್ಕ್ಸೇ ಎಲ್ಲ ಅಲ್ಲ, ಆ ಕಾಲ ಮುಗೀತು. ನಮ್ದು ಸಾಫ್ಟ್ ಸ್ಕಿಲ್ ಅಂತ ಏನಿದೆ, ದಟ್ ಇಸ್ ಅ ಲೈಫ್ ಸ್ಕಿಲ್. ಅದನ್ನ ನಾವು ಅಳವಡಿಸ್ಕೊಂತಾ ಹೋಗ್ಬೇಕು. ಕಮ್ಯುನಿಕೇಶನ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವರ್ಕ್ ಪ್ಲೇಸ್ ಎಟಿಕೆಟ್ ಆಗಿರ್ಬೋದು, ಅದನ್ನ ನಾವು ಮನೆಯಿಂದನೇ ಕಲಿಬೇಕು. ಯಾವ ತರ ಅಂತಂದ್ರೆ, ಇವಾಗ ಕಮ್ಯುನಿಕೇಶನ್ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎಫೆಕ್ಟಿವ್ ಕಮ್ಯುನಿಕೇಶನ್ ಯಾವ ತರ ಇರಬೇಕು. ಇವಾಗ ಇಲ್ಲೊಂದು ಟೇಬಲ್ ಇದೆ, ಟೇಬಲ್ ಮೇಲೆ ಒಂದು ರಿಮೋಟ್ ಇದೆ. ನಾವೇನ್ ಮಾಡ್ತೀವಿ, ಏ ಅಲ್ಲಿ ಇದೆಯಲ್ಲ ಅದೇನೋ ಕೊಡಿಲಿ ಅಂತ ಹೇಳೋದಕ್ಕು, ಟೇಬಲ್ ಮೇಲೆ ಬ್ಲ್ಯಾಕ್ ಕಲರ್ದು ಆ ಟಿವಿ ಆಪರೇಟ್ ಮಾಡೋದು ಇದೆಯಲ್ಲ ಅದನ್ನ ಕೊಡಿಲಿ ಅಂದ ತಕ್ಷಣ ಫಸ್ಟ್ ಟೇಬಲ್ ನೋಡ್ತೀವಿ, ಬ್ಲ್ಯಾಕ್ ಕಲರ್ ಏನಿದೆ ಅದ್ರ ಮೇಲೆ ಅನ್ನೋದು ನೋಡ್ತೀವಿ. ದಟ್ ಈಸ್ ಎಫೆಕ್ಟಿವ್ ಕಮ್ಯುನಿಕೇಶನ್. ನಾವು ಅದನ್ನ ಮನೆಯಿಂದನೇ ಕಲ್ತ್ಕೊಬೇಕು. ಇವಾಗ ಪೇರೆಂಟ್ಸ್ ಕೇಳ್ತಾರೆ, ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ, ಏ ನಂಗೆ ಏನೋ ಮಾಡ್ಬೇಕು ಅನ್ನೋದು ಇದೆ ಕಣಮ್ಮ ತಲೆಯಲ್ಲಿ, ಅದೇನೋ ಬಿಡು ನಿಂಗೆ ಅರ್ಥ ಆಗಲ್ಲ. ಅರ್ಥ ಮಾಡಿಸಿ ಅವ್ರಿಗೆ, ಅವರ ಪ್ಲೇಸ್ ಅಲ್ಲಿ ನಿಂತ್ಕೊಂಡು, ಓಕೆ ನಮ್ಮಅಮ್ಮ ಇವಾಗ ಇಷ್ಟು ಓದಿದೆ, ಅವ್ರಿಗೆ ಸಮಾಜ ಜ್ಞಾನ ಇರೋದಿಲ್ಲ, ಅವ್ರಿಗೆ ನಾನು ಯಾವ ತರ ಅರ್ಥ ಮಾಡಿಸ್ಬೋದು, ಆ ಥರ ಪ್ರಾಕ್ಟಿಸ್ ಮಾಡಿ. ಅದು ಹೆಂಗೆ ನಿಮಗೆ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಅಂದ್ರೆ, ಇವಾಗ ನಾನು ನನ್ಗೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಲ್ಲ, ನಾನೇನ್ ಮಾಡ್ತೀನಿ, ಪ್ಲೀಸ್ ಫೈಂಡ್ ದ ಅಟ್ಯಾಚ್ಡ್ ಇಮೇಲ್ ಅಥವಾ ಪ್ಲೀಸ್ ಫೈಂಡ್ ಅಟ್ಯಾಚ್ ಡಾಕ್ಯುಮೆಂಟ್ ಅಂತ ಕಳಿಸ್ತೀನಿ. ಆ ಕಡೆ ರಿಸೀವರ್ ಏನಪ್ಪ ನೀನು ಕಳಿಸಿದ್ಯಾ ಡಾಕ್ಯುಮೆಂಟು, ನಾನು ಏನ್ ಮಾಡ್ಲಿ ಇದನ್ನ ಇಟ್ಕೊಂಡು, ಅದೇ ನೀನು ಪ್ಲೀಸ್ ಫೈಂಡ್ ದ ಅಟ್ಯಾಚ್ ಡಾಕ್ಯುಮೆಂಟ್ ಅಂಡ್ ರಿವ್ಯೂ ಇಫ್ ದರ್ ಇಸ್ ಎನಿ ರಿಕ್ವೈರ್ಮೆಂಟ್ ಆರ್ ಇಫ್ ಐ ಹ್ಯಾವ್ ಮೇಡ್ ಎನಿ ಮಿಸ್ಟೇಕ್ಸ್, ಅದನ್ನ ನನಗೆ ಹೇಳಿ ಅಂತ ನೀಟಾಗಿ ಬರೆದ್ರೆ ಅವಾಗ ಅವನಿಗೆ ಗೊತ್ತಾಗುತ್ತೆ, ಓಕೆ ನಾನು ಇದನ್ನ ರಿವ್ಯೂ ಮಾಡಬೇಕು, ಇದರಲ್ಲಿ ಏನಾದ್ರು ತಪ್ಪಿದೆಯಾ ನೋಡಬೇಕು ಅಂತ ರಿಸೀವರಿಗೆ ಗೊತ್ತಾಗುತ್ತೆ. ಸೊ ಈಗಿನ ಮಕ್ಕಳು ಏನನ್ಕೋತಾರೆ, ಕಮ್ಯುನಿಕೇಶನ್ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ತಪ್ಪರ್ಥ ಮಾಡ್ಕೋತಾರೆ. ಓ ನನಗೆ ಕಮ್ಯುನಿಕೇಶನ್ ಇಲ್ಲ, ಕಮ್ಯುನಿಕೇಶನ್ ಇಲ್ಲ. ಕಮ್ಯುನಿಕೇಷನ್ನು ಮಾತು ಬರ್ದೇ ಇರೋರು ಕಮ್ಯುನಿಕೇಟ್ ಮಾಡ್ತಾರೆ. ಹೆಂಗೆ? ಜೆಸ್ಚರ್ ಅಲ್ಲಿ ಅವರು ಆಕ್ಷನ್ ಮಾಡೋ ಮುಖಾಂತರ ಪ್ರಾಣಿಗಳು ಕಮ್ಯುನಿಕೇಟ್ ಮಾಡ್ತವೆ. ಹೌದಲ್ವಾ? ನಾವು ಎಸ್ಪೆಷಲಿ ರೂರಲ್ ಏರಿಯಾಸ್ ಇಂದ ಬಂದಿರೋ ಸ್ಟೂಡೆಂಟ್ಸ್, ಅವರೆಲ್ಲರಿಗೂ ಲೋ ಕಾನ್ಫಿಡೆನ್ಸ್ ಇರೋದೇ ಈ ಕಮ್ಯುನಿಕೇಶನ್ ಇದರಿಂದ. ಬಿಕಾಸ್ ಅವರು ಕಮ್ಯುನಿಕೇಶನ್ ಅಂದ್ರೆ ಇಂಗ್ಲಿಷ್, ನಂಗೆ ಇಂಗ್ಲಿಷ್ ಬರಲ್ಲ ಅದಕ್ಕೆ ಕಮ್ಯುನಿಕೇಶನ್ ಬರಲ್ಲ, ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ, ನಾವು ಇಂಗ್ಲಿಷ್ ನ ಕಲ್ತ್ಕೊಳ್ಳಿ. ಅದು ಯಾವಾಗಿಂದ? ನಾಳೆ ಇಂಟರ್ವ್ಯೂ ಇದೆ, ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ ಇವತ್ತಿಂದ ಪ್ರಾಕ್ಟಿಸ್ ಮಾಡೋದ? ಖಂಡಿತ ಬರಲ್ಲ. ಅದಕ್ಕೆ ನೀವು ಯಾವಾಗ ಎಜುಕೇಶನ್ ಅನ್ನೋದೊಂದು ಸ್ಟಾರ್ಟ್ ಮಾಡ್ತೀರಾ, ನೀವು ಯಾವಾಗ ಈ ಗೋಲ್ ಬರ್ಕೊಂತೀರಾ, ಅವಾಗ್ಲಿಂದ ಓಕೆ ನಾನು ಈ ಗೋಲ್ ಅಚೀವ್ ಮಾಡಕ್ಕೆ ನಾನು ಏನ್ ಮಾಡ್ಬೇಕು, ಅದನ್ನೆಲ್ಲ ನಾವು ಸ್ಟಾರ್ಟ್ ಮಾಡಿ ಕಲಿತಾ ಹೋಗ್ತೀವಿ.
1: ಮುಂದಿನ ನನ್ನ ಪ್ರಶ್ನೆ ಅದೇ ಆಗಿತ್ತು. ಯಾಕೆಂದ್ರೆ ಐಟಿ ಫೀಲ್ಡ್ ಅಂದ ಕೂಡ್ಲೇನೆ ಹಳ್ಳಿ ಮಕ್ಕಳು ಅಥವಾ ತೀರಾ ನಗರಕ್ಕೆ ಅಂಟ್ಕೊಂಡಿರುವಂತಹ ಹಳ್ಳಿಗಳಿಂದ ಬಂದಂತಹ ಮಕ್ಕಳಿಗೆ, ಓ ಇದು ನನಗಲ್ಲ ಬಿಡು, ಇದು ನನಗ್ ಸಿಗದೆ ಇರುವಂತಹ ಹುಳಿ ಹಣ್ಣು ಅಂತ ಹೇಳಿ ಬಿಟ್ಬಿಡೋ ಸಾಧ್ಯತೆಗಳು ಹೆಚ್ಚಿರುತ್ತೆ.
0: ಹೌದು,
1: ನೀವ್ ಈಗಾಗ್ಲೇನೆ 300-ಕ್ಕೂ ಹೆಚ್ಚು ಪದವೀಧರರಿಗೆ ತರಬೇತಿಯನ್ನ ಕೂಡ ಕೊಟ್ಟಿರ್ತೀರಿ. ಈ ರೀತಿಯ ಹಿನ್ನೆಲೆಯಿಂದ ಬಂದಂತಹ ವಿದ್ಯಾರ್ಥಿಗಳು ಅದ್ರೊಳಗಿರ್ತಾರೆ, ಅಂಥವರಿಗೆ ನೀವು ವರ್ಕ್ ಪ್ಲೇಸ್ ರೆಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವ ರೀತಿನಲ್ಲಿ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತೀರಾ?
0: ನಾನು ಫಸ್ಟೇ ಹೇಳ್ದಂಗೆನೆ, ಇವಾಗ ಬಿಇ ಮಾಡಿದ್ರೆ ನಾನು ಇಂಥದ್ದೇ ಫೀಲ್ಡ್ಗೆ ಹೋಗ್ಲೇಬೇಕು, ಅಥವಾ ಬಿ ಕಾಮ್ ಓದಿದ್ರೆ ಇಂಥದ್ದೇ ಕೆಲಸ, ಆ ಥರ ಯಾವುದು ಇವಾಗ ವರ್ಕ್ ಆಗಲ್ಲ. ಸಾಫ್ಟ್ ಸ್ಕಿಲ್ ಅನ್ನೋದೇನಿದೆ, ಇವಾಗ ಮಾರ್ಕ್ಸ್ ಅನ್ನೋದು ಯಾರೂ ನೋಡಲ್ಲ. ನಾನೇ ಎಷ್ಟು ಜನನ ಹೈಯರ್ ಮಾಡಿದ್ದೀನಿ, ಬಿ ಕಾಮ್ ಮಾಡಿರೋರ್ನ ಐ ಟಿಗೆ ನಾನು ಹೈಯರ್ ಮಾಡಿದ್ದೀನಿ. ಯಾಕೆಂದ್ರೆ ಬೇಸಿಕ್ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು. ಸೊ ಯಾವುದೇ ಇದಕ್ಕಾದ್ರೂ ಬೇಸಿಕ್ ಸ್ಕಿಲ್ ಗೊತ್ತಿರಬೇಕು ಫಾರ್ ಅ ಫ್ರೆಷರ್. ಅದು ಗೊತ್ತಿದ್ರೆ ನಿಂದು ಬ್ಯಾಕ್ಗ್ರೌಂಡ್ ಏನೇ ಆಗಿರಲಿ ನಾವು ನಿನ್ನ ತಗೊಳ್ತೀವಿ. ಸೊ ಅದ್ರ ಜೊತೆಗೆ ವಿಲ್ಲಿಂಗ್ನೆಸ್ ಟು ಲರ್ನ್ ಅಂತೇನೆ, ನಾನು ಕಲಿಬೇಕು, ನಾನು ಏನಾದ್ರು ಮಾಡಬೇಕು ಅನ್ನೋದು ನಿಮ್ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ನಮ್ಗೂ. ಅದೇ ತರ ನಮ್ ಇಂಟರ್ವ್ಯೂ ಇರುತ್ತೆ. ಸೊ ಅದಿದ್ದಾಗ ಆಟೋಮೆಟಿಕ್ ಆಗಿ ನೀವು ಒಳಗ್ ಬರ್ತೀರಾ. ವರ್ಕ್ ಪ್ಲೇಸ್ ಎಟಿಕೆಟ್ ಅನ್ನೋದಾಗಿರ್ಬೋದು, ಅದೆಲ್ಲ ಈ ಸಾಫ್ಟ್ ಸ್ಕಿಲ್ಗೆ ಒಂಥರ ಅಂಟ್ಕೊಂಡಿರಂಗೆ ಎಲ್ಲ ಜೊತೆ ಆಗಿ ಹೋಗೋದು. ಸೊ ಅದಕ್ಕೆ ಲೈಫ್ ಸ್ಕಿಲ್ ಅದು. ಈಗ ಎಷ್ಟೊಂದ್ ಜನ ಇಂಟರ್ವ್ಯೂಗ್ ಬರ್ಬೇಕಾದ್ರೆ ಸರಿಯಾಗಿ ಡ್ರೆಸ್ ಕೋಡ್ ಇರೋದಿಲ್ಲ. ಏ ಪರವಾಗಿಲ್ಲ ಬಿಡು, ಇಂಟರ್ವ್ಯೂ ತಾನೇ ಬೇಸಿಕ್ ಅದು, ಅದ್ರಲ್ಲಿ ಇನ್ನೇನು ಕೇಳ್ತಾರೆ, ರೆಸ್ಯೂಮೆ ಕೊಡೋದು, ಏನೋ ಪ್ರಶ್ನೆ ಕೇಳ್ತಾರೆ, ಬರೋದು, ಆ ಥರ ಇರುತ್ತೆ. ನೀವು ಫಸ್ಟ್ ನೋಡಿದಾಗ ಒಂದು ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗೋದೇ ನಮ್ಮ ಡ್ರೆಸ್ ಮೂಲಕ. ನಾವು ಯಾವ ಥರ ಇನ್ನೊಂದು ಪರ್ಸನ್ಗೆ ನೋಡಿದಾಗ ನಾವು ಹೆಂಗೆ ರೆಡಿ ಆಗಿರ್ತೀವಿ, ತಲೆನೇ ಬಾಚ್ಕೊಳ್ದಲೆ ಅಥವಾ ಫುಲ್ಲು ಬೆವ್ತ್ಕೊಂಡು ಬಂದಿರ್ತಾರೆ, ಹೋಗಿ ಒಂದು ಸೆಕೆಂಡ್ ರೆಡಿ ಆಗೋಕ್ಕೂ ಅವರು ಇದು ಮಾಡೋದಿಲ್ಲ.

0: ಹಂಗೆ ಬರ್ತಾರೆ. ಅದ್ ಏನೇ ಇದಾರೆ, ಆ ಫಸ್ಟ್ ಇಂಪ್ರೆಷನ್ ನೋಡಿದ ತಕ್ಷಣ ನಮ್ಗೆ ಈ ಕ್ಯಾಂಡಿಡೇಟ್ ನ ನಿಜವಾಗ್ಲೂ ತಗೋಬೇಕಾ? ಅದೇ ತರ ಅವ್ರ ನೆಕ್ಸ್ಟ್ ವರ್ಕ್ ಬಂದ್ರೆ
1: ಹೌದು,
0: ಟೀಮ್ ಅಲ್ಲಿ ಯಾವ ತರ ಕ್ರಿಯೇಟ್ ಆಗತ್ತೆ. ತುಂಬಾ ಲಾಂಗ್ ಟರ್ಮ್ ಯೋಚನೆ ಮಾಡ್ತೀವಿ ಒಂದು ಪರ್ಸನ್ ನ ಹೈಯರ್ ಮಾಡ್ಬೇಕಾದ್ರೆ, ಅದಕ್ಕೆ ಫಸ್ಟ್ ಇಂಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರ ಇಂಟರ್ವ್ಯೂಗೆ ಬರ್ಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್, ಈಗ ಕಾಲೇಜಿಗೆ ಬರ್ಬೇಕಾದ್ರೆ 9 ಗಂಟೆ ಕಾಲೇಜ್ ಅಂದ್ರೆ 9:30 ಬರ್ತಾರೆ. ಅದ್ ಅಭ್ಯಾಸ ಆಗಿಯೇ ಆಗಿ ಆಫೀಸ್ ಅಲ್ಲಿ 9 ಗಂಟೆಗೆ ಮೀಟಿಂಗ್ ಇದ್ರು ಅವ್ರು 9 ಗಂಟೆಗೆ ಇರಲ್ಲ. ವಿ ಶುಡ್ ಆಲ್ವೇಸ್ ಬಿ ಅಟ್ ಲೀಸ್ಟ್ 5 to 10 minutes ಪ್ರಯೋರ್ ಇರಬೇಕು. ನಾನು ಆನ್ಲೈನ್ ಇಂಟರ್ವ್ಯೂ ತಗೊಬೇಕಾದ್ರೆ ನಾ ಹೇಳ್ತೀನಿ, ಪ್ಲೀಸ್ ಬಿ ಪ್ರಿಪೇರ್ಡ್ 15 minutes ಬಿಫೋರ್ ಇರಿ ಅಂತ ಅನ್ಬಿಟ್ಟು ನಾನು ಕಾಲ್ ಮಾಡಿದ್ರೆ ಪ್ಲೀಸ್ ಗಿವ್ ಮಿ 5 minutes ಅಂತ ಹೇಳ್ತಾರೆ. ಸರಿ ಆಯ್ತು, ಒಂದು 5 minutes ಆದ್ಮೇಲೆ ನಾವು ಕ್ಲೈಂಟ್ಗೆ ತೋರ್ಸಕ್ಕಿಂತ ಮುಂಚೆ ನಾವೇ ಫಸ್ಟ್ ಅವ್ರನ್ನ ಹೆಂಗಿದ್ದಾರೆ ಏನು ಅಂತ ನೋಡಿರ್ತೀವಿ. ತಲೆ ಬಾಚ್ಕೊಂಡಿರಲ್ಲ, ಸರಿಯಾದ ಬಟ್ಟೆ ಹಾಕೊಂಡಿರಲ್ಲ, ಅವ್ರದ್ದು ಎನ್ವಿರಾನ್ಮೆಂಟ್, ಆ ವಿಡಿಯೋದಲ್ಲಿ ಏನೇನೆಲ್ಲ ಕಾಣ್ತಾ ಇರತ್ತೆ ಅದನ್ನ ಫಸ್ಟೇ ಅವ್ರು ನೋಡಿ ಪ್ರಿಪೇರ್ ಮಾಡ್ಕೊಬೇಕು. ಬಟ್ಟೆಗಳನ್ನ ನೇತಾಕಿರ್ತಾರೆ, ಅದನ್ನ ತೆಗೆದು ಸೈಡ್ ಗಿಡ ಅಂತದ್ದಾಗಿರ್ಬೋದು, ಒಂದ್ ಗೋಡೆ ಎದುರುಗಡೆ ತಗೊಳ್ಳಿ ಅಂತ ಹೇಳ್ತೀವಿ ನಾವು, ಸೋ ದಟ್ ನಿಮ್ ಮುಖ ಕಾಣಿಸ್ಬೇಕು ಅಂತ. ಅದನ್ನೆಲ್ಲ ಏನೂ ಮಾಡ್ಕೊಳ್ದಲೆ ಸುಮ್ನೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಅದನ್ನೆಲ್ಲ ಮೊದ್ಲೇ ಪ್ರಿಪೇರ್ ಆಗ್ಬೇಕು. ವೈಫೈ ಕನೆಕ್ಷನ್ ಸರಿ ಇದೆಯಾ, ಇದನ್ನೆಲ್ಲ ಯಾರು ಹೇಳ್ಕೊಡಲ್ಲ ಅವ್ರಿಗೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ. ಅಲ್ಲಿ ಹೇಳೋದು ಬರೀ ಮಾರ್ಕ್ಸ್ ತೆಗಿರಿ ಮಾರ್ಕ್ಸ್ ತೆಗಿರಿ ಅಷ್ಟೇ ಹೇಳ್ಕೊಡೋದು. ಇದನ್ನೆಲ್ಲ ನೀವು ಇವತ್ತಿಂದ ಅಳವಡಿಸ್ಕೊಳ್ಳಿ. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು ಅಂತಿದ್ರೆ 6 ಗಂಟೆಗೆ ಎದ್ದೇಳಿ, ಲೇಟ್ ಆಗುತ್ತಾ, ಓಕೆ ನೆಕ್ಸ್ಟ್ ಡೇ ಅದನ್ನ ಸರಿ ಮಾಡ್ಕೊಳ್ಳಿ. ಫ್ರೆಷರ್ಸ್ ಪಾರ್ಟಿ ಇದೆ, ಅದಕ್ಕೆ 10 ಗಂಟೆಗೆ ಬರಬೇಕು. ಹೋಗಿ 10 ಗಂಟೆಗೆ ಇನ್ನೊಂದು 5 ನಿಮಿಷ ಇರೋ ತರ ಹೋಗಿ ನೀವು. ಆಮೇಲೆ ಮಾತಾಡೋದು, ಕಾಲೇಜಲ್ಲಿ ಆಕ್ಟಿವಿಟೀಸ್ ಮಾಡ್ತಾರೆ, ಯಾರು ಸೇರೋದಿಲ್ಲ, ತುಂಬಾ ಕಮ್ಮಿ ಜನ. ಅದ್ರಲ್ಲಿ ನಾವು ಟೀಮ್ ಬಿಲ್ಡಿಂಗ್ ಕಲಿತೀವಿ ಆಕ್ಟಿವಿಟೀಸ್ ಅಲ್ಲಿ. ಈವನ್ ಪೇರೆಂಟ್ಸ್ ಇದ್ರಲ್ಲಿ ಏನ್ ಯಾವಾಗ ನೋಡಿದ್ರು ಅದೇನೋ ಕಾಲೇಜಲ್ಲಿ ಫಂಕ್ಷನ್ಸ್ ಮಾಡ್ತಿರ್ತಾರ, ಬರೀ ಅದಕ್ಕೆ ಹೋಗ್ತಿರ್ತೀಯ,
1: ಟೈಮ್ ವೇಸ್ಟ್ ಮಾಡ್ತೀಯೋ, ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಅಂತ. ಹೌದು, ಪೋಷಕರು ಹಂಗೆ ಒತ್ತಾಯ ಹಾಕ್ತಾ ಇರ್ತಾರೆ.
0: ಕರೆಕ್ಟ್. ಹೋಗು, ನೀನ್ ಏನು ಆಕ್ಟಿವಿಟಿಗೆ ಸೇರ್ಕೊಂಡಿದ್ಯಾ, ಸುಮ್ನೆ ಆಡಿಯನ್ಸ್ ಆಗಿ ಹೋಗ್ತಾ ಇದೆಯಾ ಅಥವಾ ಏನಕ್ಕಾರು ಸೇರ್ಕೊಂಡಿದ್ಯಾ? ಸೇರ್ಕೊಳ್ಳೋದಕ್ಕೆ ಅವ್ರನ್ನ ಪ್ರೇರೇಪಿಸಿ. ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಆಗಿರ್ಬೋದು, ಯಾವ ತರ ನಾವು ಒಂದು ಒಗ್ಗಟ್ಟಿನಲ್ಲಿ ಗೋಲ್ ಅಚೀವ್ ಮಾಡ್ತೀವಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ, ಟೀಮ್ ಬಿಲ್ಡಿಂಗ್ ನ ಕಲಿತೀವಿ. ಅದಕ್ಕೆ ಈ ಸಣ್ಣ ಪುಟ್ಟದ್ದು ವಿಷಯಗಳೇನಿರುತ್ತೆ ಸಾಫ್ಟ್ ಸ್ಕಿಲ್ ಅನ್ನೋದು, ಅದನ್ನ ನಾವು ಮನೆಯಿಂದನೇ ಸ್ಕೂಲಲ್ಲೇನೆ ನಾವು ಕಲಿಬಹುದು. ಅದಕ್ಕೆ ಎಲ್ಲರೂ ಇವತ್ತು ಯಾರ್ಯಾರು ಕೇಳ್ತಾ ಇದ್ದೀರಾ, ದಯವಿಟ್ಟು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನೀವು ಯಾರಿಗಾರು ಏನಾರು ಅರ್ಥ ಆಗಿಲ್ಲ ಅಂದ್ರೆ ಅವ್ರಿಗೆ ಯಾವ ತರ ನಾನು ಅರ್ಥ ಮಾಡಿಸ್ಬೋದು ಆ ತರ ಒಂದು ಪ್ರಯತ್ನ ಪಡಿ. ನಿಮ್ಮ ಸುತ್ತಮುತ್ತ ಏನಿದೆ, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ರೂಮ್ ಆಗಿರ್ಬೋದು, ಅದನ್ನ ನೀಟಾಗಿ ಇಟ್ಕೊಳ್ಳಿ. ದಟ್ ಇಸ್ ವರ್ಕ್ ಎಟಿಕೆಟ್. ನೀವು ಅಲ್ಲಿ ಹೋಗಿ ಒಂದು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ ಸುತ್ತಮುತ್ತ ಸರಿಯಾಗಿ ಇಟ್ಕೊಬೇಕು. ದಟ್ ಇಸ್ ಕಾಲ್ಡ್ ವರ್ಕ್ ಎಟಿಕೆಟ್.
1: ಆಮೇಲೆ ದೊಡ್ಡ ದೊಡ್ಡ ಕಂಪನಿಗಳು ಅಂದ ಕೂಡ್ಲೇನೆ ಇವಾಗ ಸೆಲೆಕ್ಟ್ ಆದ್ರು, ನಿಮ್ ಹೆಚ್ ಆರ್ ಕಡೆಯಿಂದ ಸೆಲೆಕ್ಟ್ ಆಗಿ ಇಂಟರ್ವ್ಯೂ ಎಲ್ಲ ಆಗಿ ಇಂತ ದಿನ ಬನ್ನಿ ಅಂತ ಹೇಳಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲ ಕೊಟ್ಟು ಫಸ್ಟ್ ಡೇ ಹೋಗ್ತಾರೆ ಫ್ರೆಷರ್ಸ್, ಅವರಿಗೆ ಎಂತ ಶಾಕ್ ಕಾದಿರುತ್ತೆ.
0: ಎಲ್ಲ ಅಲ್ಲಿ ನೋಡಿದವರು ಫುಲ್ಲು ಪ್ರೊಫೆಷನಲ್ ಆಗಿರ್ತಾರೆ, ಮತ್ತೆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಕಂಪನಿ ಒಳಗಡೆ ಹೋದಾಗ, ಎಸ್ಪೆಷಲಿ ಈ ದೊಡ್ಡ ದೊಡ್ಡ ಕಂಪನಿ ಹೆಸರು ಏನ್ ಹೇಳಿದೆ, ಇನ್ಫೋಸಿಸ್ ಆಗಿರ್ಬೋದು, ಬೇರೆ ಯಾವ್ದು ಕಂಪನೀಸ್ ಆಗಿರ್ಬೋದು, ಒಳಗಡೆ ಪ್ರಪಂಚನೇ ಬೇರೆ ಇರುತ್ತೆ. ಅಲ್ಲಿ ನಾವು ಹೋದಾಗ ಸೈಲೆಂಟ್ ಆಗ್ಬೇಡಿ, ಮಾತಾಡಿ ಜನದ ಜೊತೆ. ಹುಡುಗಿರು ಗಾಸಿಪ್ ಮಾಡೋದ್ ಸ್ಟಾಪ್ ಮಾಡಿ. ಕಾಲೇಜಿಂದನೇ ಅವ್ರ ಇವ್ರ ಬಗ್ಗೆ ಮಾತಾಡೋದು ಅದೆಲ್ಲ ವರ್ಕ್ ಆಗಲ್ಲ. ಅಲ್ಲಿ ನಾವ್ ಅಲ್ಲಿ ಏನಕ್ಕೆ ಹೋಗಿರ್ತೀವಿ ಕೆಲಸ ಮಾಡೋದಕ್ಕೆ? ಕೆಲಸ ಮಾಡಿ, ಪ್ರಾಜೆಕ್ಟ್ ಇದೆ ಅದನ್ನ ಸಬ್ಮಿಟ್ ಮಾಡಿ, ಬನ್ನಿ ಕಲೀರಿ. ನೀವು ಅಲ್ಲಿ ಏನಂತ ಮಾಡ್ತೀರಾ ಅದ್ ನೆಕ್ಸ್ಟ್ ನಮ್ಗೆನೆ ಅದು ತಿರುಗುಬಾಣ ಆಗೋದು. ಯಾಕಂದ್ರೆ ಮೀಟಿಂಗ್ಸ್ ಆಗತ್ತೆ, ಹೆಚ್ ಆರ್ ಆಗಿ ನಾವು ಮ್ಯಾನೇಜರ್ ಹತ್ರ ಇನ್ಪುಟ್ ತಗೊಂತೀವಿ, ಈ ಕ್ಯಾಂಡಿಡೇಟು ಹೆಂಗಿದ್ರು ಇವತ್ತು, ಯಾರ ಹತ್ರನಾರು ಮಾತಾಡದ್ರ ಇಲ್ವಾ, ಯಾಕೆಂದ್ರೆ ನೆಕ್ಸ್ಟ್ ಅವ್ರು ಟೀಮ್ ಜೊತೆ ವರ್ಕ್ ಮಾಡ್ಬೇಕು. ಸೊ ಅವ್ರು ಏನೋ ಮಾತಾಡದಲ್ಲೇ ಸೈಲೆಂಟ್ ಆಗಿದ್ರು ಪ್ರಾಬ್ಲಮ್. ಮಾತಾಡಿ ಅಂದ ತಕ್ಷಣ ಸುಮ್ನೆ ಬಡಬಡ ಅಂತ ಏನೇನೋ ಮಾತಾಡೋದಲ್ಲ, ಅಲ್ಲಿ ಹೋಗಿ ಏನ್ ಮಾತಾಡ್ಬೇಕು ಏನು ಅನ್ನೋದು ನಮಗ್ ಗೊತ್ತಿರಬೇಕು. ನಮ್ದ ಮೈಂಡ್ ಸೆಟ್ ಯಾವ ತರ ಇರ್ಬೇಕು ಅಂದ್ರೆ, ನಾನು ಇಲ್ಲಿ ಬಂದಿರೋದು ಆ ಪ್ರಾಜೆಕ್ಟ್ ಏನಿದೆ ಅದನ್ನ ಮುಗಿಸೋದಕ್ಕೆ, ಸೊ ದಟ್ ಅವ್ರು ನಂಗೆ ದುಡ್ಡು ಕೊಡ್ತಾರೆ ಅಷ್ಟೇ. ಗಿವ್ ಅಂಡ್ ಟೇಕ್ ಪಾಲಿಸಿ. ಅಲ್ಲಿ ಏನೇನು ಆಗತ್ತೆ ಕಲಿಯೋದಕ್ಕೆ, ಪ್ರಾಬಬ್ಲಿ ಕೆಲವೊಂದು ಕಂಪನೀಸ್ ಸರ್ಟಿಫಿಕೇಶನ್ಸ್ಗೆ ಹೆಲ್ಪ್ ಮಾಡ್ತಾರೆ, ಅದನ್ನ ಕಲೀರಿ. ನೆಕ್ಸ್ಟ್ ಗ್ರೋತ್ ಆಗೋದಕ್ಕೆ ಇನ್ಹೌಸ್ ಟ್ರೈನಿಂಗ್ ಕೊಡ್ತಾರೆ, ಅದಕ್ಕೆ ಹೋಗಿ ನೀವು ಆ ಥರದನ್ನೆಲ್ಲ ಮಾಡ್ಕೊಳ್ಳಿ.
1: ನೀವು ಇಷ್ಟೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದೀರಾ, ನೋಡೋದಕ್ಕೆ ತುಂಬಾ ಸಣ್ಣದು ಅನ್ಸುತ್ತೆ, ಕೇಳೋದಕ್ಕೂ ಕೂಡ ಅರೆ ಇಷ್ಟೇನಾ, ಇದು ನಮ್ಮ ಉದ್ಯೋಗದ ಮೇಲೆ ಇಷ್ಟೆಲ್ಲ ಪ್ರಭಾವ ಬೀರುತ್ತಾ ಅಂತ ಪ್ರಶ್ನೆ ಬರುತ್ತೆ. ಈಗ ನಿಮ್ಮದೇ ಒಂದು ಸ್ವಂತ ಕಂಪನಿಗೆ ಕೋಫೌಂಡರ್ ಕೂಡ ಆಗಿದ್ದೀರಾ, ಅಲ್ಲಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ನೀವು ಕೋ ಫೌಂಡರ್ ಆಗಿ ನೀವೇ ಇವಾಗ ಕೋಚ್ ಆದ್ಮೇಲೆ ಹೇಳ್ಕೊಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ?
0: ನಾನು ಆನ್ಲೈನ್ ಟ್ರೈನಿಂಗ್ ಎರಡ್ ತರ ಟ್ರೈನಿಂಗ್ ಕೊಡ್ತೀನಿ, ಕಾಲೇಜಿಗೆ ಹೋಗಿನೂ ಕೊಡ್ತೀನಿ, ಆನ್ಲೈನ್ ಅಲ್ಲೂ ಕೊಡ್ತೀನಿ. ಕಾಲೇಜಿಗೆ ಹೋದಾಗ ತುಂಬಾ ಕಮ್ಮಿ ಜನಕ್ಕೆ ಆ ಇಂಟ್ರೆಸ್ಟ್ ಇರುತ್ತೆ, ಹೌದು ನಾನು ಕಲಿಬೇಕು, ಈ ಕಾರ್ಪೊರೇಟ್ ಫೀಲ್ಡ್ ಬಗ್ಗೆ ತಿಳ್ಕೋಬೇಕು ಅನ್ನೋದಿರುತ್ತೆ. ಎಷ್ಟೊಂದ್ ಜನಕ್ಕೆ ಇರದೇ ಇಲ್ಲ ಆ ಮೈಂಡ್ ಸೆಟ್, ಸುಮ್ನೆ ಅಕ್ಕಪಕ್ಕದವ್ರಿಗೆಲ್ಲ ಕಿತಾಪತಿ ಮಾಡೋದು, ಮಾತಾಡೋದು, ಕಮೆಂಟ್ ಮಾಡೋದು. ಅದೇನಾಗುತ್ತೆ ಅಂದ್ರೆ ಇನ್ನೊಂದು ಸ್ಟೂಡೆಂಟ್ ಯಾರು ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಅದು ಕೂಡ ಹೊರಟೋಗ್ಬಿಡುತ್ತೆ. ನಾನು ಯಾವ್ದನ್ನು ಒಂಥರ ಬುಕಿಶ್ ನಾಲೆಜ್ ಹೇಳ್ಕೊಡಲ್ಲ, ನಂದೇನ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಏನ್ ಹೆಲ್ಪ್ ಆಗುತ್ತೆ, ಎಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. ಅದನ್ನ ಅವ್ರು ಅಳವಡಿಸ್ಕೊಂಡು ಬಂದು, ಮ್ಯಾಮ್ ನಾನು ಈ ತರ ಮಾಡಿದೆ, ನನ್ಗೆ ಈ ತರ ಎನ್ಕರೇಜ್ಮೆಂಟ್ ಸಿಕ್ತು, ಈ ತರ ಫೀಡ್ಬ್ಯಾಕ್ ಕೊಟ್ರು ಅಂತ ಹೇಳಿದಾಗ ತುಂಬಾ ಖುಷಿ ಕೊಡುತ್ತೆ. ತುಂಬಾ ಜನ ಮಕ್ಕಳು ಅದೇ ತರ ಇರಬೇಕು ಅಂತ ನನ್ನ ಆಸೆ.
1: ಈಗ ಆ ತರದ ವ್ಯತ್ಯಾಸವನ್ನ ನೀವು ಹಂಚ್ಕೊಂಡ್ರಿ, ಬೇರೆ ಬೇರೆ ರೀತಿಯ ಕ್ರಿಯೇಟಿವ್ ಕಂಪನಿನಲ್ಲಿ ಮತ್ತೆ ಈ ತರದ ಪ್ರಾಜೆಕ್ಟ್ ಬೇಸ್ ಆಗಿರುವಂತಹ ಕಂಪನಿಗಳಲ್ಲಿ ಬೇರೆ ಬೇರೆ ರೀತಿಯ ವರ್ಕ್ ಕಲ್ಚರ್ ಇರುತ್ತೆ, ಈ ಐಟಿ ಕಂಪನಿ ಐಟಿ ಕಲ್ಚರ್ ಅಂತ ಹೇಳಿ. ಈ ತರದ ಸಂಸ್ಕೃತಿಯಲ್ಲಿ ನೀವು ಯಾವ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತೀರಾ? ಬೇರೆ ಬೇರೆ ಐಟಿ ಕಲ್ಚರ್ ಬೇರೆ ಬೇರೆ ಇರುತ್ತಾ ಅಥವಾ ಎಲ್ಲದರಲ್ಲೂ ಒಂದೇ ಇರುತ್ತಾ? ಅದಕ್ಕೆ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಳೋದು ಹೇಗೆ?
0: ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಏನಂದ್ರೆ ಸ್ಮಾಲ್ ಕಂಪನೀಸ್ ಮತ್ತೆ ಬಿಗ್ ಕಂಪನೀಸ್ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಸ್ಮಾಲರ್ ಕಂಪನೀಸ್ ಅಲ್ಲಿ ವರ್ಕ್ ಎನ್ವಿರಾನ್ಮೆಂಟ್ ಅಂತ ಇರುತ್ತೆ, ಆ ತರ ಇರೋದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಒಂದು ದೊಡ್ಡ ಮನೆ ಸಣ್ಣ ಮನೆ ಅದಕ್ಕೆ ನಾವ್ ಯಾವ ತರ ನೋಡ್ತೀವಿ, ಡ್ಯೂಪ್ಲೆಕ್ಸ್ ಮನೆ ಅಂದ್ರೆ ಯಾವ ತರ ಇರುತ್ತೆ. ಈ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ನಿಮ್ಗೆ ಕಲಿಯೋ ಅಂತದ್ದು ತುಂಬಾ ಕಮ್ಮಿ ಇರುತ್ತೆ ಹೇಳ್ಬೇಕಂದ್ರೆ. ಎಕ್ಸಾಂಪಲ್, ಇವಾಗ ನಮ್ದು ಹೆಚ್ ಆರ್ ಫೀಲ್ಡ್ ಅಂತಾನೆ ತಗೊಂಡ್ರೆ, ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ನಂದು ಹೆಚ್ ಆರ್ ವೃತ್ತಿನ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಸೋರ್ಸಿಂಗ್ ನಾನೇ ಮಾಡ್ಬೇಕು, ನಾನೇ ಕ್ಯಾಂಡಿಡೇಟ್ಸ್ ನ ಸೋರ್ಸ್ ಮಾಡ್ಬೇಕು, ನೌಕರಿ ಆಗಿರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಕಾಲೇಜಸ್ ಹೋಗ್ಬಿಟ್ಟು ಹೈಯರ್ ಮಾಡೋದು ನಾನೇ ಆಗಿರ್ತೀನಿ, ಸ್ಕ್ರೀನಿಂಗ್ ಮಾಡೋದಾಗಿರ್ಬೋದು, ಇಂಟರ್ವ್ಯೂ ತಗೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಹಂತಗಳಿರುತ್ತೆ ಇಂಟರ್ವ್ಯೂ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಅಂತ. ಯಾರು ಕ್ಯಾಂಡಿಡೇಟ್ ಸೇರ್ಕೊಂತಾರೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡೋದಾಗ್ಲಿ, ಅದೆಲ್ಲ ಒಬ್ಬರೇ ಮಾಡ್ತೀವಿ, ಒಂದೇ ಪರ್ಸನ್ ಮಾಡ್ತೀವಿ. ಅದೇ ನಾವು ದೊಡ್ಡ ಕಂಪನಿಗೆ ಹೋದಾಗ ಸೋರ್ಸಿಂಗ್ ಮಾಡೋದಕ್ಕೆ ಒಂದು 10 ಜನ ಇರ್ತಾರೆ, ಅದಾಗಿ ಇಂಟರ್ವ್ಯೂ ತಗೊಳ್ಳೋದಕ್ಕೆ ಇನ್ನೊಂದು 10 ಜನ ಇರ್ತಾರೆ. ಸೊ ಕಲಿಯೋದಕ್ಕೆ ನನ್ಗಲ್ಲಿ ಏನು ಇರೋದೇ ಇಲ್ಲ, ಬರೀ ಸೋರ್ಸ್ ಮಾಡೋದೇ 10 ಜನ ಅಂದ್ರೆ ಗ್ರೋತ್ ಇರಲ್ಲ. ನಾನು ಇನ್ನೊಂದೇನ್ ಹೇಳ್ತೀನಿ ಫ್ರೆಷರ್ಸ್ಗೆ ಅಂದ್ರೆ, ಪ್ಲೀಸ್ ಟಾರ್ಗೆಟ್ ಸ್ಟಾರ್ಟ್ಅಪ್ ಕಂಪನೀಸ್. ನಿಮ್ಗೆ 360 ಡಿಗ್ರಿಲಿ ಕಲಿಯೋ ಅಂತ ತುಂಬಾ ಇರುತ್ತೆ, ಕಷ್ಟ ಆಗೇ ಆಗತ್ತೆ. ಮುಂದೆ ದೊಡ್ಡ ಕಂಪನಿಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಾವು ಕಷ್ಟ ಪಡ್ಲೇಬೇಕು. ಈಗಿನ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ, ಕಷ್ಟ ಪಡಕ್ ನಂಗೆ ಇಷ್ಟನೇ ಇಲ್ಲ, ನಾ ಕೂತಿದ ಕಡೆ ನಂಗೆ ಇನ್ಫಾರ್ಮೇಶನ್ ಸಿಗುತ್ತೆ, ನಾನು ಯಾಕೆ ಕಷ್ಟ ಪಡ್ಲಿ. ಕರಿಯರ್ ಗ್ರೋತ್ ಬೇಕು ಅಂದ್ರೆ ನಮ್ ನಾರಾಯಣ ಮೂರ್ತಿ ಅವರು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಲ್ವಾ, ಅವರು ಫಸ್ಟೇ ಬಿಲ್ಡಿಂಗ್ ಕಟ್ಬಿಟ್ಟು ಎಲ್ಲ ಮಾಡ್ಲಿಲ್ಲ, ಮನೆಯಿಂದ ಸ್ಟಾರ್ಟ್ ಮಾಡಿದ್ದು. ಹಂಗಾಗಿ ನೀವು ಅಷ್ಟೇ ಫಸ್ಟ್ ಸ್ಟಾರ್ಟ್ಅಪ್ ಕಂಪನೀಸ್ಗೆ ವರ್ಕ್ ಮಾಡ್ಬಿಟ್ಟು ಯಾವ್ಯಾವ ಕೆಲಸ ಹೆಂಗಿರುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಫಸ್ಟ್ 3 ಇಯರ್ಸ್ ಮಿನಿಮಮ್ ಟೈಮ್ ಕೊಡಿ ಬಿಗರ್ ಕಂಪನೀಸ್ಗೆ, ಒಂದು ಮಿಡಲ್ ಕಂಪನಿಗೆ. ಆಮೇಲೆ ದೊಡ್ಡ ದೊಡ್ಡ ಕಂಪನೀಸ್ಗೆ ಟಾರ್ಗೆಟ್ ಮಾಡಿದಾಗ ಏನಾಗುತ್ತೆ, ವಿತಿನ್ ಫ್ಯೂ ಇಯರ್ಸ್ ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ, ಬಿಕಾಸ್ ನಿಮ್ಗೆಲ್ಲ ಗೊತ್ತಿದೆ, ಇಲ್ಲಿ ಕಲ್ತಿದ್ದೀರಾ, ಅಲ್ಲಿ ಹೋಗಿ ನೀವು ಒಂದು ಟೀಮ್ ಹ್ಯಾಂಡ್ಲಿಂಗ್ ಮಾಡ್ಬಿಡ್ಬೋದು. ಸ್ಟಾರ್ಟಿಂಗ್ ನಂದು ಸ್ಯಾಲ್ರಿ ಬಂದು 10,000 ಇತ್ತು, ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ 1 lakh ಸಿಕ್ತಾ ಸಿಕ್ತು. ಆಮೇಲೆ ನನ್ನ ಕರಿಯರ್ ಗ್ಯಾಪ್ ಆಗಿ ನಾನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದೆ, ನಂದು ಇನ್ಕಮ್ 0 ಇತ್ತಾ ಇತ್ತು, ಬೆಳೀತಾ ಇದ್ದೀನಾ ಬೆಳೀತಾ ಇದ್ದೀನಿ, ಮುಂದೆ ನಾನು ಏನ್ ಅನ್ಕೊಂಡಿದ್ದೀನಿ ಅದನ್ನ ಅಚೀವ್ ಮಾಡೇ ಮಾಡ್ತೀನಿ, ಯಾಕಂದ್ರೆ ನನ್ನ ಫೌಂಡೇಶನ್ ನನಗ್ ಗೊತ್ತು ಯಾವ ತರ ಇದೆ ಅಂತ. ಕಲೀರಿ ಫಸ್ಟ್, ಆಮೇಲೆ ನಿಮ್ ಏನ್ ಇಷ್ಟಪಡ್ತೀರಾ ಸ್ಯಾಲ್ರಿ ಅದ್ ಸಿಕ್ಕೇ ಸಿಗತ್ತೆ.
1: ಈ ತರದ ಒಳ್ಳೆಯ ಸಂಬಳ ಇರುವಂತಹ ಕೆಲಸವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಅಪ್ಲೈ ಮಾಡಬೇಕು. ಅಪ್ಲೈ ಅಂತ ಹೇಳಿದ್ರೆ ರೆಸ್ಯೂಮ್ ಬಿಲ್ಡ್ ಮಾಡಬೇಕು. ಆ ತರದ ರೆಸ್ಯೂಮ್ ಬಿಲ್ಡಿಂಗ್ ಬಗ್ಗೆ ಕೂಡ ನೀವು ತರಬೇತಿಯನ್ನ ಕೊಡ್ತೀರಾ. ನೀವು ಹೆಚ್ಆರ್ ಆಗಿ ಯಾವ ರೀತಿಯ ರೆಸ್ಯೂಮ್ ಅನ್ನ ರಿಜೆಕ್ಟ್ ಮಾಡ್ತಿದ್ರಿ, ಯಾವ್ದನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ರಿ, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ತಿದ್ದುಪಡಿಗಳನ್ನ ವಿದ್ಯಾರ್ಥಿಗಳು ಮಾಡ್ಕೊಳ್ಬೇಕು?
0: ಈ ರೆಸ್ಯೂಮ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಎಲ್ಲರೂ ಕಾಪಿ ಪೇಸ್ಟ್ ಮಾಡ್ತಾರೆ. ಆಕ್ಚುಲ್ ಆಗಿ ನೋಡ್ಬೇಕಂದ್ರೆ ನಾವು ರೆಸ್ಯೂಮ್ ಅಲ್ಲಿ ಬರೀ ನಿಮ್ ಬೇಸಿಕ್ ಡೀಟೇಲ್ಸ್ ನೋಡ್ತೀವಿ, ನೀವೇನು ಓದಿದ್ದೀರಾ, ನೀವೆಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀರಾ, ಯಾವ ಊರು ನಿಮ್ದು ಅಂತದನ್ನ ನೋಡ್ತೀವಿ. 2 ಇಯರ್ಸ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಯಾರು ಇರ್ತಾರೆ ಅವ್ರದ್ದು ನಾವು ಇನ್ ಡೀಟೇಲ್ ಆಗಿ ನೋಡ್ತೀವಿ. ಒಂದು ಐಟಿ ಇದಕ್ಕೆ ಬೇಕಾಗಿದ್ದಾರೆ ಅಂತಂದ್ರೆ ಪ್ರೋಗ್ರಾಮಿಂಗ್ ಬರ್ದಿದಾರ, ಅದೇನಾದ್ರೂ ಸರ್ಟಿಫಿಕೇಶನ್ಸ್ ಮಾಡ್ಕೊಂಡಿದಾರ, ಇದು ಫ್ರೆಷರ್ಸ್ಗೆ. C++ ಗೊತ್ತಾ, ಪೈಥನ್ ಗೊತ್ತಾ, ಪ್ರಾಜೆಕ್ಟ್ಸು ಅದೇ ತರ ಮಾಡಿದಾರ. ಈ ಕೆಲವರು ಪೈಥನ್ ಡೆವಲಪರ್ ಮಾಡಿರ್ತಾರೆ, ಬಟ್ ಅವ್ರ ರೆಸ್ಯೂಮ್ ಅಲ್ಲಿ ಪೈಥನ್ ಡೆವಲಪರ್ಗೆ ಏನ್ ಬೇಕು ಬೇಸಿಕ್ ಸ್ಕಿಲ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲ್ಲ, ರಿಜೆಕ್ಟ್. ಯಾವ ಜಾಬ್ ರೋಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಫಸ್ಟ್ ಅದನ್ನ ನೋಡಿ. ಆಮೇಲೆ ರಿಜೆಕ್ಷನ್ ರೇಟ್ ಜಾಸ್ತಿ ಇರುತ್ತೆ. ಅಯ್ಯೋ ನಾನು ಸುಮ್ಮನೆ ಅಪ್ಲೈ ಮಾಡ್ತಾ ಇದ್ದೀನಿ, ಎಲ್ಲ ರಿಜೆಕ್ಟ್ ಆಗ್ತಾ ಇದೆ ನನಗೆ. ನಾನು ಪೈಥಾನ್ಗೆ ಹೋಗ್ಬೇಕು ಅಂದ್ರೆ ನಾನು ರೆಸ್ಯೂಮೇನ ಅದೇ ತರ ಪ್ರಿಪೇರ್ ಮಾಡಿದೀನ, ಅಥವಾ ನೌಕರಿ ಇಲ್ಲೇನೆ ಹಾಕಿದ್ದಾರೆ ಇಂತಿಂಥ ಜಾಬ್ ರೋಲ್ ಇದು, ನಮ್ಗೆ ಈ ತರ ಸ್ಕಿಲ್ ಸೆಟ್ಸ್ ಇರೋರು ಬೇಕು ಅಂತ, ಅದನ್ನ ನಿಮ್ ರೆಸ್ಯೂಮೇಲಿ ಅಪ್ಡೇಟ್ ಮಾಡಿ, ಆಮೇಲೆ ಅಪ್ಲೈ ಮಾಡಿ. ಅದು ಆಟೋಮೆಟಿಕ್ ಆಗಿ ಆಕ್ಸೆಪ್ಟ್ ಮಾಡೇ ಮಾಡುತ್ತೆ. ರೆಸ್ಯೂಮೇ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಅದ್ರ ಡಬಲ್ ಇಂಪಾರ್ಟೆಂಟ್ ನೀವು ಹೆಂಗ್ ಹೇಳ್ತೀರಾ ನಿಮ್ ಬಗ್ಗೆ ಅನ್ನೋದು. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ನಾನು ಹೇಳ್ದಂಗೆ ಬರೀ ಹೆಸರು, ಪ್ಲೇಸು ಮತ್ತೆ ನಾನೇನ್ ಮಾಡಿದೀನಿ ಅದನ್ನ ಹೇಳ್ತಾರೆ. ಓಕೆ, ನೀನ್ ಏನ್ ಪ್ರಾಜೆಕ್ಟ್ ಮಾಡಿದಿ ಅದ್ರ ಬಗ್ಗೆ ಹೇಳೋದ್ರೆ, ಮ್ಯಾಮ್ ಐ ಹ್ಯಾವ್ ಅಪ್ಡೇಟೆಡ್ ಇನ್ ದ ರೆಸ್ಯೂಮೆ ಮ್ಯಾಮ್ ಅಂತ ಹೇಳ್ತಾರೆ. ಆಟಿಟ್ಯೂಡ್ ನ ನಾವಲ್ಲೇ ರಿಜೆಕ್ಟ್ ಮಾಡ್ಬಿಡ್ತೀವಿ. ಬೇಡವೇ ಬೇಡ, ನೀನ್ ನನಗೆ ಎಕ್ಸ್ಪ್ಲೈನ್ ಮಾಡೋ ಆಸಕ್ತಿನೇ ತೋರಿಸ್ತಿಲ್ಲ ಅಂದ್ಮೇಲೆ, ಜಾಯಿನ್ ಆದ್ಮೇಲೆ ನಾವು ನಿನಗೆ ಪ್ರಾಜೆಕ್ಟ್ ಕೊಡ್ತೀವಿ, ಅದನ್ನ ನೀನು ಒಂದು ಕ್ಲೈಂಟ್ಗೆ ಎಕ್ಸ್ಪ್ಲೈನ್ ಮಾಡು ಅಂದಾಗ ಇಟ್ಸ್ ದೇರ್ ಇನ್ ದ ಡಾಕ್ಯುಮೆಂಟ್ ಅಂತ ಅಂದ್ರೆ, ನೆಗೆಟಿವ್ ಆಟಿಟ್ಯೂಡ್ ಇರುತ್ತೆ ಅವರಲ್ಲಿ. ನನಗೆಲ್ಲಾ ಗೊತ್ತು, ನಾನೇ ಮೇಲು, ನಾನು ಇಂಥ ಕಾಲೇಜಿಂದ ಬಂದಿದ್ದೀನಿ, ನನ್ನ ಬ್ಯಾಕ್ಗ್ರೌಂಡ್ ಹಿಂಗೆ, ಇಂಟರ್ವ್ಯೂ ಇತರ ಇಷ್ಟು ಗಂಟೆಗೆ 10 AM ಸ್ಕೆಡ್ಯೂಲ್ ಆಗಿದೆ, ವಿಲ್ ಯು ಬಿ ಏಬಲ್ ಟು ಜಾಯ್ನ್ ಅಂದ್ರೆ ಲೆಟ್ ಮೀ ಚೆಕ್ ಮೈ ಅವೈಲಬಿಲಿಟಿ ತರ ಹೇಳಿದಾಗ ಓಕೆ ದಟ್ಸ್ ಓಕೆ ಅಲ್ಲ ರಿಜೆಕ್ಟ್. ಇವಾಗ ಆಟಿಟ್ಯೂಡ್ ನೋಡ್ತಾರೆ, ಪ್ರೋಗ್ರಾಮಿಂಗ್ ತುಂಬಾ ಚೆನ್ನಾಗಿ ಬರ್ದಿದ್ಯಾ, ಆಟಿಟ್ಯೂಡ್ ಸರಿ ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ರಿಜೆಕ್ಟ್ ಮಾಡ್ತಾರೆ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ಪ್ಲೀಸ್, ನಿಮ್ಮ ಬೇಸಿಕ್ ಡೀಟೇಲ್ಸ್ ಹೇಳ್ಬೇಡಿ, ಪ್ರಾಜೆಕ್ಟ್ ಹೇಳಿ, ಏನ್ ಮಾಡಿದೀರಾ, ಎಷ್ಟ್ ಜನ ಮಾಡಿದ್ರಿ ಆ ಪ್ರಾಜೆಕ್ಟ್ ನ, ಯಾವ ಕಂಪನಿಲ್ ಮಾಡಿದ್ರಿ, ಅದು ತುಂಬಾ ವಿಚಾರಗಳನ್ನ ತಿಳಿಸುತ್ತೆ. ಓಕೆ ಪ್ರಾಬ್ಲಮ್ ಬಂತು, ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟೀಸ್ ಇದೆ, ಟೀಮ್ ಜೊತೆ ವರ್ಕ್ ಮಾಡಿದಾನೆ ಅಂದ್ರೆ ಟೀಮ್ ಬಿಲ್ಡಿಂಗ್ ಇವನಿಗೆ ಗೊತ್ತಿದೆ, ಸೊ ಕಮ್ಯುನಿಕೇಶನ್ ಕೂಡ ಅವ್ನು ಚೆನ್ನಾಗ್ ಮಾಡ್ತಾನೆ, ಇಂಟರ್ನ್ಶಿಪ್ ಮಾಡಿದೆ, ಆಕ್ಟಿವಿಟೀಸ್ ಅಲ್ಲಿ ಇದ್ರ, ಇನ್ ಏನೇನ್ ಮಾಡಿದ್ರ ಕಾಲೇಜ್ ಅಲ್ಲಿ ಎಲ್ಲ ಹೇಳಿ, ಅದೆಲ್ಲ ಮ್ಯಾಟರ್ ಆಗುತ್ತೆ. ದೀಸ್ ಆರ್ ದ ಸಾಫ್ಟ್ ಸ್ಕಿಲ್ಸ್.
1: ಇವಾಗ ಒಂದು ಪ್ರಾಜೆಕ್ಟ್ ಗೆ ಒಂದು ಟೀಮ್ ಅಂತ ಹೇಳಿ ಕೊಟ್ಬಿಡ್ತಾರೆ, ಆ ಟೀಮ್ ಅಲ್ಲಿ ಯಾರೋ ಒಬ್ರು ಫ್ರೆಷರ್ ಇರ್ತಾರೆ, ಅವರಿಗೆ ಆ ಉಳಿದ ಟೀಮ್ ಮೆಂಬರ್ಸ್ ಏನಿರ್ತಾರೆ ಗುಂಪಿನ ಸದಸ್ಯರು, ಅವರು ಮಾತಾಡಕ್ ಅವಕಾಶ ಕೊಡದೇ ಇದ್ದಾಗ ಇವ್ರ ಹತ್ರ ಸಾಮರ್ಥ್ಯ ಇರುತ್ತೆ, ಇವ್ರ ಹತ್ರ ಉತ್ತರವೂ ಇರುತ್ತೆ, ಆಗ ನಮ್ಮನ್ನ ನಾವು ಆ ತರದ ಗುಂಪಿನಲ್ಲಿ ಸಾಬೀತುಪಡಿಸ್ಕೊಳ್ಳೋದು ಹೇಗೆ?
0: ಸ್ಟಾರ್ಟಿಂಗ್ ಇಂದನೆ ಹೇಳ್ತಾ ಹೋಗ್ಬೇಕು, ಐ ಆಮ್ ವಿಲ್ಲಿಂಗ್ ಟು ಲರ್ನ್, ಇಸ್ ದರ್ ಎನಿ ಫೀಡ್ಬ್ಯಾಕ್ ದಟ್ ಐ ಕ್ಯಾನ್ ಇಂಪ್ರೂವ್, ಐ ಹ್ಯಾವ್ ಅ ಪಾಯಿಂಟ್, ಕ್ಯಾನ್ ಐ ಪ್ಲೀಸ್ ಪಿಚ್ ಇನ್ ಅಂತ ಹೇಳಿ. ಅವಾಗ ಯಾರು ಯಾಕೆ ಹೇಳ್ತಾರೆ ಇಲ್ಲ ಹೇಳ್ಬೇಡ, ಈಗ ಎಲ್ಲರೂ ಸೈಲೆಂಟ್ ಆಗಿ ಇದ್ಬಿಡ್ತಾರೆ, ಏನು ಮಾತಾಡಲ್ಲ, ಏ ಬಿಡು ಅವ್ರು ಮಾತಾಡ್ತಾ ಇದಾರಲ್ಲ ನಾನು ಇನ್ನೇನ್ ಮಾತಾಡೋದು, ಪ್ರಯತ್ನ ಪಡ್ದಲ್ಲ ಏ ಎಲ್ಲ ಅವರ ಇದ್ ಮಾತಾಡ್ಕೊಂತ ಇದಾರಪ್ಪ, ನನ್ಗೇನು ಅಪರ್ಚುನಿಟಿನೇ ಕೊಡಲ್ಲ, ಯಾರು ಬಾರಪ್ಪ ಇಲ್ಲಿ ನೀನ್ ಕೆಲ್ಸ ಕೊಡ್ತೀನಿ ಅಂತ ಯಾರು ಕೊಡಲ್ಲ. ನಮ್ದು ಪ್ರಯತ್ನ ಇರಬೇಕು, ತಪ್ಪೋ ಸರಿನೋ ಅದನ್ನ ತಲೆಗೆ ಹಾಕೊಂಬೇಡಿ, ಹೇಳಿ. ಫಸ್ಟ್ ಟೈಮ್ ಕೇಳ್ತೀರಾ, ಓಕೆ ಬೇಡ ಅಂತಾನೆ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಕೇಳಿ ಪರವಾಗಿಲ್ಲ. ಮ್ಯಾನೇಜರ್ ಜೊತೆ ಒನ್ ಆನ್ ಒನ್ ಇದ್ದಾಗ ಅವಾಗ್ಲೇ ಹೇಳಿ ನಿಮ್ ಇನ್ಪುಟ್ ನ, ಥರ್ಡ್ ಟೈಮ್ ಅವ್ರು ಹೇಳೇ ಹೇಳ್ತಾರೆ, ಪ್ರಯತ್ನ ಪಡಿ, ನಮ್ ಕಡೆಯಿಂದ ಫಸ್ಟ್ ಪ್ರಯತ್ನ ಇರಲೇಬೇಕು.
1: ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಇದನ್ನ ಅನುಭವಿಸಿದೀನಿ, ಏನು ಅಂತ ಹೇಳಿದ್ರೆ, ನನ್ನ ಬಿ ಎಡ್ ಮುಗಿಸ್ಕೊಂಡು ಬಂದ ಕೂಡ್ಲೇನೆ ಯಾವುದೇ ಶಾಲೆಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಹೋದಾಗ ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯನ್ಸ್ ಅಂತ ಎಲ್ಲರೂ ಕೇಳ್ತಾರೆ. ಯಾರು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ಅವಕಾಶನೇ ಕೊಡಲ್ಲ, ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲಿಂದ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಳ್ಳೋದು? ಐಟಿ ಫೀಲ್ಡ್ನಲ್ಲಿ ಈ ತರದ ತುಂಬಾ ಸಮಸ್ಯೆಗಳನ್ನ ಪಾಪ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ನಾವು ಫ್ರೆಷರು ಅಂತ ಹೇಳಿ ನಮ್ಮನ್ನ ಬರೀ ಫ್ರೆಶ್ ಆಗೇನೆ ಇಟ್ಬಿಟ್ಟಿದ್ದಾರೆ ಅಂತ. ಆ ತರದ ಸಂದರ್ಭದಲ್ಲಿ ಪಾಪ ಫ್ರೆಷರ್ಸ್ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಅವ್ರ ಎದುರುಗಡೆ ಹೌದು ನೀವು ಈ ಕೆಲ್ಸಕ್ಕೆ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿದೀರಿ ಅಂತ ಹೇಳಿ ಸಾಬೀತು ಮಾಡಿಸ್ಕೊಳ್ಳೋ ಅವಕಾಶವನ್ನ ಗಿಟ್ಟಿಸ್ಕೊಳ್ಳೋದು ಹೇಗೆ?
0: ಫಸ್ಟು ಸ್ಟಾರ್ಟ್ಅಪ್ ಕಂಪನೀಸ್ಗೆ ಹೋಗಿ, ಯಾವಾಗ್ಲೂ ಅಲ್ಲಿ ಕಮ್ಮಿ ಸಂಬಳ ಇರುತ್ತೆ, ಇಲ್ಲಿ ವಿನ್ ವಿನ್ ಸಿಚುವೇಶನ್ ಯಾವಾಗ್ಲೂ. ಈ ನೀವು ಸ್ಟಾರ್ಟ್ಅಪ್ ಕಂಪನೀಸ್ಗೆ ಅವ್ರಿಗೆ ಫ್ರೆಷರ್ಸೇ ಬೇಕು, ಅದ್ರಲ್ಲೂ ಯಾರು ನಂಗೆ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಅಂತವ್ರು ಅಲ್ಲಿ ಫಸ್ಟ್ ಹೋಗಿ ಕಲೀರಿ, ಆಮೇಲೆ ದೊಡ್ಡ ದೊಡ್ಡ ಕಂಪನೀಸ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಐ ಡೆಫಿನೆಟ್ಲಿ ಪ್ರೂವ್ ಮೈ ಸೆಲ್ಫ್ ಅಂತ ಆ ತರ ನಾವು ಕಾನ್ಫಿಡೆಂಟ್ ಆಗಿ ಹೇಳಿದಾಗ ಅವರು ಓಕೆ ಬಿಡು ನೋಡ ಬಿಡಣ ಏನಾಗುತ್ತೆ ಅಂತ, ಆ ತರ ಅವ್ರದ್ದು ಆಟಿಟ್ಯೂಡ್ ಕೂಡ ಇರುತ್ತೆ. ಅವ್ರಿಗೆಲ್ಲ ಈ ತರದವರೇ ಬೇಕಾಗಿರೋದು, ಇಂಟರ್ನ್ಶಿಪ್ ಮಾಡೋರು ಪ್ರಾಜೆಕ್ಟ್ ಮಾಡೋರೆಲ್ಲ.
1: ನೀವು HR ಪ್ರೊಫೆಷನಲ್ ಆಗಿದ್ದೀರಾ, ಬೇರೆ ಬೇರೆ ಹಂತದಲ್ಲಿ ನಾವು ಇಂಟರ್ವ್ಯೂ ತಗೊಳ್ತೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ 100 ವಿದ್ಯಾರ್ಥಿಗಳನ್ನು ನಾವು ಕೆಲಸ ಕೊಡೋದಕ್ ಆಗಲ್ಲ, ಒಂದಷ್ಟು ಜರಡಿ ಹಿಡಿಲೇಬೇಕಾಗತ್ತೆ. ಆದ್ರೆ ನಿಮಗೆ ಕೆಲವೊಂದ್ಸರಿ ಅನ್ಸಿರಬಹುದು ಈ ವಿದ್ಯಾರ್ಥಿಗಳು ಬರಬಹುದಾಗಿತ್ತು ಅಂತ, ಆದ್ರೆ ಕಡೆಯ ಹಂತದಲ್ಲಿ ಅವರು ರಿಜೆಕ್ಟ್ ಆಗಿ ಹೋಗ್ಬಿಡ್ತಾರೆ, ಅದಕ್ಕೆ ಕಾರಣ ಏನು, ಪರಿಹಾರ ಏನ್ ಕೊಡ್ತೀರಾ?
0: ತುಂಬಾ ರೀಸನ್ಸ್ ಇರುತ್ತೆ ಅದರಲ್ಲಿ. ಸೊ ಇವಾಗ ನಾನೇನೆ 100 ಜೊತೆ ಮಾತಾಡಿದ್ರೆ 10 ಮಾತ್ರ ಸೆಲೆಕ್ಟ್ ಮಾಡೋದು, ಆ 10 ಐದೇ ಜನ, 5 ಇನ್ ಸೆಲೆಕ್ಟ್ ಆಗೋದ್ ಇಬ್ರೇ ಇಬ್ರು. ನಾನು ಹೇಳ್ದಂಗೆ ಅವ್ರಿಗೆ ನಾಲೆಡ್ಜ್ ಇರುತ್ತೆ, ಹಾರ್ಡ್ ಸ್ಕಿಲ್ಸ್ ಇರುತ್ತೆ, ಟೆಕ್ನಿಕಲ್ ಸ್ಕಿಲ್ಸ್ ಇರುತ್ತೆ, ಈ ಸಾಫ್ಟ್ ಸ್ಕಿಲ್ ಅನ್ನೋದು ಇರಲ್ಲ. ಸಣ್ಣ ಪುಟ್ಟದ ಮೈನ್ಯೂಟ್ ವಿಚಾರಗಳನ್ನೂ ನಾವು ಫಿಲ್ಟರ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. ಲಾಸ್ಟ್ ಒಂದು 2 ಕ್ಯಾಂಡಿಡೇಟ್ಸ್ ಇದಾರೆ ಅಂತ ಅಂದ್ರೆ ನಮಗೆ ರಿಕ್ವೈರ್ಮೆಂಟ್ ಇರೋದೇ ಒಂದೇ ಪೊಸಿಷನ್ ಇರುತ್ತೆ, ಅದಕ್ಕೆ ರಿಜೆಕ್ಟ್ ಆಗಿರ್ಬೋದು. ಅಥವಾ ಬೇರೆ ಕ್ಯಾಂಡಿಡೇಟ್ ಆಫ್ ಕೋರ್ಸ್ ಚೆನ್ನಾಗಿರ್ತಾರೆ, ಅದಕ್ಕೆ ಇದಾಗಿರುತ್ತೆ. ದೇರ್ ಆರ್ ಸೋ ಮೆನಿ ರೀಸನ್ಸ್ ಟು ಗೆಟ್ ರಿಜೆಕ್ಟೆಡ್. ಟ್ರೈ ಮಾಡ್ತಾ ಇರಿ, ಇಟ್ಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್.
1: ಒಂದು ರಾಪಿಡ್ ಫೈರ್ ಮಾಡೋಣ,
0: ಟ್ರೈ ಮಾಡ್ತೀನಿ.
1: ಇಂಟರ್ವ್ಯೂನಲ್ಲಿ ತಕ್ಷಣ ನಿಲ್ಲಿಸಬೇಕಾದ ಒಂದು ಅಭ್ಯಾಸ,
0: ಫಿಲ್ಲರ್ಸ್ನ ಇದು ಮಾಡೋದು ಅಂತ ಹೇಳ್ತಾ ಇರ್ತಾರೆ, ಅಥವಾ ಸಡನ್ ಆಗಿ ಬ್ಲ್ಯಾಂಕ್ ಆಗ್ಬಿಡ್ತಾರೆ, ಸುಳ್ಳು ಹೇಳೋದು ಮಾಡ್ತಾರೆ. ಅವ್ರೇನು ಪ್ರಾಜೆಕ್ಟೇ ಮಾಡಿರಲ್ಲ, ಮಾಡಿದ್ದೀನಿ ಅಂತ ಸುಳ್ಳು ಹೇಳೋದು, ಸುಳ್ಳು ಹೇಳೋದನ್ನ ಸ್ಟಾಪ್ ಮಾಡಿ, ಮತ್ತೆ ಫಿಲ್ಲರ್ಸ್ ಅಂತ ತೊದಲಿಸೋದು ಅದನ್ನ ಸ್ಟಾಪ್ ಮಾಡಿ.
1: ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ಗೆ ಬೆಸ್ಟ್ ಉತ್ತರ ಹೇಗೆ ಕೊಡೋದು?
0: ಹಾಯ್, ಮನೋಕಾ, ಐ ಆಮ್ ಫ್ರಮ್ ಮೈಸೂರ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ MBA ಇನ್ HR ಅಂಡ್ ಮಾರ್ಕೆಟಿಂಗ್. ಐ ಹ್ಯಾವ್ ಡನ್ ಫ್ಯೂ ಪ್ರಾಜೆಕ್ಟ್ಸ್ and in MCF, and what are the projects? I'll tell about it. I was also involved in management fairs. I got an opportunity to be in HR. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೀ. ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ವಾಂಟ್ ಟು ನೋ ಎನಿಥಿಂಗ್ ಎಲ್ಸ್ ಆರ್ ಇಫ್ ಐ ಹ್ಯಾವ್ ಮಿಸ್ಡ್ ಎನಿಥಿಂಗ್, ಡೂ ಲೆಟ್ ಮೀ ನೋ.
1: 2026 ಅತ್ಯಂತ ಅಂಡರ್ ರೇಟೆಡ್ ಆಗಿರೋ ಸಾಫ್ಟ್ ಸ್ಕಿಲ್ ಯಾವುದು?
0: ಎಮೋಷನಲ್ ಇಂಟೆಲಿಜೆನ್ಸ್.
1: ಇವಾಗ ಲಿಂಕ್ಡ್ಇನ್ ಎಲ್ಲಾ ಕಡೆ ತುಂಬಾ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ, ಅಲ್ಲಿ ಉದ್ಯೋಗಾವಕಾಶಗಳು ತುಂಬಾ ಸಿಗತ್ತೆ ಅಂತ. ಆ ಪ್ರೊಫೈಲ್ ನಲ್ಲಿ ಫ್ರೆಷರ್ಸ್ ತಪ್ಪು ಮಾಡುವಂತಹ ಮೊದಲ ತಪ್ಪು ಯಾವುದು?
0: ಅವ್ರ ಬಗ್ಗೆ ಅವರಲ್ಲಿ ಏನೋ ಹೇಳ್ಕೊಳ್ಳೋದೇ ಇಲ್ಲ. ಅಲ್ಲಿ ಹೋಗಿ ಕನೆಕ್ಷನ್ ನಾವು ನೆಟ್ವರ್ಕಿಂಗ್ ಮಾಡ್ಕೊಬೇಕು. ಪೋಸ್ಟ್ ಮಾಡ್ತಾ ಇರಿ ಯಾವಾಗ್ಲೂ, ಸೋ ದಟ್ ಜನಕ್ಕೆ ಗೊತ್ತಾಗುತ್ತೆ ಓ ಇಂಥ ಪರ್ಸನ್ ಇದಾರೆ.
1: ಕಡೆ ರಾಪಿಡ್ ಫೈರ್ ನ ಪ್ರಶ್ನೆ, ಝೂಮ್ ಇಂಟರ್ವ್ಯೂ ಬಗ್ಗೆ ನೀವು ಹೇಳಿದ್ರಿ, ಆನ್ಲೈನ್ ಇಂಟರ್ವ್ಯೂ ಬಗ್ಗೆ, ಅದರಲ್ಲಿ ಪ್ರೊಫೆಷನಲ್ ಗ್ರೂಮಿಂಗ್ಗೆ ಒಂದೇ ಒಂದು ಟಿಪ್ಪು,
0: ಚೆನ್ನಾಗಿ ರೆಡಿಯಾಗಿ, ಮತ್ತೆ ನಿಮ್ ಸುತ್ತಮುತ್ತ ಹೇಗಿದೆ, ನಿಮ್ ಕ್ಯಾಮ್ರಾದಲ್ಲಿ ಏನ್ ಕಾಣಿಸ್ತಾ ಇದೆ ಅದೆಲ್ಲ ನೀಟ್ ಆಗಿದೆಯಾ ಅಂತ ನೋಡಿ.
1: ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಾಫ್ಟ್ ಸ್ಕಿಲ್ ಅಂತ ಹೇಳಿದ್ರೆ ಎಷ್ಟು ಸಾಫ್ಟ್ ಆಗಿ ಅಳವಡಿಸ್ಕೊಂಡಷ್ಟು ನಮ್ಮ ಭವಿಷ್ಯ ಕೂಡ ಅಷ್ಟೇ ಮೃದುವಾಗಿ ಮುಂದಕ್ಕೆ ಹೋಗುತ್ತೆ ಅನ್ನೋ ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಆಕಾಶವಾಣಿಯಿಂದ ನಾನು ತುಂಬಾ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ ಅಂದ್ರೆ ಐ ಆಮ್ ಸೂಪರ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಹುಡುಕುವ ಸಂದರ್ಭದಲ್ಲಿ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಹೊಂದಿರಲೇಬೇಕಾದ ಸಾಫ್ಟ್ ಸ್ಕಿಲ್ಸ್ ಮತ್ತು ಮೂಲಭೂತ ಗುಣಗಳ ಕುರಿತು ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಮತ್ತು ಕೆರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಶ್ರೀಮತಿ ಅನೋಖಾ ಅನೂಪ್ ಜೈನ್ ಅವರೊಡನೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಅರ್ಚನಾ ಆರ್ಯಾ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5 ಗಂಟೆ. ಪ್ರೀತಿಯ ಕೇಳುಗರೆ, ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಿಮ್ಮೊಂದಿಗೆ ನಾನು ಶ್ರೀದೇವಿ ನಚಿಕೇತ್. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
3: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
3: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
2: ಮಕ್ಕಳ ಕನಸುಗಳು ಅರಳಿದಾಗ
3: ದೇಶದ ಭವಿಷ್ಯ ಬೆಳಗುತ್ತದೆ.
4: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
5: ಈ ಡಿಸಿಷನ್ ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ, ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದ ಆಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
0: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
6: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
7: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು. ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಓ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
6: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
8: ಯೋಗವಾಣಿ
9: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
10: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
8: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
11: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
8: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ ಅನುಸರಿಸಿ.
8: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: FM 100.6, ಇದು ಆಕಾಶವಾಣಿ ಮೈಸೂರು. ಈಗ ವೇಳೆ ಸರಿಯಾಗಿ 5:25. ಈಗ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನಿಮ್ಮ ಇಷ್ಟದ ಗೀತೆಗಾಗಿ ನಮಗೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9408585853. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ರಂಗ SSLC ಚಿತ್ರದ ಗೀತೆ. ಗಾಯಕರು ರಾಜು ಅನಂತಸ್ವಾಮಿ ಹಾಗೂ ಸೋನು ಕಕ್ಕರ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಸಂಗೀತ ಸಂಯೋಜನೆ ಸಂದೀಪ್ ಚೌತಾ ಅವರದು.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಈ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಿ ಅಶ್ವಥ್.

ಕೇಳುಗರೇ ಗಮನಿಸಿ, ಜೂನ್ 13 ಅಂದರೆ ನಾಳೆ ಬೆಳಗ್ಗೆ 7:15 ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಆಲ್ಬಿನಿಸಂ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನವಜಾತ ಶಿಶು ತಜ್ಞರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಇಂದು ಸಂಜೆ 6:50 ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗದಲ್ಲಿ ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಇಂದು ರಾತ್ರಿ 10:00 ತತ್ವಸಂಚಾರ. ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮದ ಹೆಚ್ವಿ ಶಿವಪ್ರಕಾಶ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಸುಪ್ರಭಾತ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ ಅವರದು. ಈ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ನಂಜನಗೂಡು ತಾಲೂಕು ತೊರೆಮಾವುನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ ಬಜಾರ್, ರವಿಕುಮಾರ್ ಹಾಗೂ ಪವಿತ್ರಾ.

ಕೇಳುಗರೆ, ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 31/7/2026 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇವರ ದೂರವಾಣಿ ಸಂಖ್ಯೆ 08212-2490111 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಎಫ್ಎಂ 100.6 ನೀವು ಕೇಳ್ತಾ ಇರೋದು ನಿಮ್ಮ ಮೆಚ್ಚಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಇನ್ನು ಮುಂದೆ ಕೇಳೋಣ ಪರಶುರಾಮ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ವಿಜಯನಗರ 4ನೇ ಹಂತದಿಂದ ಶಶಿಧರ್, ಸುಧಾ ಮತ್ತು ಮನ್ವಿತ್. ಈ ಗೀತೆಯ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಹಾಯ್ ಪುಟ್ಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು.
2: ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
0: ತಪ್ಪದೇ ಆಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
4: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
3: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8:00 ಯುವವಾಣಿ ಎಫ್ಎಂ 100.6.
5: ಕೇಳುಗರೆ, ಇದೀಗ ನೀವು ಕೇಳುತ್ತಿರುವ ಗೀತೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಹೊಸ ಜೀವನ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಈ ಗೀತೆಯನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ.

ಕೇಳುಗರೆ, ರುಡ್ಸೆಟ್ ಸಂಸ್ಥೆಯಿಂದ ಬಂದ ಒಂದು ಪ್ರಕಟಣೆ ಇದೆ, ಗಮನಿಸಿ. ರುಡ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುವುದು. ಬ್ಯೂಟಿ ಪಾರ್ಲರ್ ನಿರ್ವಹಣೆ ಈ ತಿಂಗಳ 17ನೇ ತಾರೀಕಿನಿಂದ ಜುಲೈ 21ನೇ ತಾರೀಕಿನವರೆಗೆ, ಎಂಬ್ರಾಯ್ಡ್ರಿ ಹಾಗೂ ಫ್ಯಾಬ್ರಿಕ್ ಪೇಂಟಿಂಗ್ ಈ ತಿಂಗಳ 18ನೇ ತಾರೀಕಿನಿಂದ ಜುಲೈ 18ನೇ ತಾರೀಕಿನವರೆಗೆ, ಕಂಪ್ಯೂಟರ್ ಟ್ಯಾಲಿ ಈ ತಿಂಗಳ 24ನೇ ತಾರೀಕಿನಿಂದ ಮುಂದಿನ ತಿಂಗಳು 31ನೇ ತಾರೀಕಿನವರೆಗೆ. ಅಭ್ಯರ್ಥಿಗಳ ಅರ್ಹತೆ ಈ ರೀತಿ ಇರಬೇಕು: 18ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು, ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ಬಿಪಿಎಲ್, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ದಿನಾಂಕದ ಒಳಗಾಗಿ ಸಂಪರ್ಕಿಸಿ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು.

ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಮೈ ಆಟೋಗ್ರಾಫ್ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್ ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಗ ಸಂಯೋಜನೆ ಮಾಡಿದ್ದಾರೆ ಭಾರದ್ವಾಜ್. ಈ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಗದಗದಿಂದ ಸಂಜೀತ್, ಪ್ರಶಾಂತ್ ಹಾಗೂ ಸಂತು.

0: ಕೇಳುಗರೆ, ಇದುವರೆಗೂ ನಿಮ್ಮ ಮೆಚ್ಚಿನ ಸಂದೇಶಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಇನ್ನೂ ಹಲವಾರು ಜನ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀನಿವಾಸ ಜಿ ಪಿ, ಗೊಬ್ಬರಗಾಲ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕಿನಿಂದ. ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ, ಸಿದ್ದರಾಮನಹುಂಡಿ ಗ್ರಾಮ, ಮೈಸೂರು ತಾಲೂಕಿನಿಂದ. ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕ್ಪುರಂನಿಂದ. ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಾಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್. ಕೆಎಸ್ಆರ್ಟಿಸಿ ಮೈಸೂರಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ. ಮೈಸೂರು ದೇವರಾಜ ಮಾರುಕಟ್ಟೆಯ ಸುಂದರ್ರಾಜ್, ಕೃಷ್ಣಮೂರ್ತಿ, ವೇಣುಗೋಪಾಲ್ ಮತ್ತು ಬಿಸಿಲುಮಾರಮ್ಮ ದೇವಸ್ಥಾನದಿಂದ ಶಾಂತಮ್ಮ. ವಿವಿ ನಗರ ಮಂಡ್ಯದಿಂದ ಕೆಸಿ ಚೇತನ್ ಕುಮಾರ್, ಅಶ್ವಿನಿ, ರೂಪಾ, ಪ್ರೀತಮ್, ಶಿವಕುಮಾರ್, ಹರ್ಷ, ಗೋವಿಂದರಾವ್, ರವಿಕುಮಾರ್, ವಿಷ್ಣು ಟೇಲರ್ನಿಂದ. ಮಂಡ್ಯದಿಂದ ಶಂಕರಿಗೌಡ ಹಾಗೂ ಮಿತ್ರರು. ಹೊಸಪುರ ಗುಂಡ್ಲುಪೇಟೆ ತಾಲೂಕಿನಿಂದ ನಂಜುಂಡಸ್ವಾಮಿ ಹಾಗೂ ಚಂದನ್. ಕೆಆರ್ಪೇಟೆಯಿಂದ ಸುಚಿತ್ರ. ಕೆಬಿಎಲ್ ಸೆಂಚುರಿ ಮೈಸೂರಿನಿಂದ ಚಂದ್ರಕಲಾ, ಸಿದ್ದನಾಯಕ್, ಹನ್ವಿತಾ ಹಾಗೂ ಭುವಿ. ಎಂಆರ್ ಶ್ರೀಕಂಠನವರು ಅಗ್ರಹಾರದಿಂದ. ಕಲ್ಯಾಣಗಿರಿ ಮೈಸೂರಿನಿಂದ ಸಾನಿಯಾ ಅಂಜುಮ್. ಹೆಬ್ಬಾಳಿನಿಂದ ಪ್ರಸನ್ನ. ವಿದ್ಯಾರಣ್ಯಪುರಂನಿಂದ ಸಹನಾ, ಭುವನ, ಸ್ನೇಹ, ನಮಿತಾ, ನಯನ್ ಇವರುಗಳು. ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಬ್ರಹ್ಮಣಿ ಮತ್ತು ಕುಟುಂಬದವರು. ಶಶಿಕಲಾ ಬೋರೇಗೌಡ, ನಿವೇದಿತಾ ನಗರ ಮೈಸೂರಿನಿಂದ. ಪಾಂಡುಪುರದಿಂದ ಹರಳಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಮತ್ತು ಯೋಗೇಶ್ ಗೌಡ. ಕೆಆರ್ ನಗರದಿಂದ ನಟರಾಜ್, ನೇತ್ರಾವತಿ. ರಾಮಕೃಷ್ಣ ನಗರ ಮೈಸೂರಿನಿಂದ ವಿಸ್ಮಯದೇವ್, ಪವನ್ ದೇವ್, ಇಂದು, ಅಮೃತ, ನಿರ್ಮಲಾ ಮಹಾದೇವ್ ಅವರು. ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ. ಗುಂಡ್ಲುಪೇಟೆಯ ಕೆಎಸ್ಎನ್ ಲೇಔಟ್ನಿಂದ ರವಿ, ಗೀತಾ, ಶಾನ್ವಿತಾ ಹಾಗೂ ನಿಶ್ವಿತಾ ಅವರು. ರಾಜಮ್ಮ ಮೈಸೂರಿನಿಂದ. ಮೈಸೂರು ನಜರ್ಬಾದಿಂದ ಚಂದ್ರು, ಲೇಡೀಸ್ ಟೈಲರ್ನ ರವಿಪ್ರಕಾಶ್, ರಾಹುಲ್ ಅವರು. ಕೊಳ್ಳೇಗಾಲದಿಂದ ಭಾಗೇಶ್ ಕುಮಾರ್ ಅವರು. ಪಾಂಡುಪುರದಿಂದ ಪ್ರಭಾವತಿ, ಅಪೂರ್ವ, ವಿಹಾನ್, ವಿಶಿಕಾ ಅವರು. ಯೋಗಾನಂದ ರಂಪೂರೆ, ವಿಜಯ, ವಿನಯ್, ರಜತ್, ಯುಧಿಷ್ಠಿರ ಅವರು ನಜರ್ಬಾದ್ನಿಂದ. ಎನ್ಆರ್ ಮೊಹಲದಿಂದ ವಿಜಯ, ನಾಗೇಂದ್ರ, ಮುರಳಿ, ನಿತ್ಯ, ಬಿಂದು, ಪ್ರೇಮ, ಭಾಗ್ಯಮ್ಮ, ಶೋಭಾ, ವೇಣು, ಶಾರದಮ್ಮ ಅವರು. ರಾಮಕೃಷ್ಣ ನಗರದಿಂದ ದಿವಾಕರ್ ಅವರು. ಆಶೀಶ್ ಕುಮಾರ್, ಲತಾ, ಆಶೀಶ್ ವಿಜಯನಗರ ಮೈಸೂರಿನಿಂದ. ಹೀಗೆ ಹಲವಾರು ಜನ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಾಳೆ ಸಂಜೆ 5:05 ಹಾಗೂ ನಾಳೆ ಮಧ್ಯಾಹ್ನ 1:30 ನಿಮ್ಮ ಮೆಚ್ಚಿನ ಸಂದೇಶಗಳನ್ನು ನೀವು ಕಳುಹಿಸಬಹುದು. ಸಂದೇಶವನ್ನು ಕಳಿಸಿದ ಹಾಗೂ ಆಲಿಸಿದ ಪ್ರೀತಿಯ ಶ್ರೋತೃಗಳಿಗೆಲ್ಲ ಧನ್ಯವಾದಗಳು.
1: ವಚನ ಬಾನುಲಿ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಇದೀಗ ಸಮಯವಾಗಿದೆ 5:55.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: 14-18 ಕಿಶೋರರು ನಮ್ಮ ದೇಶದ ಭವಿಷ್ಯ.
3: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
2: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
3: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
2: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
1: ಸುತ್ತಮುತ್ತ?

0: ಗಮನಿಸಿ, ಜೂನ್ 14 ಭಾನುವಾರ ಬೆಳಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಸಿನಿಮಾಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
2: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
1: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
3: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡು.
4: ಹೈದರಾಳಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಗಾಳಿಯನ್ನು ಓದಿ.
1: ಕೇಳಲು ಮರೆಯದಿರಿ ಸಿನಿಮಾಯಾನ.
5: ಏನೋ ತೊತ್ತಿನ ಮಗನೇ.
6: ಏನೇ ಕತ್ತೆಯ ಮಗಳೇ?
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
7: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8:00 ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೆ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8:00 ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
0: ಸಮಯ ಸರಿಯಾಗಿ 6:00. ಇದು ಆಕಾಶವಾಣಿ ಮೈಸೂರು FM 100.6. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೇನಾಕ್ಷಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು, ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ. ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಗಿಳಿಶಾಸ್ತ್ರದ ಕಂಟಕ. 8:00 ಕನ್ನಡ ಭಾರತಿ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಥೆಗಾರ್ತಿ ಡಾಕ್ಟರ್ ಎಂಎಸ್ ವೇದ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣ ಅವರ ವೀಣಾವಾದನವನ್ನು ಆಲಿಸುವಿರಿ. 10:00 ತತ್ವಸಂಚಾರ. ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮದ ಹೆಚ್ವಿ ಶಿವಪ್ರಕಾಶ್ ಮತ್ತು ಸಂಗಡಿಗರಿಂದ ತತ್ವಪದಗಳು. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಜನವಿಶ್ವಾಸ್ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇನ್ನುಳಿದಂತೆ ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆಯನ್ನು ಆಲಿಸುವಿರಿ 6:50. 7:15 ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಆಲ್ಬಿನಿಸಂ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ಹಾಗೂ ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಸೇವಾ ವಾಹಿನಿ 7:30. 7:45 ಹಾಗೂ 8:45 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಎಸ್ ಅರುಣ್ ಅವರ ಹಾಡುಗಾರಿಕೆ. ನಾಳೆ ಬೆಳಗ್ಗೆ 10:30 ಹಾಗೂ ಮಧ್ಯಾಹ್ನ 2:40 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರದ ಅಳಿವು ಉಳಿವು ಕುರಿತು ಭೂದೃಶ್ಯ ವಿನ್ಯಾಸಕಿ ಯಶವಂತಿ ವೈಎ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು ಸಂಕೀರ್ತನಾ ಪ್ರಿಯ ಅವರಿಂದ. 12:45 ಜನಪದ ಸಂಗೀತ. ಲಕ್ಷ್ಮೀಪುರದ ಮಹಾಲಿಂಗ ಎಂ ಅವರಿಂದ ಜನಪದ ಗೀತೆ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ. ಪ್ರಧಾನ

ಪ್ರಧಾನಮಂತ್ರಿ ರಾಷ್ಟೀಯ ಜಾನುವಾರು ಅಭಿಯಾನ ಕುರಿತು ಮಾಹಿತಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಜನಪದ ಸಂಗೀತ. ಚಾಮರಾಜನಗರ ಬ್ಯಾಡಮೂಡ್ಲು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಡಿಗಿರಿ ರಂಗಸ್ವಾಮಿ ಹಾಡು. 3:30 ಮಕ್ಕಳ ಮಂಟಪ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 4:00 ನಾಟಕ ಉಳ್ಳಾಗಡ್ಡಿ ಉಳ್ಳಮಾವ, ರಚನೆ ಅರುಣ ದೇಶಪಾಂಡೆ, ನಿರ್ದೇಶನ ರಮಾಯಸ್ ಹಿರೇಮಠ. 4:30 ನೆನಪಿನಂಗಳ ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಎರಡನೇ ಭಾಗ. ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಅರಿತ್ಯ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:05 ವಾಗಲಿದೆ. ಇನ್ನು ಇಂಗ್ಲಿಷ್ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: based on the All India Consumer Food Price Index, stood at 4.78% last month, up from 4.2% in the preceding month. India AI Mission today launched Varya, a distilled video model built to make frontier video AI affordable, accessible and relevant. Addressing the launch event in New Delhi, Secretary in the Ministry of Electronics and Information Technology, S. Krishnan said the launch of one of the foundational models supported under the India AI Mission marks a significant milestone in India's AI journey. In badminton, PV Sindhu has stormed into the women's singles semi-finals of the Australian Open tournament in Sydney. The third-seeded Indian outclassed Chinese Taipei's Chen Suyu in a one-sided quarter-final clash today. Sindhu will next face top seed Akane Yamaguchi of Japan in the semi-final match. Yamaguchi defeated India's Tanvi Sharma in the quarter-final clash today. In FIFA World Cup 2026, co-hosts Canada will be up against Bosnia and Herzegovina in a Group B clash at Toronto Stadium tonight. The match will start at 12:30 a.m. Indian Standard Time. The encounter marks the first ever World Cup meeting between the two nations. Benchmark domestic equity indices ended today's trading session with strong gains of around 2%, driven by hopes of de-escalation in West Asia. The Sensex surged 1,695 points to close at 75,528, while the Nifty jumped 461 points to settle at 23,623. And that is the end of this news bulletin.
1: ಸಮಯವಾಗಿದೆ 6:10.
2: ಆಕಾಶವಾಣಿ ಮೈಸೂರು. ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
3: ಸಾಹಿಬ್ ಜಾದಿ ಸಯ್ಯಿದಾ ಫಾತಿಮಾ ಎಂಬ ಹೋರಾಟಗಾರ್ತಿ ಜಗತ್ತಿಗೆ ಪರಿಚಿತರಾಗಿರುವುದು ಬೇಗಂ ಜಫರ್ ಅಲಿ ಎಂಬ ಹೆಸರಿನಿಂದ. ಬೇಗಂ ಜಫರ್ ಅಲಿಯವರು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಪದವಿಯ ಮೆಟ್ಟಿಲೇರಿದ ಮೊದಲ ಸ್ತ್ರೀ. ಮಹಿಳಾ ಶಿಕ್ಷಣದ ಅಗತ್ಯ ಮತ್ತು ಅದರ ಪ್ರಯೋಜನಗಳನ್ನು ತನ್ನ ಸುತ್ತಮುತ್ತಲಿನ ಜನರಿಗೆ ತಿಳಿಸಿಕೊಟ್ಟು ಮಹಿಳೆಯರನ್ನು ಜಾಗೃತಗೊಳಿಸಿದವರು. ಅರ್ಧಕ್ಕೆ ಶಾಲೆ ಬಿಟ್ಟ ಹೆಣ್ಣು ಮಕ್ಕಳನ್ನು ಮತ್ತೆ ಶಾಲೆ ಮುಂದುವರಿಸುವಂತೆ ಪ್ರೋತ್ಸಾಹಿಸಿದ ದೂರದರ್ಶಿತ್ವವುಳ್ಳ ಇವರು ಒಬ್ಬ ಅಪ್ಪಟ ಶಿಕ್ಷಣ ತಜ್ಞೆ. 1977 1982 ಶಾಸಕಾಂಗ ಸಭೆಯ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಮಹಿಳಾ ಶಿಕ್ಷಣ, ಮಹಿಳಾ ವಿಮೋಚನೆ ಮತ್ತು ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲ ಮಾಡುವಲ್ಲಿ ಶ್ರಮಿಸಿದ ಆಶಾವಾದಿ. ತನ್ಮೂಲಕ ಸಾಮಾಜಿಕ ಬದಲಾವಣೆಗಳನ್ನು ಕಾಣುವ ಪ್ರಯತ್ನಶೀಲೆ ಜಫಾರ್ ಅಲಿಯವರು. ಬೇಗಂ ಅಲಿಯವರು 1901 ಮಹಾರಾಜ ಹರಿಸಿಂಗ್ ಆಳ್ವಿಕೆಯಲ್ಲಿ ಗೃಹ ಮತ್ತು ನ್ಯಾಯಾಂಗ ಸಚಿವರಾಗಿದ್ದ ಖಾನ್ ಬಹದ್ದೂರ್ ಆಗಾ ಸೈಯದ್ ಹುಸೇನ್ ಠಾಕೂರ್ ಅವರ ಪುತ್ರಿಯಾಗಿ ಜನಿಸಿದರು. ಮಹಿಳಾ ಹಕ್ಕುಗಳಲ್ಲಿ ದೃಢ ನಂಬಿಕೆಯುಳ್ಳವರಾಗಿದ್ದ ಇವರು ಕಾಶ್ಮೀರದ ಕಣಿವೆಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಮನೆ ಮನೆಗೆ ತೆರಳಿ ಶಿಕ್ಷಣದ ಮೂಲಕ ಅವರನ್ನು ಸಬಲೀಕರಣಗೊಳಿಸಲು ಸತತ ಪ್ರಯತ್ನ ಮಾಡಿದರು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರ ಭಾಷಣಗಳು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವ ಬಗ್ಗೆಯೇ ಇರುತ್ತಿತ್ತು. ಉತ್ತಮ ವಾಗ್ಮಿಯಾಗಿದ್ದ ಜಫಾರ್ ಅಲಿ ಅವರ ಭಾಷಣ ಎಲ್ಲರನ್ನೂ ಸೆಳೆದುಕೊಳ್ಳುತ್ತಿತ್ತು. ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ, ನಿರೀಕ್ಷಕರಾಗಿ, ಪ್ರಾಂಶುಪಾಲರಾಗಿ, ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಕಾಶ್ಮೀರದ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕಿಯಾಗಿಯೂ ಕರ್ತವ್ಯ ನಿರ್ವಹಿಸಿದರು. ಮುಖ್ಯ ನಿರೀಕ್ಷಕರಾದಾಗ ಮಧ್ಯಾಹ್ನದ ಊಟವನ್ನು ಕೂಡ ಜಾರಿಗೆ ತಂದು ಹಸಿದ ಮಕ್ಕಳಿಗೆ ಅನ್ನದಾತರಾದರು. ಮಹಿಳೆಯರ ಕುರಿತು, ಅವರ ಪ್ರಗತಿಯ ಕುರಿತು ಎಚ್ಚರಿಸಲಿಕ್ಕಾಗಿ ತಮ್ಮ ಪಾಲಿಗೆ ಒದಗಿ ಬಂದ ಅನೇಕ ಸಮ್ಮೇಳನಗಳನ್ನು ತೊರೆದರು. ಪದವಿ ಪಡೆದುಕೊಂಡ ಮತ್ತು ಚಿನ್ನದ ಪದಕವನ್ನೂ ಕೂಡ ಪಡೆದುಕೊಂಡ ಕಾಶ್ಮೀರದ ಮೊದಲ ಮಹಿಳೆ ಜಫಾರ್ ಅಲಿ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ತಮ್ಮ ಪ್ರಗತಿಪರ ಚಿಂತನೆಗಳಿಂದ ಹೆಣ್ಣು ಮಕ್ಕಳ ಉನ್ನತಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದರು. ಮಹಿಳಾ ವಿಮೋಚನೆ ಹಾಗೂ ಸಾಮಾಜಿಕ ಕಾರ್ಯ ನಿರ್ವಹಿಸಿದ್ದಕ್ಕಾಗಿ, ಹಗಲಿರಳು ಶಿಕ್ಷಣಕ್ಕಾಗಿ ಶ್ರಮಿಸಿದ್ದಕ್ಕಾಗಿ

0: ಸಂಸ್ಕಾರಕರಾಗಿ ಜಫಾರ್ ಅಲಿಯವರಿಗೆ ಸರ್ಕಾರದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸಾಂಪ್ರದಾಯಿಕ ಕುಟುಂಬದಲ್ಲಿ ಬೆಳೆದ ಜಫಾರ್ ಅಲಿಯವರಿಗೆ ಮತ್ತು ಅವರ ಸಹೋದರಿಯರಿಗೆ ಕಲಿಸಲು ಮನೆಯಲ್ಲೇ ಶಿಕ್ಷಣದ ವ್ಯವಸ್ಥೆಯಾಗಿದ್ದು, ನಂತರ ಮನೆಯವರ ಬೆಂಬಲದಿಂದಲೇ ಕಾಲೇಜು ಮೆಟ್ಟಿಲು ಹತ್ತಿದ ಜಫಾರ್ ಅಲಿಯವರು ಸಮಾಜಮುಖಿ ಕೆಲಸಗಳಿಂದ ಇಂದು ನಮ್ಮೆಲ್ಲರ ಮನಸ್ಸುಗಳಲ್ಲಿ ಮನೆ ಮಾಡಿದ್ದಾರೆ. ಏನಾದರೂ ಸಾಧಿಸಬೇಕು, ಈ ಸಮಾಜಕ್ಕೇನಾದರೂ ಕೊಡುಗೆ ನೀಡಬೇಕೆಂದು ಕಂಕಣಬದ್ಧರಾದ ಜಫಾರ್ ಅಲಿಯವರು ಇಂದಿನ ಯುವಜನತೆಗೆ ಶ್ರದ್ಧೆಯ ಜೀವನ ಪಾಠ ಹೇಳಿ ತಮ್ಮ 99ನೇ ವಯಸ್ಸಿನಲ್ಲಿ ಈ ಪ್ರಪಂಚದಿಂದ ನಿರ್ಗಮಿಸಿದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಆಲಿಸುವಿರಿ.
3: ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ.
2: ತಪ್ಪದೇ ಕೇಳಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
4: ಸಮಯವಾಗಿದೆ 6:15. ಇದು ಆಕಾಶವಾಣಿ ಮೈಸೂರು FM 100.6.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ BGS ಶಾಲೆ. ಸ್ಟೇಟ್ ಮತ್ತು CBSE ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, AI ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
7: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ BK ಅವರೊಂದಿಗೆ ಮಾತುಕತೆ ಕೇಳಬಹುದು.
8: ಈ ಡಿಸಿಷನ್ ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ, ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದ ಆಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
7: ಕೇಳಿ. ಇದೇ ಸೋಮವಾರ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
4: ಗಮನಿಸಿ, ನಾಳೆ ರಾತ್ರಿ 8:10 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳು ಅಂದರೆ ಅಷ್ಟಲಕ್ಷ್ಮಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. ನಾಳೆ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತ ಮಾಹಿತಿ ನಡೆಸಿಕೊಡುತ್ತಾರೆ ಲಿಖಿತಾ MP ಮತ್ತು ಸ್ವರ್ಣದಾಸ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. US ಪ್ರಸಾದ್ ಅವರ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ಫೋನ್ ವಾದನ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ.
9: ಬೆಳಕಿಲ್ಲದೆ ಬದುಕಿಲ್ಲ,
10: ಮಣ್ಣಿಲ್ಲದೆ ಕಸುವಿಲ್ಲ,
9: ಜಲವಿಲ್ಲದೆ ಜೀವವಿಲ್ಲ,
10: ಹಸಿರಿಲ್ಲದೆ ಉಸಿರಿಲ್ಲ,
9: ಹರಿತಿಲ್ಲದೆ ಜಗತ್ತಿಲ್ಲ.
11: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
10: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
9: ಸಸ್ಯ ವೈದ್ಯರ ಕಿವಿಮಾತು
10: ಪ್ರಾಯೋಜಿತ ಬಾನುಲಿ ಸರಣಿ.
12: ಮರವಾಗೆಲೆವೋ ಜೀವವೇ ಮರವಾದು.
9: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
13: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
10: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
14: ಮರವನ್ನು ಪ್ರೀತಿಸುವೆ ನಾನು.
9: ತಪ್ಪದೆ ಆಲಿಸಿ
10: ಸಸ್ಯ ವೈದ್ಯರ ಕಿವಿ ಮಾತು
9: ಹರಿತೆ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 6:20 ಇದೆ. ಈಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ.

0: ವೇಳೆ 6:35. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
5: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
4: 14 ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
5: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
4: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
5: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
6: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
5: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
7: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ, ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ.

0: ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ

0: ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
0: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
6: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
0: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
8: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನ ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು ಪಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ಧಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು.

0: ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6.80 ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತಹ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ.

0: ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮೈಸೂರು FM 100.6. ಸಮಯವಾಗಿದೆ 6:50.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
2: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
4: ಸಂಗೀತಾ ಅವರಿಗೆ ನಮಸ್ಕಾರ.
5: ನಮಸ್ಕಾರ.
4: ಇವತ್ತಿನ ದಿವಸ ತಾವು ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ನಾವೇನು APMC ಅಂತ ಕರಿತೀವಲ್ಲ, ಇದರಲ್ಲಿರುವಂತಹ ಮಾರಾಟ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ತಮ್ಮ ಬಗ್ಗೆ ಹೇಳಿ ಸಂಗೀತಾ ಮೇಡಮ್, ಎಲ್ಲಿಯವರು ತಾವು ಮೂಲತಃ?
5: ನಾನು ಮೂಲತಃ ಮೈಸೂರು ಜಿಲ್ಲೆಯವಳೆ.
4: ವಿದ್ಯಾಭ್ಯಾಸ
5: ಎಲ್ಲ ಮೈಸೂರಲ್ಲೇ ಆಗಿದ್ದು, ಇಲ್ಲೇ ಅವಿಲಾ ಕಾನ್ವೆಂಟಲ್ಲಿ 10th ತನಕ ಓದಿದ್ದು, ಆಮೇಲೆ ಮಹಾರಾಣಿಸಲ್ಲಿ BSc ಮಾಡಿದ್ದು, ಮತ್ತು ಮಾನಸ್ ಗಂಗೋತ್ರಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು.
4: ಯಾವ ವಿಚಾರದಲ್ಲಿ ಮಾಡಿದಿರಿ?
5: ಒಂದು ಸಸ್ಯಶಾಸ್ತ್ರ, ಬಾಟ್ನಿಯಲ್ಲಿ. ಆಮೇಲೆ ಈಗ KS ಎಕ್ಸಾಮ್ ಬರೆದೆ 98 ಎಕ್ಸಾಮಲ್ಲಿ, ಅದರಲ್ಲಿ ಇದಾಗಿ ಈ ಡಿಪಾರ್ಟ್ಮೆಂಟಿಗೆ ಆಯ್ಕೆ ಆಗಿದ್ದೀನಿ, ಕೃಷಿ ಮಾರಾಟ ಇಲಾಖೆ.
4: ಎಷ್ಟು ವರ್ಷದ ಅನುಭವ ತಮ್ಮದು?
5: ಈಗ ನಮ್ಮದು ಅನುಭವ 7 ಆಗಿದೆ
4: ಸರ್. ಎಲ್ಲಿ ಕೆಲಸ ಮಾಡಿದಿರಿ?
5: ಮೊದಲು ಸಂತೆ ಸರ್ಗೂರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ, APMC ಕಾರ್ಯದರ್ಶಿಯಾಗಿ. ಆಮೇಲೆ ಕೂರ್ಗ್ ಜಿಲ್ಲೆ ಕೊಡಗಲ್ಲಿ ಪೂರ್ತಿ ಗುಣಿಕೊಪ್ಪಲ್ ಸೆಕ್ರೆಟರಿ ಆಗಿದ್ದೆ, APMC. ಮತ್ತು ಮಡಿಕೇರಿ APMC ಸೆಕ್ರೆಟರಿ ಆಗಿದ್ದೆ. ಮತ್ತು ಮಡಿಕೇರಿಯಲ್ಲಿ AD ಆಗಿ ಕೆಲಸ ಮಾಡಿದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆಮೇಲೆ ಈಗ ಪದೋನ್ನತಿಯಾಗಿ ಈಗ ಮೈಸೂರು ಜಿಲ್ಲೆಯಲ್ಲಿ ಉಪನಿರ್ದೇಶಕರಾಗಿ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀನಿ.
4: ಮಾರಾಟ ಇಲಾಖೆಯ ಉಪನಿರ್ದೇಶಕರು ತಾವು ಮೈಸೂರು ಜಿಲ್ಲೆ?
5: ಮೈಸೂರು ಜಿಲ್ಲೆ ಸರ್.
4: ಹೇಳಿ ಮೇಡಮ್, ನಿಮ್ಮ ಇಲಾಖೆಯ ಕಾರ್ಯಚಟುವಟಿಕೆಗಳು ಏನೇನು ಇರ್ತವೆ?
5: ಸರ್, ನಮ್ಮ ಇಲಾಖೆ ಬೇಸಿಕಲಿ ಎಲ್ಲ APMC ಕಾರ್ಯದನ್ನು ನೋಡ್ಕೊಳ್ಳುವಂಥ ಒಂದು ಇಲಾಖೆ. ಎಲ್ಲ APMC ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. ನಮ್ಮ ರೈತರಿಗೆ ಎಲ್ಲನೂ RMC ಅಂದ್ರೇ APMC ಅಂತಂದರೆ ಗೊತ್ತಾಗೋದು. ಈಗ APMC ಅಂದರೆ ನಮ್ಮದು ಅದು ಲೋಕಲ್ ಬಾಡಿ ಸರ್, ಅದು ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. ಫಸ್ಟ್ ಏನು ಹೇಳಬೇಕು ಅಂದರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಇದು 172 APMC ಸರ್, ಅದರಲ್ಲಿ 411 ಉಪಮಾರುಕಟ್ಟೆಗಳಿವೆ. ಸೊ ಇಷ್ಟು APMC ನಮ್ಮದು ಪ್ರಧಾನ ಕಚೇರಿ ಡೆಲ್ಲಿಯಲ್ಲಿರುತ್ತೆ, ಡೈರೆಕ್ಟರು ಇಲ್ಲಿದು ಹೆಡ್ ಆಗಿರ್ತಾರೆ ಸರ್. ಡೈರೆಕ್ಟ್ರೇಟ್ ಇದೆ ಬೆಂಗಳೂರಲ್ಲಿ ಪ್ರಧಾನ ಕಚೇರಿ. ಉದ್ದೇಶ ಪ್ರತಿಯೊಂದು ತಾಲೂಕಲ್ಲೂ APMC ರೈತರು ನೇರವಾಗಿ ಅವ್ರು ಬೆಳೆದಂಥ ಕೃಷಿ ಉತ್ಪನ್ನಗಳಿರುತ್ತೆ ಅದನ್ನು ಮಾರುಕಟ್ಟೆಗೆ ತರಬೇಕು, ಅಲ್ಲೇ ಅವ್ರಿಗೆ ಹತ್ತಿರದಲ್ಲಿ ಅವ್ರ ವಹಿವಾಟು ಆಗಬೇಕು ಅನ್ನೋದು ಉದ್ದೇಶ. ಅದರಿಂದ ಪ್ರತಿಯೊಂದು ತಾಲೂಕಲ್ಲೂ APMC ಇರುತ್ತೆ, ಮತ್ತು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಆಲ್ಮೋಸ್ಟ್ ಎಷ್ಟೊಂದು ಕಡೆ ಉಪಮಾರುಕಟ್ಟೆಗಳು ಅಂತ ಇರುತ್ತೆ, ಸಬ್ ಮಾರ್ಕೆಟ್ ಅಂತ ನಾವು ಹೇಳ್ತೇವೆ.
4: ಈ ಪ್ರಧಾನವಾದ ಮಾರುಕಟ್ಟೆ APMC ಮತ್ತು ಈ ಉಪಮಾರುಕಟ್ಟೆ ವ್ಯತ್ಯಾಸ ಏನು?
5: ಏನು ಇಲ್ಲ ಸರ್, ತಾಲೂಕಲ್ಲಿ ಒಂದು ಪ್ರಧಾನ ಮಾರುಕಟ್ಟೆ ಇರುತ್ತೆ. ಉಪಮಾರುಕಟ್ಟೆ ಅಂದರೆ ಅದೇ ಮಾರುಕಟ್ಟೆದು ನಾವು ಎಲ್ಲಾನು ಮೂಲಭೂತ ಸೌಕರ್ಯಗಳನ್ನು, ಪ್ರಧಾನ ಮಾರುಕಟ್ಟೆ ಯಾವ ಹೋಬಳಿ ಮಟ್ಟದಲ್ಲಿ ಎಲ್ಲಿ ಇರುತ್ತೆ, ಅಲ್ಲಿ ಜಾಸ್ತಿ ಎಲ್ಲಿ ಆವಕ ಆಗ್ತಾ ಇರುತ್ತೆ ಅದೇ ತಾಲೂಕಲ್ಲಿ ಅಲ್ಲಿ ಒಂದು ಮಾಡಿರ್ತೀವಿ. ಅಂದರೆ ರೈತರಿಗೆ ಹತ್ತಿರ ಬಂದು ಅಲ್ಲಿ ವ್ಯಾಪಾರ ವಹಿವಾಟು ಮಾಡಿಕೊಳ್ಳಿ ಅಂತ. ಏನಂದರೆ ಹರಾಜು ಕಟ್ಟೆಗಳು, ಕುಡಿಯೋ ನೀರು, ಶೌಚಾಲಯ, ಅವ್ರು ಬಂದು ಮಾರಾಟ ಮಾಡೋಕ್ಕೆ ಸೌಲಭ್ಯಗಳು ಬೇಕೋ ಅದನ್ನಲ್ಲಿ ಕಲ್ಪಿಸಿರ್ತೀವಿ. ಅವರು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಬರೋದು ಬೇಡ, ಅಲ್ಲೇ ಹತ್ತಿರದಲ್ಲೇ ಮಾಡ್ಕೋಬೋದು ಅಂತ ಇರುತ್ತೆ.
4: ರೈತರಿಗೆ ಅವರ ಉತ್ಪನ್ನಗಳನ್ನು ಹತ್ತಿರದಲ್ಲೇ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಉಪಮಾರುಕಟ್ಟೆಗಳನ್ನು
5: ಮಾಡಿರ್ತೀವಿ. ಈಗ ಉದಾಹರಣೆ, ಹುಣಸೂರಲ್ಲಿ ಮೇನ್ ಮಾರ್ಕೆಟ್ ಯಾರ್ಡ್ ಇದೆ, ರತ್ನಪುರಿ ಹತ್ತಿರದಲ್ಲಿ ಅಲ್ಲಿ ಸಬ್ ಮಾರ್ಕೆಟ್ ಇದೆ. ಅದೇ ಥರ KR ನಗರದಲ್ಲಿ ಮೇನ್ ಮಾರ್ಕೆಟು KR ನಗರ ತಾಲೂಕಲ್ಲೇ ಇದೆ, ಎದುರುಗಡೆ ತರಕಾರಿ ಮಾರ್ಕೆಟದು ಬೇರೆ ಪ್ರಾಂಗಣನೇ ಇದೆ, ಅದಲ್ಲದೆ ಸಾಲಿಗ್ರಾಮದಲ್ಲಿ ಉಪಮಾರುಕಟ್ಟೆ ಇದೆ. ಹೀಗೆ ದೊಡ್ಡ ದೊಡ್ಡ ತಾಲೂಕುಗಳಲ್ಲಿ ಉಪಮಾರುಕಟ್ಟೆಗಳಿರುತ್ತೆ ಸರ್. ನಮ್ಮಲ್ಲಿ 172 APMC. ಹಾಗೆಯೇ ಈ ಮೈಸೂರು ಡಿಸ್ಟ್ರಿಕ್ಟಿಗೆ ಬಂದರೆ ನಮ್ಮಲ್ಲಿ ಇಲ್ಲಿ 8 APMC ಎಲ್ಲ ತಾಲೂಕುಗಳಿಗೆ ಒಂದೊಂದು ಹಾಗೆ. ಈಗ ಮೈಸೂರು ಪ್ರಧಾನ ನಮ್ಮದಿಲ್ಲಿ ಜಿಲ್ಲೆಯದು ಬಂಡಿಪಾಳ್ಯ ಮಾರ್ಕೆಟು, ಆಮೇಲಿಂದ ನಂಜನಗೂಡಲ್ಲಿದೆ, ಟಿ ನರಸೀಪುರಲ್ಲಿದೆ, ಹುಣಸೂರದಲ್ಲಿದೆ, ಪಿರಿಯಾಪಟ್ಟಣದಲ್ಲಿದೆ, ಕೆಆರ್ ನಗರ, ಸಂತೆಸರ್ಗೂರು. ಈಗ ಸಂತೆಸರ್ಗೂರವನ್ನು ಬೈಫರ್ಕೇಟ್ ಮಾಡಿ ಎರಹಳ್ಳಿ ಅಂತ ಹ್ಯಾಂಡ್ ಪೋಸ್ಟಲ್ಲಿ ಒಂದು ಮಾರ್ಕೆಟ್ ಮಾಡಿದ್ದೀವಿ. ಅದು ಕೋಟೆ, ಹೆಚ್ ಡಿ ಕೋಟೆಗೆ ಕವರ್ ಆಗುತ್ತೆ. ಇಷ್ಟು ನಮ್ಮ ಜಿಲ್ಲೆಯಲ್ಲಿರುವಂತಹ ಎ ಪಿ ಎಂ ಸಿಗಳು. ನಾನಾಗೆ ಹೇಳ್ದಾಗೆ ಈ ಎ ಪಿ ಎಂ ಸಿಗಳಿಗೆ ಅಲ್ಲಲ್ಲಿ ಸಬ್ ಮಾರ್ಕೆಟ್ ಎಲ್ಲೆಲ್ಲಿ ದೊಡ್ಡದಿದೆ ಅಲ್ಲಿ ಸಬ್ ಮಾರ್ಕೆಟ್ಸು ಇವೆ. ನಮ್ಮ ಮೇನ್ ಇಲಾಖೆ ಸ್ಥಾಪಿಸಿರೋದೇ ಎ ಪಿ ಎಂ ಸಿಗಳ ಉದ್ದೇಶ ಏನಂತ ಹೇಳಿದ್ರೆ, ರೈತರು ಅವರು ಶ್ರಮವಹಿಸಿ ಉತ್ಪಾದಿಸಿರುವಂತಹ ಕೃಷಿ ಉತ್ಪನ್ನಗಳಿಗೆ ಸರಿಯಾದ ತೂಕ, ಅವ್ರು ಎಲ್ಲೋ ಹೊರಗಡೆ ಮಾರಾಟ ಮಾಡಿದ್ರೆ ಅವ್ರಿಗೆ ತೂಕದಲ್ಲಿ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತೂಕ ಎಲ್ಲ ಎ ಪಿ ಎಂ ಸಿ ಒಳಗಡೆ ತಂದು ಮಾರಾಟ ಮಾಡಿದ್ರೆ ಅಲ್ಲಿ ನಮ್ಮ ಇಲಾಖಾ ಅಧಿಕಾರಿಗಳಿರ್ತಾರೆ, ಸಿಬ್ಬಂದಿಗಳಿರ್ತಾರೆ, ನೋಡ್ಕೋತಾರೆ, ಮತ್ತು ನಾವು ಸರ್ಟಿಫೈ ಆಗಿರುವಂಥ ತೂಕದ ಯಂತ್ರಗಳಿರುತ್ತೆ ಎ ಪಿ ಎಂ ಸಿಯಿಂದನೇ. ಸೊ ಅಲ್ಲಿಂದನೇ ಮಾಡಿದ್ರೆ ಅವರಿಗೆ ಸರಿಯಾದ ನಿಖರವಾದ ಬೆಳೆಗಳಿಗೆ ತೂಕ ಸಿಗುತ್ತೆ ಅನ್ನೋದು ಒಂದು ಪ್ರಮುಖವಾದ ಉದ್ದೇಶ. ಇನ್ನೊಂದು ಮೇಯ್ನ್ ಅದು ಸ್ಪರ್ಧಾತ್ಮಕ ಮಾರಾಟ ಪದ್ಧತಿಗಳಿರುತ್ತೆ. ಅದ್ರ ಮೂಲಕ ಅವ್ರಿಗೆ ಎಲ್ಲ ರೈತರಲ್ಲೂ ಒಂದೇ ಇದು, ನಾವು ಬೆಳೆದ ಇದಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ. ಸೊ ಅವ್ರಿಗೆ ಎಲ್ಲಿ ಕಾಂಪಿಟೇಟಿವ್ ಪ್ರೈಸ್ ಇದಿರುತ್ತೆ ಅಲ್ಲಿ ಅವ್ರಿಗೆ ಕಾಂಪಿಟೇಟಿವ್ ಪ್ರೈಸ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ಆ ಪ್ಲಾಟ್ಫಾರ್ಮ್ನ ನಾವು ಮಾಡಿಕೊಡೋದೇ ಎ ಪಿ ಎಂ ಸಿಗಳ ಉದ್ದೇಶ, ಮೇಯ್ನ್ ಉದ್ದೇಶ. ಇನ್ನು ಮೂರನೇದು, ನಾವು ಅದಕ್ಕೋಸ್ಕರ ನಮ್ಮ ಇಲಾಖೆಯಲ್ಲಿ ಎಲ್ಲ ಎ ಪಿ ಎಂ ಸಿಗಳಿಗೂ ನಮಗೆ ಒಂದು ಇಂಜಿನಿಯರಿಂಗ್ ವಿಂಗ್ ಅಂತಲೇ ಇದೆ, ಎಮ್ ಡಿ ಪಿ ಅಂತ, ಮಾರ್ಕೆಟ್ ಡೆವಲಪ್ಮೆಂಟ್ ವಿಂಗ್ ಅಂತ. ಅವ್ರ ಮೂಲಕ ಆ ಇಂಜಿನಿಯರಿಂಗ್ ಸೇವೆ ತೊಗೊಂಡು ನಾವು ಅವ್ರಿಗೆ ಏನೇನು ಮಾರ್ಕೆಟ್ ಹೇಗೆ ಡೆವಲಪ್ ಆಗಬೇಕು, ಅಲ್ಲಿ ಚೆನ್ನಾಗಿರುವಂತಹ ಹರಾಜು ಕಟ್ಟೆಗಳು, ಆಧುನಿಕ ಈಗ ಶೀತಲಿ ಗೃಹಗಳು ಅಂದರೆ ಕೋಲ್ಡ್ ಸ್ಟೋರೇಜ್ ಏನು ಹೇಳ್ತೀವಿ, ಮೈಸೂರಲ್ಲಿ ಕೋಲ್ಡ್ ಸ್ಟೋರೇಜ್ ಬರ್ತಾ ಇದೆ ಬಂಡಿಪಾಳ್ಯದಲ್ಲಿ, ಈ ಥರ ಅವ್ರು ಇಡೋದಕ್ಕಾಗುವಂಥ ಅದು ಸೌಲಭ್ಯ, ಮತ್ತು ಗೋಡೌನ್ಗಳು, ಮಳಿಗೆಗಳು, ಅವ್ರಿಗೆ ಎಲ್ಲನೂ ಮಾಡಿಕೊಡ್ತೇವೆ. ಮತ್ತು ರೈತರು ಮಾರಾಟಕ್ಕೆ ಬಂದಾಗ ಅವ್ರಿಗೆ ತಂಗುವಂಥ ರೈತ ಭವನಗಳಿವೆ, ಎಲ್ಲ ಎ ಪಿ ಎಂ ಸಿಗಳಲ್ಲೂ ಆಲ್ಮೋಸ್ಟ್ ರೈತ ಭವನಗಳಿವೆ. ಆಮೇಲೆ ಕುಡಿಯೋ ನೀರು, ಶೌಚಾಲಯ, ಅವ್ರು ಏನೇನು ಬೇಕೋ ಪ್ರತಿಯೊಂದನ್ನೂ ಮಾಡ್ತೀವಿ. ಇದಕ್ಕೋಸ್ಕರ ನಾವು ಭದ್ರತಾ ಸಿಬ್ಬಂದಿ ಸೌಲಭ್ಯನೂ ತೊಗೊಂಡಿರ್ತೀವಿ, ಅಲ್ಲಿ ಕ್ಲೀನಿಂಗು ನಮಗೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ. ಇದಕ್ಕೋಸ್ಕರ ನಮ್ಮಲ್ಲಿ ಆ್ಯಕ್ಚುಲಿ ಒಂದು ನಾಮಿನಲ್ ಆಗಿ ಈಗ 60 paisa ಇದೆ, ಒಂದು ಇದು 100 rupees ಮಾರಾಟ ಇದಾದರೆ 60 paisa ಹಾಗೆ ಸೆಸ್ ತಗೋತೀವಿ. ಅದು ಯಾರಿಂದ? ಓನ್ಲಿ ಟ್ರೇಡರ್ಸಿಂದ, ಟ್ರೇಡರ್ಸ್ಗೆ ನಾವು ಮಾರಾಟಗಾರರಿಂದ. ನಾವು ಅವ್ರಿಗೆ ಏನು ಸೌಲಭ್ಯ ಕೊಡ್ತಾ ಇದ್ದೀವಿ, ಸೊ ಅದಕ್ಕೆ ನಮಗೆ ಆ ಕ್ಲೀನಿಂಗ್ ಎಲ್ಲದಕ್ಕೂ ಬೇಕಾಗುತ್ತಲ್ಲ, ಸಂರಕ್ಷಣೆ ಮಾಡೋಕ್ಕೆ ಮತ್ತು ಸೆಕ್ಯೂರಿಟಿ ಪರ್ಪಸ್ಸು ಇದಕ್ಕೆ ಅದನ್ನು ಮತ್ತೆ ಇನ್ನೂ ಉತ್ತಮವಾಗಿ ಸೌಲಭ್ಯಗಳನ್ನು ಮಾಡೋದಕ್ಕೋಸ್ಕರ 60 paisa ಬಳಕೆ ಮಾಡ್ಕೋತೇವೆ.
4: ಸರ್ಕಾರದ ಯಾವುದಾದ್ರೂ ಯೋಜನೆಗಳನ್ನು ತಾವು ಅನುಷ್ಠಾನ ಮಾಡ್ತೀರಾ?
5: ಸರ್ಕಾರದ ಯೋಜನೆಗಳು ಅಂದರೆ ನಾವೀಗ ಮೂಲಭೂತ ಸೌಕರ್ಯ ಮಾಡಬೇಕಾದ್ರೆ ಈ RIDF ನಬಾರ್ಡು ಅವ್ರದ್ದೆಲ್ಲ ಅನುದಾನ ಬರುತ್ತೆ, ಅದು ಇದು ಮಾಡ್ತೀವಿ. ಅಲ್ಲದೆ ನಮ್ಮ ಮಾರುಕಟ್ಟೆ ಫಂಡು ಇರುತ್ತೆ, ಈಗ 60 paisa ಏನು ಕಲೆಕ್ಟ್ ಮಾಡ್ತೀವಿ ಅಂತ ಅದರಲ್ಲಿ ನಾವು ವಾರ್ಷಿಕ ಕ್ರಿಯಾಯೋಜನೆಗಳನ್ನು ತಗೊಂಡು ಮಾರ್ಕೆಟನ್ನು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿ, ಮತ್ತು ಮೊದಲು ರೂಲ್ 60 ಅದು ಇದರಲ್ಲಿ ಮಾರುಕಟ್ಟೆಗಳಿಗೆ ಸಂಪರ್ಕಿಸುವಂಥ ರಸ್ತೆಗಳನ್ನು ಕೂಡ ನಾವು ನಿರ್ಮಾಣ ಮಾಡಿಕೊಡ್ತಾ ಇದ್ವಿ,
4: ಗ್ರಾಮೀಣ
5: ಸಂಪರ್ಕ ರಸ್ತೆ. ಆಮೇಲೆ ಕಣಗಳು, ಎಷ್ಟೊಂದು ಕಡೆ ಈಗಾಗಲೇ ಎ ಪಿ ಎಂ ಸಿ ವತಿಯಿಂದ ಹಳ್ಳಿಗಳಲ್ಲಿ ಕಣಗಳು ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ನಾನು ಏನು ಹೇಳಿದ್ದೀನಿ ಸಮಿತಿ ಅಂತಂದರೆ, ಇಟ್ಸ್ ಎ ಎಲೆಕ್ಟೆಡ್ ಬಾಡಿ. ಇಲ್ಲಿಗೆ ರೈತ ಪ್ರತಿನಿಧಿಗಳೇ ಮೇಯ್ನ್ ಇರ್ತಾರೆ, ಅವರು 11 ರೈತ ಪ್ರತಿನಿಧಿಗಳು, ಅವರು ಎಲೆಕ್ಷನ್ ಮೂಲಕ ಎಲೆಕ್ಟ್ ಆಗಿ ಬರ್ತಾರೆ. ಅವರಲ್ಲಿ ಒಂದು ಪರಿಶಿಷ್ಟ ಜಾತಿಯಾಗೆ, ಒಂದು ಪರಿಶಿಷ್ಟ ವರ್ಗಕ್ಕೆ, ಒಂದು ಪ್ರವರ್ಗ ಎ, ಒಂದು ಪ್ರವರ್ಗ ಬಿ, ಆಮೇಲೆ ಒಂದು ರೈತರಿಗಾಗಿ ಸ್ಥಾನನ ಮೀಸಲಿಟ್ಟಿರ್ತೀವಿ ಆ 11 ಸ್ಥಾನಗಳಲ್ಲಿ. ಅದಲ್ಲದೆ ನಮ್ಮ ಈ ಎ ಪಿ ಎಂ ಸಿಯಲ್ಲಿ ಖರೀದಿದಾರರು ಮತ್ತು ದಲ್ಲಾಳರು ಒಂದು ಮಾರ್ಕೆಟ್ ಫಂಕ್ಷನರೀಸ್ ಅಂತ ನಾವು ಮಾರುಕಟ್ಟೆ ಕಾರ್ಯಕರ್ತರು ಅಂತ ಏನು ಹೇಳ್ತೀವಿ, ಅವರಿಂದ ಒಂದು ಇದಿಟ್ಟಿರ್ತೀವಿ ಮೀಸಲು, ಅವರು ಎಲೆಕ್ಟ್ ಆಗಿ ಬರ್ತಾರೆ ಅವ್ರ ಇದರಲ್ಲಿ. ಅದಲ್ಲದೆ ಸಹಕಾರ ಮಾರಾಟ ಸಂಘಗಳ ಪ್ರತಿನಿಧಿಯೊಬ್ಬರು, ಸಹಕಾರ ಸಂಸ್ಕರಣಾ ಸಂಘಗಳಿಂದ ಪ್ರತಿನಿಧಿಯೊಬ್ಬರು, ಅಲ್ಲದೆ ಸರ್ಕಾರ ಯಾವ ಸರ್ಕಾರ ಬಂದಿರುತ್ತೆ ಅವರು 3 ನಾಮಿನೇಟ್ ಮಾಡ್ತಾರೆ. ಆಮೇಲೆ ಕೃಷಿ ನಮ್ಮ ಇಲಾಖೆಯಿಂದ ನಿರ್ದೇಶಕರು ಅವರೊಬ್ಬರು, ಅವ್ರ ಪ್ರತಿನಿಧಿಯಾಗಿ ಒಬ್ಬರನ್ನ ನಾಮಿನೇಟೆಡ್ ಮಾಡಿರ್ತಾರೆ. ಹೀಗೆ 18 ಮೆಂಬರ್ಸ್ನೊಳಂಥ ಒಂದು ಸಮಿತಿ ಇರುತ್ತೆ, ಇದು ಲೋಕಲ್ ಬಾಡಿ. ಇವರೊಳಗಡೆ ಅಂದರೆ ರೈತ ಪ್ರತಿನಿಧಿಗಳು ಯಾರಿರ್ತಾರೆ ಅವ್ರುಗಳು ಮಾತ್ರ ಎಲೆಕ್ಟ್ ಮಾಡ್ತಾರೆ, ಒಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು. ಹೀಗೆ ಒಂದು ಕಮಿಟಿ ಇರುತ್ತೆ.
4: ಸೊ ಎ ಪಿ ಎಂ ಸಿಗಳಿಗೆ ರೈತರೇ ಅಧ್ಯಕ್ಷರಾಗಬೇಕು,
5: ರೈತರೇ ಅಧ್ಯಕ್ಷರಾಗಬೇಕು. ಅದನ್ನು ಈ ಬೇರೆ ಯಾವ ನಾಮಿನೇಟೆಡ್ ಇವ್ರದ್ಗೆ ಅವ್ರಿಗೆ ಬರೋದಿಲ್ಲ. ಏನಂದ್ರೆ ಆ ರೈತರಿಗೆ ಅವರು ಲೋಕಲ್ ಇದು ಏನು ಸಮಸ್ಯೆಗಳು ಗೊತ್ತಿರುತ್ತೆ ರೈತರಿಗೆ ಇದಾಗಲಿ ಅಂತ ಹೇಳಿ. ಆ್ಯಂಡ್ ಸಮಿತಿದು ಏನೇ ಆದ್ರೂ ಸಮಿತಿ ಸಭೆಯಲ್ಲಿ ಮಂಡಿಸಿ ಠರವಾಗಿದ್ಮೇಲೆ ಆ ಪ್ರಪೋಸಲ್ಸು ಏನೇ ಆದ್ರೂ ಕಾರ್ಯಗತ ಆಗೋದು. ಹೆಡ್ ಆಫೀಸ್ ಪರ್ಮಿಷನ್ ಇರುತ್ತೆ ಸಕ್ಷಮ ಪ್ರಾಧಿಕಾರದ್ದು, ಅದನ್ನು ತಗೊಂಡು ಏನೇ ಆದ್ರೂ ಸಮಿತಿ ವರ್ಕ್ ಆಗೋದು ಥ್ರೂ ಇದು ಮಂತ್ಲಿ ಒನ್ಸ್ ಸಮಿತಿ ಮೀಟಿಂಗ್ ನಡೆಯುತ್ತೆ. ಈಗ ಸದ್ಯಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಯಾವುದೂ ಸಮಿತಿ ನಡೀತಾ ಇಲ್ಲ, ಯಾಕೆಂತಂದ್ರೆ ಎಲೆಕ್ಷನ್ ಆಗಿಲ್ಲ, ಈಗ 2 ಎಲೆಕ್ಷನ್ ಆಗಿಲ್ಲ.
4: ಅಂದರೆ ಈಗ ಎ ಪಿ ಎಂ ಸಿಗಳ ಆಡಳಿತ ಎಲೆಕ್ಟೆಡ್ ಬಾಡಿ ಹೊಂದಿರುತ್ತೆ, ಮತ್ತೆ ಇಲಾಖೆಯಿಂದಲೂ ಕೂಡ ಜನ ಇರ್ತೀರಿ?
5: ಇಲಾಖೆ ಇಲ್ಲ, ಇಲಾಖೆಯಿಂದ ಸೆಕ್ರೆಟರಿ ಮಾತ್ರ ಕಾರ್ಯದರ್ಶಿಯನ್ನ ನೇಮಕ ಮಾಡಿರ್ತಾರೆ. ನಮ್ದು ಕಾರ್ಯದರ್ಶಿಯದು ಕೆಲಸ ಸಮಿತಿ ಏನ್ ಹೇಳುತ್ತೆ ಅದನ್ನ ಕಾನೂನುಬದ್ಧವಾಗಿ ನಮ್ದೆಲ್ಲಾನು ನಡೆಯೋದು. ನಮ್ದು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಅಂತ ಹೇಳಿ ಕಾಯ್ದೆ ಇದೆ. 1968 ಅದು ರೂಲ್ಸ್ ಫಾರ್ಮ್ ಆಗಿದ್ದು ಅದು ಕಾಲಕಾಲಕ್ಕೆ ಅಮೆಂಡ್ ಆಗ್ತಾ ಇರುತ್ತೆ. ಅದ್ರ ಮೂಲಕನೇ ನಡೆಯೋದು. ಏನು ನಮ್ದು ಆಕ್ಟಿವಿಟೀಸ್ ಏನಿದೆ ಈ ಶಾಸನ ಬದ್ಧವಾಗಿದೆಯಾ ಅಂತ ನೋಡ್ಕೊಳ್ಳೋದು ಕಾರ್ಯದರ್ಶಿಗಳ ಇದು. ಈ ಕಾರ್ಯದರ್ಶಿ ಒಂದು ರೀತಿ ಸಿಇಒ ಟೈಪ್. ಕಮಿಟಿ ಏನ್ ಮಾಡುತ್ತೆ ಅದನ್ನ ಅವರು ಅನುಷ್ಠಾನ ಮಾಡಬೇಕು, ಬಟ್ ಅದು ಕಾಯ್ದೆ ಮಟ್ಟದಲ್ಲಿದೆಯಾ ಅಂತ ನೋಡ್ಕೊಂಡು ಮಾಡಬೇಕು. ಈ ಕಮಿಟಿ ಏನ್ ಮಾಡಿ ರೆಸೊಲ್ಯೂಷನ್ ಮಾಡಿರ್ತಾರೆ ಅದನ್ನ ನಾವು ಹೆಡ್ ಆಫೀಸ್ಗೆ ಪ್ರಪೋಸಲ್ ಕಳಿಸ್ತೇವೆ. ಕೆಲವು ಲೋಕಲ್ ಬೈಲಾಲ್ ಅವರೇ ಮಾಡ್ಕೊಂಡಿದ್ದು ಅಲ್ಲಿ ಸಮಿತಿ ಹಂತದಲ್ಲಿರೋ ಸಮಿತಿ ಹಂತದಲ್ಲಿ ಆಗುತ್ತೆ. ಉಳಿದಿದ್ದನ್ನು ಮೇಜರ್ ಏನೇನು ಇರುತ್ತೆ ಡೆವಲಪ್ಮೆಂಟ್ ವರ್ಕ್ಸ್ ಇನ್ನೇನಾರು ಇದ್ರೆ ಕಾಯ್ದೆಗಿಂತ ಸ್ವಲ್ಪ ಇದಾಗಿದ್ರೆ ಅಂತವೆಲ್ಲ ಹೆಡ್ ಆಫೀಸ್ಗೆ ಪ್ರಪೋಸಲ್ ಹೋಗುತ್ತೆ.
4: ರಾಜ್ಯ ಮಟ್ಟದಲ್ಲೂ ಒಂದು ಉಸ್ತುವಾರಿ ಮಂಡಳಿ ಅಥವಾ ರಾಜ್ಯ ಮಟ್ಟದ ಅಧಿಕಾರ ಯಾರ ಹತ್ರ ಇರುತ್ತೆ?
5: ರಾಜ್ಯ ಮಟ್ಟದ ನಮ್ದು ಡೈರೆಕ್ಟರೇಟ್, ಡೈರೆಕ್ಟರೇನೇ ನಮ್ಮ ಸಕ್ಷಮ ಪ್ರಾಧಿಕಾರದ ಮುಖ್ಯಸ್ಥರು. ಅದಕ್ಕೆ ನಮ್ಮ ಇಲಾಖೆಯ ಮಂತ್ರಿಗಳಿರ್ತಾರೆ, ಅವ್ರದ್ಗೆ ಹೋಗುತ್ತೆ. ನಮ್ದು ಸಹಕಾರ ಇಲಾಖೆ ಅಂಡರ್ ಬರುತ್ತೆ ಸರ್ ನಮ್ಮ ಡಿಪಾರ್ಟ್ಮೆಂಟ್.
4: APMC ಅಂದ್ರೆ ಅಲ್ಲಿ ಏನು ಸೌಲಭ್ಯಗಳನ್ನು ತಾವು ಮೂಲಭೂತವಾಗಿ ರೈತರಿಗೆ ಕೊಡ್ತೀರಿ?
5: ಮೂಲಭೂತವಾಗಿ ಸೌಕರ್ಯಗಳು ಅಂತಂದ್ರೆ ಅವರಿಗೆ ವ್ಯಾಪಾರ ವಹಿವಾಟು ಮಾಡಕ್ಕೆ ಅನುಕೂಲಗಳು. ಫಸ್ಟ್ ವ್ಯಾಪಾರ ಮಾಡೋಕ್ಕೆ ಹರಾಜುಕಟ್ಟೆಗಳನ್ನು ಡೆವಲಪ್ ಮಾಡಿರ್ತೀವಿ. ಎರಡು ಥರ ಇರುತ್ತೆ, ಮುಚ್ಚು ಹರಾಜುಕಟ್ಟೆ ಅಂದರೆ ಕ್ಲೋಸ್ಡು ಪ್ಲಾಟ್ಫಾರ್ಮ್ಸು, ಓಪನ್ ಅಂದರೆ ಓಪನ್ ಆಕ್ಷನ್ ಪ್ಲಾಟ್ಫಾರ್ಮ್ ಓಪನ್ ಆಗಿರೋದು. ಈಗ ಒಂದು ಒಣಗಿಸೋಕ್ಕೂ ಬಳಸ್ಕೋಬೋದು ರೈತರು ತಾವು ತಂದಿದ್ದು ಜೋಳ ಎಲ್ಲಾನು ಒಣಗಿಸ್ಬೇಕಾಗತ್ತೆ. ಹೊರಗಡೆ ಎಲ್ಲ ಅವ್ರಿಗೆ ಪ್ರಾಬ್ಲಮ್ ಅಂದರೆ ಇಲ್ಲಿ ಜಾಗ ಇರೋ ಕಡೆ ಅದಕ್ಕೂ ಫೆಸಿಲಿಟೇಟ್ ಮಾಡ್ತೇವೆ. ಮತ್ತು ಅವ್ರಿಗೆ ತೂಕದ ಯಂತ್ರಗಳು, APMC ತೂಕದ ಯಂತ್ರಗಳಿರುತ್ತೆ. ಆಲ್ಮೋಸ್ಟ್ ನಮ್ಮ ಎಲ್ಲ APMCಗಳು ವೇಬ್ರಿಡ್ಜ್ಗಳಿವೆ. ಸೊ ಅದು ನಿಖರವಾದ ತೂಕ ಎಲ್ಲರೂ APMC ವೇಬ್ರಿಡ್ಜ್ ಅಂದ್ರೇ ನಂಬುತ್ತಾರೆ, ಯಾಕೆಂದ್ರೆ ರೈತರಿಗೆ ಮೋಸ ಆಗಲ್ಲ ಅನ್ನೋದೊಂದು ಖಾತ್ರಿ ಇರುತ್ತೆ. ವೇಬ್ರಿಡ್ಜ್ ಸೌಲಭ್ಯ ಇರುತ್ತೆ. ಆಮೇಲಿಂದ ಕುಡಿಯೋ ನೀರು, ಶೌಚಾಲಯಗಳು, ರೈತರಿಗೆ ತಂಗೋದಕ್ಕೋಸ್ಕರ ಎಲ್ಲ ಕಡೆ ಆಲ್ಮೋಸ್ಟ್ ರೈತ ಭವನಗಳಿವೆ. ಅಕಸ್ಮಾತ್ ರಾತ್ರಿ ತರ್ತಾರೆ ವ್ಯಾಪಾರಕ್ಕೆ ಅಂತ ಅವ್ರದ್ದು ಬಹಿರಂಗ ಹರಾಜು ಇಲ್ಲ ಈ ಟೆಂಡರು ಆಗೋದಾದ್ರೆ ಲೇಟ್ ಆಗಿ ಟೈಮ್ ಆಗಿರತ್ತಲ್ಲ, ಆಗ ಅವ್ರು ರಾತ್ರಿ ತಂಗಬಹುದು. ರೈತರಿಗೆ ಅನುಕೂಲ ಆಗ್ಲಿ ಅಂತ ರೈತ ಭವನಗಳಿವೆ. ರೋಡ್ಗಳು, ಬ್ಯಾಂಕು, ದೊಡ್ಡ ದೊಡ್ಡ APMCಯಲ್ಲಿ ಇವೆ ಸರ್. ದೊಡ್ಡ ದೊಡ್ಡ APMCಯಲ್ಲಿ ಬ್ಯಾಂಕ್ಸ್, ಕ್ಯಾಂಟೀನ್ ಎಲ್ಲ ಕಡೆ ಇರುತ್ತೆ ಆಲ್ಮೋಸ್ಟ್ ಆಕ್ಟಿವ್ ಆಗಿ ನಡೀತಾ ಇರೋ ಕಡೆ. ಈ ಬ್ಯಾಂಕು ಆಕ್ಚುಲಿ ಪೋಸ್ಟ್ ಆಫೀಸು ಇವೆಲ್ಲ. ಆಮೇಲೆ ಓರಿಯೆಂಟೇಷನ್ ಸೆಂಟರ್ಸ್ ಮೈಸೂರಲ್ಲಿ ಇದೆ, ಓರಿಯೆಂಟೇಷನ್ ಸೆಂಟರ್. ಆಮೇಲೆ ಗ್ರೇಡಿಂಗ್ ಲ್ಯಾಬ್, ರೈತರು ತಂದಿದ್ದನ್ನ ಗ್ರೇಡ್ ಮಾಡಕ್ಕೆ ಈ ತರ ಫೆಸಿಲಿಟೀಸ್ ಇರುತ್ತೆ ಸರ್.
4: ಮೈಸೂರು APMCನಲ್ಲಿ ಇನ್ನೇನಾದ್ರು ಹೆಚ್ಚುವರಿ ಇದೆಯಾ ನೀವು ಹೇಳಿದ್ದಕ್ಕೆ ಬಿಟ್ಟಿದ್ದು?
5: ಇವಾಗ ಕೋಲ್ಡ್ ಸ್ಟೋರೇಜ್ ನಡೀತಾ ಇದೆ ಸರ್. ಮತ್ತೆ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ಅಲ್ಲೇ ನಾವು ಮಾರ್ಕೆಟಲ್ಲೇ ಕಸ, ಗೊತ್ತಿರೋ ಹಾಗೆ ಮಾರ್ಕೆಟ್ ಅಂದ್ರೆ ಕಸ ಉತ್ಪತ್ತಿ ಆಗೇ ಆಗುತ್ತೆ. ಅದರಲ್ಲೂ ಸರ್ಕಾರಿ ಮಾರ್ಕೆಟ್ ಎಲ್ಲಿದೆ ಅಲ್ಲಿ ತುಂಬಾ ಇದು ಬರುತ್ತೆ. ಸೊ ಅದನ್ನ ಘನತ್ಯಾಜ್ಯ ವಿಲೇವಾರಿ ಘಟಕಗಳು ಎಲ್ಲಾ APMCಗಳಲ್ಲೂ ರೂಢಿಸ್ಕೋಬೇಕು ಅಂತಿದೆ. ಆಲ್ಮೋಸ್ಟ್ ಮೇಜರ್ APMCಯಲ್ಲೆಲ್ಲ ಇದೆ ಸರ್ ಅದು.
4: ಮೈಸೂರು APMCನಲ್ಲಿ ಪ್ರಧಾನವಾಗಿ ಮಾರಾಟ ಆಗುವಂತಹ ಬೆಳೆಗಳು ಯಾವುದು ಮೇಡಮ್? ತರಕಾರಿನೂ ಮಾರಾಟ ಆಗುತ್ತಾ ಅಲ್ಲೇನೆ?
5: ಮೈಸೂರು APMCಯಲ್ಲಿ ತರಕಾರಿ ಮಾರ್ಕೆಟ್ ಇದೆ. ಆಮೇಲೆ ನಮ್ಮಲ್ಲಿ ಇಲ್ಲಿ ಸಬ್ಯಾರ್ಡ್ ಅಂತ ಹೇಳ್ಬಿಟ್ಟು ಬಂಬು ಬಜಾರ್ ಹತ್ರ ಹಣ್ಣಿನ ಮಾರ್ಕೆಟ್ ಇದೆ, ಫ್ರೂಟ್ ಮಾರ್ಕೆಟ್ ಇದೆ. ಮೈಸೂರು ಮೇನ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಎಲ್ಲದೂ ಆಗುತ್ತೆ ಸರ್. ಭತ್ತ, ರಾಗಿ, ರಾಗಿ ಅಂದರೆ ಈಗೆಲ್ಲ ಮೋಸ್ಟ್ ಆಗಿ MSPಗೆ ಹೋಗುತ್ತೆ, ರಾಗಿ ಬರೋದು ಕಡಿಮೆ ಆಗಿದೆ ನಮ್ಮ ಮಾರ್ಕೆಟ್ ಒಳಗಡೆ. ಭತ್ತ, ಕಾಳುಗಳು, ಕಾಳುಗಳು, ಕಡಲೆಕಾಯಿ ಬೀಜ, ಎಳ್ಳು, ಸೀಸನಲ್ಲಿ ಸನ್ಫ್ಲವರು, ಇದು ಮೇಜರ್ ಬರುತ್ತೆ ಸರ್.
4: ತರಕಾರಿ ಮಾರುಕಟ್ಟೆ ಅಲ್ಲೇ ಇದೆ,
5: ತರಕಾರಿ ಮಾರ್ಕೆಟ್ ಮೈಸೂರು APMC
4: ಮಾರುಕಟ್ಟೆ. ಒಂದು ಮಾಡಬೇಕು ಅನ್ನೋದು ನಡೀತಾ ಇತ್ತು, ಆಗಿದೆಯಾ?
5: ಹೂವಿನ ಮಾರುಕಟ್ಟೆ ಶಿಫ್ಟ್ ಆಗಿಲ್ಲ ಮೈಸೂರು ಒಳಗಡೆ. ಅದು ಕಟ್ಟಿದೀವಿ, ಸುಸಜ್ಜಿತವಾಗಿ ಸ್ಟಾಲ್ಸ್ ಇದೆ, ಮಳಿಗೆಗಳಿದೆ, ಎಲ್ಲ ಇದೆ. ಅಲ್ಲಿಗೆ ಬರೋಕೆ ನಮ್ಮಿಲ್ಲಿ ವ್ಯಾಪಾರಿಗಳು ಮನಸ್ಸು ಮಾಡಬೇಕು, ಅವರು ನೋಡೋಣ ಅದು ಮುಂದಿನ ದಿನಗಳಲ್ಲಿ ಅದನ್ನ ಒಳಗಡೆ ಸ್ಥಳಾಂತರಿಸಬೇಕು ಅಂತ ನಮ್ಮಲ್ಲೂ ಇದೆ ಐಡಿಯಾ, ಮಾಡ್ತೇವೆ.
4: ಮಾರುಕಟ್ಟೆ ಅಂತಂದ್ರೆ ಅಧಿಕಾರಿಗಳು ರೈತರು ಅಷ್ಟೇ ಅಲ್ಲ, ಮಾರುಕಟ್ಟೆ ಫಂಕ್ಷನರೀಸ್ ಏನಿದ್ದಾರೆ, ಹಮಾಲಿಗರಿಂದ ಹಿಡಿದು ಮಧ್ಯವರ್ತಿಗಳು, ಮಾರಾಟಗಾರರು, ಇವರೆಲ್ಲ ಹೇಗೆ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಏನು?
5: ಮೊದಲಿಂದ ಅಷ್ಟು ಮಾರ್ಕೆಟ್ ಫಂಕ್ಷನರೀಸ್ ಅಂದರೆ ಫಸ್ಟು ರೈತರು ತರೋರು ಇರ್ತಾರೆ, ಆಮೇಲೆ ದಲ್ಲಾಳಿಗಳು ಬರ್ತಾರೆ, ಕಮಿಷನ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಅವರು ಏನಂತಂದ್ರೆ ನಮ್ಮಲ್ಲಿ ಸಮಿತಿಯಿಂದ ಲೈಸೆನ್ಸ್ ತಗೊಂಡಿರ್ತಾರೆ, ಅವರಿಗೆ ರಸೀತಿ ಬುಕ್ಕು ಇದು ಎಲ್ಲನೂ ಕೊಟ್ಟಿರ್ತಾರೆ. ಅವರು ಟ್ರೇಡರ್ಸ್ ಮೂಲಕ ತಗೊಂಡು ಶೇಖರಿಸಿ ಇಟ್ಕೊಂಡು ಟ್ರೇಡರ್ಗಳಿಗೆ ಮತ್ತೆ ರೈತರಿಗೆ ನಡುವೆ ಆದಂತಹ ಒಂದು ಕೊಂಡಿ ಕಮಿಷನ್ ಏಜೆಂಟ್ಸ್ ಅಂತ ದಲ್ಲಾಳಿಗಳಂತ ನಾವೇನು ಹೇಳ್ತೇವೆ. ಅವರಾದ್ಮೇಲೆ ಟ್ರೇಡರ್ಸ್ ಇರ್ತಾರೆ ನೆಕ್ಸ್ಟ್. ಇವರು ದಲ್ಲಾಳಿಗಳು ಎಲ್ಲರೂ ಟ್ರೇಡರ್ಸ್ ಪರವಾಗಿ ಇವರು ಇಲ್ಲಿ ರೈತರ ಜೊತೆ ವ್ಯಾಪಾರ ಮಾಡ್ತಾರೆ. ನೆಕ್ಸ್ಟು ಹಮಾಲಿಗಳು ಬರ್ತಾರೆ. ಈಗ ಆಕ್ಟಿವ್ ಮೈಸೂರು ಯುಕೆಲ್ಲಿ ಹಮಾಲಿಗಳಿದ್ದಾರೆ, ಅವರು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ನಮ್ಮ ರೈತರಿಗೆ ತಂದಿದ್ದನ್ನು ಇಳಿಸೋದ್ರಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದರಲ್ಲೂ ಅವ್ರ ಪಾತ್ರ ಇರುತ್ತೆ. ತೂಕದವರು ಇರ್ತಾರೆ. ಆಮೇಲೆ ನಮ್ಮಲ್ಲಿ ಆ್ಯಕ್ಚುಲಿ ಸ್ಟಾಕಿಸ್ಟು ಪ್ರಾಸೆಸಿಂಗ್ ಯೂನಿಟ್ ಅದನ್ನು ಕೂಡ ಲೈಸೆನ್ಸ್ ತಗೊಂಡಿರ್ತಾರೆ ಸಮಿತಿಗಳಿಂದ. ಆಮದುದಾರರು ರಫ್ತುದಾರರು ಅಂತ ಹೇಳಿ ಎಲ್ಲಾನು ವಿವಿಧವಾದ ಲೈಸೆನ್ಸ್ ಕೊಟ್ಟಿರ್ತೀವಿ. ವಿವಿಧ ಇವರೆಲ್ಲ ಮಾರ್ಕೆಟ್ ಫಂಕ್ಷನ್ಸ್ ಒಂದಲ್ಲ ಒಂದು ಈ ವ್ಯಾಪಾರ ವಹಿವಾಟಲ್ಲಿ ಅವರ ಪಾತ್ರಗಳು ಇರುತ್ತೆ.
4: ಅಂದ್ರೆ ಮುಖ್ಯವಾದ ಎಪಿಎಂಸಿನಲ್ಲಿ ಸೌಲಭ್ಯಗಳು ಜಾಸ್ತಿ ಇರುತ್ತೆ, ಸಬ್ ಮಾರ್ಕೆಟ್ ಅಲ್ಲಿ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಇರಬಹುದು ಅಂತ ಅನ್ಸುತ್ತೆ. ಆದ್ರೆ ಮಾರುಕಟ್ಟೆಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿರ್ತೀವಿ.
5: ನಾವು ಎಲ್ಲ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ತಾಲೂಕಲ್ಲಿ ಏನಂದ್ರೆ ತಾಲೂಕು ಮಟ್ಟದ ಎಪಿಎಂಸಿಗಳಲ್ಲಿ ಇನ್ನೂ ಪೂರ್ತಿ ಟ್ರೇಡ್ ಶಿಫ್ಟ್ ಆಗಿಲ್ಲ. ಸೊ ಎಲ್ಲ ಅಲ್ಲಿ ಒಂದು ಫಾರ್ಮ್ ಗೇಟಲ್ಲೇ ಅವರು ಬಂದದ್ದು ತಗೊಳ್ಳೋದು ಕೊಡೋದು ಈ ತರ ಮಾಡ್ತಾರೆ. ಮತ್ತೆ ನಮ್ಮಲ್ಲಿ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳಂದ್ರೆ ಭತ್ತ, ರಾಗಿ. ಭತ್ತ ಎಲ್ಲ ಮಿಲ್ಲಿಗೆ ಡೈರೆಕ್ಟ್ ಹೊರಟೋಗುತ್ತೆ, ರಾಗಿ ಎಲ್ಲ ಇವಾಗ MSP ಅಲ್ಲಿ ಹೋಗುತ್ತೆ. ಇನ್ನು ಉಳಿದಿದ್ದು ಅಲ್ಪ ಸ್ವಲ್ಪ ಇದಾಗಿದೆ.
4: ಸರಗೂರಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅಲ್ವಾ, ಅಲ್ಲೊಂದು ಬಹಳ ದೊಡ್ಡ ಹತ್ತಿ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಲಾಗಿದೆ ಅಲ್ವೇ, ಅದರ ಬಗ್ಗೆ ಒಂಚೂರು ಹೇಳಿ ಮೇಡಮ್.
5: ಅಲ್ಲಿ ಮೊದಲು ತುಂಬಾ ಹತ್ತಿ ಬೆಳೀತಾ ಇದ್ರು ಸರ್, ಇವಾಗ ಏನಾಗಿದೆ ಅಂದ್ರೆ ಕ್ರಾಪ್ ಪ್ಯಾಟರ್ನ್ ಚೇಂಜ್ ಆಗ್ಬಿಟ್ಟು ಇವಾಗ ಹತ್ತಿ ಬೆಳೆನೆ ಕಡಿಮೆ ಆಗ್ಬಿಟ್ಟಿದೆ. ರೈತರೆಲ್ಲ ಶುಂಠಿ ಮತ್ತೆ ಈಗಂತೂ ಈ ಸತಿ ಅಡಿಕೆಗೆ ಹೋಗಿದ್ದಾರೆ ಅಂತೆ. ಇನ್ನೆರಡು ಮೂರು ತಿಂಗಳಲ್ಲಿ ಆ ಬೆಲ್ಟಲ್ಲಿ ಅಡಿಕೆ ಬರೋ ಚಾನ್ಸಸ್ ಇದೆ ನಮ್ಗೆ ಈಗಿದ್ದೆ. ಚಿಯಾ ಸೀಡ್ಸು ಅದು ಇದು ಎಲ್ಲ ಹಾಕ್ತಾ ಇರೋದ್ರಿಂದ ಹತ್ತಿ ಇದೇ ಕಡಿಮೆ ಆಗ್ಬಿಟ್ಟಿದೆ. ಈಲ್ಡು ನಾವು ಕ್ರಾಪ್ ಡೀಟೇಲ್ಸ್ ತರಿಸ್ಕೊಂಡು ನೋಡಿದಾಗ ಎರಡು ವರ್ಷದಿಂದ ಹತ್ತಿ ಕಡಿಮೆ ಆಗಿದೆ. ಆಮೇಲೆ ಒಂದು ಇಳುವರಿ ಚೆನ್ನಾಗಿಲ್ಲ, ಇದು ಪ್ರಾಬ್ಲಮ್, ಇಳುವರಿ ಬಂದಿಲ್ಲ, ಬಿತ್ತನೆ ಬೀಜ ಇದಾಯ್ತು ಅಂತ ಹೇಳಿ ಕ್ರಾಪ್ ಫೇಲ್ಯೂರ್ ಎಲ್ಲ ಆಗಿ ಹತ್ತಿ ಮಾರ್ಕೆಟ್ಗೆ ಬರ್ತಾ ಇರೋದೇ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಆವಾಗ ಕಡಿಮೆ ಆಗಿದೆ. ಸೊ ಅದರಿಂದ ಹಿಂದೆ ಸರ್ಗೂರಲ್ಲಿ ಹತ್ತಿ ತುಂಬಾ ಚೆನ್ನಾಗಿತ್ತು. ಅವಾಗ ಪ್ರೊಸೆಸಿಂಗ್ ಜಿನ್ನಿಂಗ್ದು ಲ್ಯಾಬ್ ಎಲ್ಲಾನು ಎಸ್ಟಾಬ್ಲಿಷ್ ಮಾಡಿದ್ರು ಅಲ್ಲಿ, ಹತ್ತಿ ಮಾರ್ಕೆಟ್ ಚೆನ್ನಾಗಿ ಸುಸಜ್ಜಿತವಾದ ಮಾಡಬೇಕು ಅಂತ ಹೇಳಿ.
4: ಕರ್ನಾಟಕದಲ್ಲೇ ಮೊಟ್ಟ ಮೊದಲಿಗೆ ಹತ್ತಿ ಬರ್ತಾ ಇದ್ದಿದ್ದು ನಿಮ್ಮ ಮಾರುಕಟ್ಟೆಗೇನೆ
5: ಆಗ ಸರಗೂರಲ್ಲಿ ಒಂದು ಕಾಲದಲ್ಲಿ ಸರ್. ಈಗ ಆಯ್ತು, 5 ವರ್ಷದಿಂದ ಹತ್ತಿ ಏನು ಬರ್ತಾ ಇಲ್ಲ, ತುಂಬಾ ಕಡಿಮೆ ಆಗಿದೆ. ಅದರಲ್ಲೂ ಈಗ ಕಳೆದ 2 ವರ್ಷದಿಂದ ರೈತರು ಶುಂಠಿ ಜೋಳದ ಕಡೆ, ಈಗ ಜೋಳ ಶುಂಠಿ ಕಡೆ
4: ಹತ್ತಿ ಮಾರುಕಟ್ಟೆ ಹೋಗಿ ಬೇರೆ ಉತ್ಪನ್ನಗಳ
5: ಮಾರುಕಟ್ಟೆ ಆಗಿದೆ.
1: ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ,
3: ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯು ಆರೋಗ್ಯವಾಗಿರುತ್ತಾಳೆ.
1: ಎಂ ಫಸಲ್ ಬಿಮಾ ಯೋಜನೆ ಶೇಕಡಾ 63% ರೈತರು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇದು ನೈಸರ್ಗಿಕ ವಿಕೋಪಗಳ ವಿರುದ್ಧ ಸುರಕ್ಷತೆಯ ಗ್ಯಾರಂಟಿ ನೀಡುತ್ತದೆ.
3: ಯೂರಿಯಾ ಸಬ್ಸಿಡಿ, ಯೂರಿಯಾ ಮೇಲೆ ಶೇಕಡಾ 90% ಸಬ್ಸಿಡಿ ನೀಡಲಾಗುತ್ತಿದ್ದು ರೈತರಿಗೆ ಪ್ರತಿ ಚೀಲ 266 ರೂಪಾಯಿಗಳಿಗೆ ಸಿಗುತ್ತಿದೆ. ಇದರ ನೈಜ ಬೆಲೆ 2,200 ರೂಪಾಯಿಗಳಾಗಿದ್ದು ಉಳಿದ ಮೊತ್ತವನ್ನು ಸರ್ಕಾರವೇ ಭರಿಸುತ್ತದೆ.
1: ಎಂಎಸ್ಪಿ ಖರೀದಿ, ಸುಮಾರು 26 ಲಕ್ಷ ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಅಡಿಯಲ್ಲಿ ಖರೀದಿ ಮಾಡಲಾಗಿದೆ. ಇದು ನಿಶ್ಚಿತ ಆದಾಯದ ಗ್ಯಾರಂಟಿ ನೀಡುತ್ತದೆ ಮತ್ತು 22 ಬೆಳೆಗಳನ್ನು ಇದರಡಿ ಖರೀದಿಸಲಾಗುತ್ತದೆ.
3: ಇನಾಮ್ ಮತ್ತು ಕೃಷಿ ರಫ್ತು, ಇನಾಮ್ ಸುಮಾರು 2 ಕೋಟಿ ರೈತರು ಮತ್ತು 3 ಲಕ್ಷ ವ್ಯಾಪಾರಿಗಳು ಈ ಡಿಜಿಟಲ್ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ.
1: ಕೃಷಿ ರಫ್ತು 2013-14 ಹೋಲಿಸಿದರೆ 2025-26 37% ಕೃಷಿ ರಫ್ತು $52 billion ಅಧಿಕವಾಗಿದೆ.
3: ಸಾವಯವ ಕೃಷಿ ಮತ್ತು ಸಾಮಾಜಿಕ ಭದ್ರತೆ, ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ, ಸುಮಾರು 19 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಇದರಡಿ ಒಳಪಡಿಸಲಾಗಿದ್ದು ರಾಸಾಯನಿಕ ಮುಕ್ತ ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ.
1: ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ 25 ಲಕ್ಷಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ನೋಂದಾಯಿಸಿಕೊಂಡಿದ್ದು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುತ್ತದೆ.
3: ಪರಿಸರ ಸ್ನೇಹಿ ಕೃಷಿ, ನೀಮ್ ಕೋಟೆಡ್ ಯೂರಿಯಾ, ಇದರಿಂದ 10,000 ಕೋಟಿ ರೂಪಾಯಿಗಳು ಉಳಿತಾಯವಾಗಿದ್ದು ಮಣ್ಣಿನ ಆರೋಗ್ಯ ಸುಧಾರಿಸಿದೆ.
1: ಹವಾಮಾನ ನಿರೋಧಕ ತಳಿಗಳು 2014-2025 ನಡುವೆ 3,000ಕ್ಕೂ ಹೆಚ್ಚು ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ.
3: ಬಜೆಟ್ ಮತ್ತು ಪಿಎಂ ಕಿಸಾನ್, ಬಜೆಟ್ ಹೆಚ್ಚಳ, ಕೃಷಿ ಸಚಿವಾಲಯದ ಬಜೆಟ್ 2013-14 27,663 ಕೋಟಿಯಿಂದ 2026-27 ವೇಳೆಗೆ 5 ಪಟ್ಟು ಹೆಚ್ಚಾಗಿ 1.40 ಲಕ್ಷ ಕೋಟಿಗೆ ತಲುಪಿದೆ.
6: ಗೊಬ್ಬರ ಸಬ್ಸಿಡಿ 75,000 ಕೋಟಿ ರೂಪಾಯಿಯಿಂದ 3 ಪಟ್ಟು ಹೆಚ್ಚಾಗಿ 2.21 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ.
3: ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 4.3 ಲಕ್ಷ ಕೋಟಿ ಹಣವನ್ನು ನೇರ ನಗದು ವರ್ಗಾವಣೆ DBT ಮೂಲಕ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ವಾರ್ಷಿಕ 6,000 ರೂಪಾಯಿಗಳು 3 ಕಂತುಗಳಲ್ಲಿ.
4: ಸಂಗೀತಾ ಮೇಡಮ್, ನಮ್ಮ ಜಿಲ್ಲೆಯಲ್ಲಿರುವಂತಹ ಬೇರೆ ಯಾವ್ದಾದ್ರು ವಿಶೇಷವಾದ ಮಾರುಕಟ್ಟೆಗಳ ಬಗ್ಗೆ ಮಾಹಿತಿ ಇದ್ರೆ ಹೇಳಿ ಮೇಡಮ್.
5: ಕೆಆರ್ ನಗರ ಎಲ್ಲ ಭತ್ತ ಸರ್, ಭತ್ತ ಮೇನ್ ನಮ್ಮಲ್ಲಿ, ಭತ್ತ ರಾಗಿನೇ. ಈಗ ಸರ್ಗೂರು ಅಷ್ಟೇ, ಹುಣಸೂರು, ಪಿರಿಯಾಪಟ್ಟಣ ರಾಗಿ ಮಾರ್ಕೆಟ್ ಮೇನ್ ನಮ್ಮಲ್ಲಿ. ಏನು ರಾಗಿ ಬರುತ್ತೆ ಎಲ್ಲ ರಾಗಿನೇ ಮೇಜರ್.
4: ಜಾನುವಾರುಗಳಿಗೆ ಯಾವ್ದಾದ್ರು ಮಾರುಕಟ್ಟೆ?
5: ಜಾನುವಾರು ಮಾರುಕಟ್ಟೆ ನಮ್ಮ ನರಸೀಪುರದಲ್ಲಿದೆ, ವಾರಕ್ಕೊಂದಿದ್ದೀನ ಟಿ ನರಸೀಪುರದಲ್ಲಿ. ಮತ್ತೆ ನಂಜನಗೂಡಲ್ಲಿ ಜಾನುವಾರು ಮಾರುಕಟ್ಟೆ, ಇದೆರಡು ಕಡೆ ಜಾನುವಾರು ಮಾರುಕಟ್ಟೆ ಇದೆ. ಅದು ಈಗ ಕೋವಿಡ್ ಟೈಮಲ್ಲಿ ಎಲ್ಲ ನಿಂತು ಹೋಗಿತ್ತು, ಜಾನುವಾರುಗಳನ್ನೆಲ್ಲ ಇದು ಮಾಡ್ಬಂತ. ಇವಾಗ ರಿವೈವ್ ಆಗಿದೆ ಮತ್ತೆ. ಈಗ ಈ ಕಳೆದ ಒಂದು ವರ್ಷದಿಂದ ಮಾರುಕಟ್ಟೆ ಇದಾಗಿ ನಡೆಯುತ್ತಾ ಇದೆ ಜಾನುವಾರು ಮಾರುಕಟ್ಟೆ.
4: ಈಗ ಮಾರುಕಟ್ಟೆಗಳು ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಇರುವಂತಹ ಜಾಗ. ಈಗ ಮಾರಾಟ ಪದ್ಧತಿಗಳ ಬಗ್ಗೆ ಬರೋಣ ಮೇಡಮ್. ಹೇಳಿ ಮೇಡಮ್, ಯಾವೆಲ್ಲ ಮಾರಾಟ ಪದ್ಧತಿಗಳಿದ್ದಾವೆ, ಮತ್ತೆ ಹೇಗೆ ರೈತರ ಉತ್ಪನ್ನ ಮಾರಾಟ ಆಗುತ್ತೆ, ಮತ್ತು ಆತನಿಗೆ ಹೇಗೆ ಹಣ ಪಾವತಿ ಆಗುತ್ತೆ?
5: ನಮ್ಮಲ್ಲಿ 3 ಥರದಲ್ಲಿ ಮಾರಾಟ ಇದು ನಡೀತಾ ಇದೆ ಸರ್. ಒಂದು ನೇರ ಒಪ್ಪಂದ, ಅಂದರೆ ರೈತರು ನೇರವಾಗಿ ಮಾತುಕತೆ ಮೂಲಕ ಅವರೇನೇನೇ ಇದು ಮಾಡ್ಕೊಂಡಿರ್ತಾರೆ. ಇನ್ನೊಂದು ಮೇನ್ ಬಹಿರಂಗ ಹರಾಜು, ಇದು ಎಲ್ಲ ಕಡೆ ಓಪನ್ ಆಕ್ಷನ್, ಇದೇನು ಮೇನ್ ನಡೀತಾ ಇರೋದು ಬಹಿರಂಗ ಹರಾಜು. ಇದಲ್ಲದೆ ಇನ್ನೊಂದು ಇ ಟೆಂಡರ್ ಅಂತ, ಮೈಸೂರು ಬಂಡಿಪಾಳ್ಯದಲ್ಲಿ ಇ ಟೆಂಡರ್ ಮೂಲಕನೇ ನಡೀತಾ ಇದೆ. ಈ ಟೆಂಡರು ರೆಮ್ಸ್ ಅಂತ ಹೇಳಿ ರೆಮ್ಸ್ ಸಂಸ್ಥೆ ಇದೆ, ಅವರು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿರೋದು. ಏನಂತಂದರೆ ಇದು ರಾಷ್ಟ್ರೀಯ ಮಾರುಕಟ್ಟೆ ಸಂಸ್ಥೆ ಸೇವೆಗಳು ಅಂತ, ರಾಷ್ಟ್ರೀಯ ಇ ಮಾರ್ಕೆಟ್ ಸೇವೆಗಳು ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಕರ್ನಾಟಕ ಸರ್ಕಾರದ್ದೇ ಒಂದು ಉದ್ಯಮ ಆಗಿದೆ. ಇದು ಕೃಷಿ ಉತ್ಪನ್ನಗಳನ್ನು ಒಂದೇ ವೇದಿಕೆಯಡಿ ಎಲ್ಲ ಉತ್ಪನ್ನಗಳು ಮತ್ತು ಆಲ್ ಓವರ್ ಸ್ಟೇಟ್ ಒಂದೇ ಇದಿರಬೇಕು ಅನ್ನೋ ಉದ್ದೇಶಕ್ಕಾಗಿ UMP ಅಂತ, ಅಂದರೆ ಯುನೈಟೆಡ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ ಅಂತ. ಇದು ಒಂದೇ ವೇದಿಕೆ ಮೂಲಕ ರೈತರಿಗೆ ದಕ್ಷತೆಯಿಂದ, ಪಾರದರ್ಶತೆಯಿಂದ, ಮತ್ತು ಅವ್ರು ಏನೇನಿದೆ ಅದಕ್ಕೆ ಉತ್ತಮ ಬೆಲೆ, ಪ್ರೈಸ್ ಡಿಸ್ಕವರಿ ಅಂತ ಏನು ಹೇಳ್ತಾರೆ, ಉತ್ತಮ ಬೆಲೆ, ಬೇರೆ ಬೇರೆ ಕಡೆ ಎಷ್ಟಿದೆ ಅಂದರೆ ಇಲ್ಲಿ ಗೊತ್ತಾಗತ್ತಲ್ಲ ಇವ್ರ ಪ್ರೈಸ್ ಎಲ್ಲಿ ಹೇಗಿದೆ ಅಂತ, ಆ ರೀತಿಯಾಗಿ ನೋಡಿಕೊಂಡು ಮಾಡ್ಬೋದು ಅಂತ ಹೇಳಿ ಇದು ಶುರು ಮಾಡಿದ್ದು ಸರ್. ಇದು 2014 ಸ್ಥಾಪನೆ ಆಗಿರೋದು. ಈಗ ಮೈಸೂರಲ್ಲಿ ಈ ಟೆಂಡರ್ ನಡೆಯುತ್ತೆ ರೆಮ್ಸ್ ಮೂಲಕ, ರೆಮ್ಸ್ ವತಿಯಿಂದ. ಇಲ್ಲೇನಾಗತ್ತೆ ಅಂತಂದರೆ ಮೊದಲು ಫಸ್ಟು ಗೇಟ್ ಎಂಟ್ರಿ ಆಗುತ್ತೆ ಸರ್. ರೈತರು ತಂದ ಸರ್ಕುಗಳನ್ನ ಗೇಟಲ್ಲೇ ನೋಂದಾಯಿಸಿ ಅವ್ರಿಗೆ ಒಂದು ಯುನೀಕ್ ID ಕೊಟ್ಟಿರ್ತಾರೆ. ಸೊ ಗೇಟ್ ಎಂಟ್ರಿ ಆಗೋದ್ರಿಂದ ಏನು ಬಂದಿದೆ ಅಂತ ಗೊತ್ತಾಗುತ್ತೆ ರೆಕಾರ್ಡಲ್ಲಿ. ಗೇಟ್ ಎಂಟ್ರಿ ಆದ್ಮೇಲಿಂದ ಈ ಟೆಂಡರ್ನಲ್ಲಿ ಕೋಟ್ ಮಾಡ್ತಾರೆ. ನಮ್ಮ DD ಆಫೀಸಲ್ಲಿ ನಿರ್ದೇಶಕರಿಂದ ಡೆಲಿಗೇಷನ್ ಆಫ್ ಪವರ್ ಆಗಿರೋದ್ರಿಂದ ಇಲ್ಲಿ ನಾವು ಟ್ರೇಡರ್ ಲೈಸೆನ್ಸ್ ಕೊಡ್ತೀವಿ. ಫಸ್ಟ್ ಮಾರ್ಕೆಟಲ್ಲೆಲ್ಲ ಟ್ರೇಡ್ ಲೈಸೆನ್ಸ್ ಹೊಂದಿರೋರೇ ಟ್ರೇಡರ್ಸೇನೇ ವ್ಯವಹಾರ ಮಾಡ್ಬೋದಾಗಿರೋದು. ಈ ಟ್ರೇಡರ್ ಲೈಸೆನ್ಸು ಒಂದು ಕಡೆ ತಗೊಂಡ್ರೆ ಇಡೀ ರಾಜ್ಯದಲ್ಲಿ ಪೂರ್ತಿ ಒಂದೇ ಲೈಸೆನ್ಸ್ ಇದಾಗುತ್ತೆ. ಈ ಲೈಸೆನ್ಸ್ ಹೊಂದಿರೋರು ಟ್ರೇಡರ್ಸು ಅಲ್ಲಿ ಟೆಂಡರ್ ಕೋಟ್ ಮಾಡ್ತಾರೆ. ಅವ್ರು ಕೋಟ್ ಮಾಡಿದ್ದನ್ನು ಬಿಟ್ ಸಮರಿ ಬರುತ್ತೆ, ಯಾರು ಹೈಯೆಸ್ಟ್ ಕೋಟ್ ಆಗಿದೆ ಅದು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆ APMCಲಿ. ಅವಾಗ ಅವರು ಎಷ್ಟಾಗಿದೆ ಅಂತ ಹೇಳಿ ಅವರು ವಿನರ್ ಲಿಸ್ಟೆ ಅನೌನ್ಸ್ ಮಾಡಿದಾಗ ರೈತರ ಉತ್ಪನ್ನಗಳು ಯಾವುದು ಲಾಟ್ ಹಾಕಿರ್ತಾರೆ ರೈತರು. ಕೆಲವು ಕಡೆ ಇಲ್ಲಿ ಮೈಸೂರಲ್ಲೆಲ್ಲ ಅವರು ಪರೀಕ್ಷಿಸಿ ಕೂಡ ಮಾಡ್ತಾರೆ. ಇದು ಆ್ಯಕ್ಚುಲಿ ಎಲ್ಲಿ ಕೂತ್ಕೊಂಡು ಯಾವ ಆನ್ಲೈನ್ ಟ್ರೇಡರ್ ಬೇಕಾದ್ರೂ ಮಾಡ್ಬೋದು ಅಂತ ಇರೋದು. ಇಡೀ ಸ್ಟೇಟವನ್ನು ಭಾಗವಹಿಸ್ಬೋದು ಯಾವ ಟ್ರೇಡರ್ಸ್ ಎಲ್ಲಿ ಕೂತ್ಕೊಂಡು. ಇಲ್ಲಿ ಇಲ್ಲಿರೋರೇ ಆದರೆ ರೈತರು ತಂದಿರೋ ಲಾಟ್ ನೋಡ್ತಾರೆ, ನೋಡಿಬಿಟ್ಟು ನಮ್ಮಲ್ಲೆಲ್ಲ ಇನ್ನೂ ಕೈಯಲ್ಲಿ ನೋಡಿ ಪರೀಕ್ಷಿಸಿ ಮಾಡೋದೇ ಇರೋದ್ರಿಂದ ನೋಡಿಬಿಟ್ಟು ಅವರು ಟೆಂಡರ್ ಕೂಗಿರ್ತಾರೆ. ಸೊ ಅನೌನ್ಸ್ ಆದ ತಕ್ಷಣ ರೈತರ ಉತ್ಪನ್ನನ ಲಾಟ್ ವೇಮೆಂಟ್ ಆಗುತ್ತೆ, ಅದೆಷ್ಟೇ ವೇಮೆಂಟ್ ಆಗುತ್ತೆ. ವೇಮೆಂಟ್ ಆಗಕ್ಕೆ ಮೊದಲು ಆ್ಯಕ್ಚುಲಿ ಗ್ರೇಡ್ ಮಾಡಿ ಅವ್ರು ಲಾಟ್ ಮಾಡಿರ್ತಾರೆ, ಅದೊಂದು ಗ್ರೇಡಿಂಗ್ ಇರುತ್ತೆ. ಗ್ರೇಡ್ ಮಾಡಿ ಲಾಟ್ ಮಾಡಿರ್ತಾರೆ, ಲಾಟ್ ಆದಮೇಲೆ ವೇಮೆಂಟ್ ಆಗುತ್ತೆ. ವೇಮೆಂಟ್ ಆಗಿದ್ದಕ್ಕೆ ಅಲ್ಲೇ ರಸೀದಿ, ಯಾರ್ದು ಇದು ಬಿಡ್ ಆಗುತ್ತೆ ರಸೀದಿ. ನಮ್ಮ APMC ಅದು ಮೂಲ ಧ್ಯೇಯೋದ್ದೇಶದಲ್ಲಿ ರೈತರಿಗೆ ತಕ್ಷಣ ಅವ್ರು ಮಾರಾಟ ಮಾಡಿದ್ದಕ್ಕೆ ತಕ್ಷಣ ಹಣ ಪಾವತಿ ಆಗಬೇಕು ಅಂತ. ಈಗ ಅವ್ರು ಔಟ್ಸೈಡ್ APMCಯಲ್ಲಿ ಮಾಡಿದಾಗ ಇವತ್ತು ಕೊಟ್ಟಿದ್ದಕ್ಕೆ ಯಾವತ್ತೋ ಪೇಮೆಂಟು ಅದೆಲ್ಲ ಇರುತ್ತೆ, ಪೇಮೆಂಟ್ ಆಗುತ್ತೋ ಇಲ್ವೋ ಅದೆಲ್ಲ. ಮಾರ್ಕೆಟಲ್ಲೇ ಅವರು ಟ್ರೇಡ್ ಮಾಡಿದ್ರೆ ತಕ್ಷಣ ಪೇಮೆಂಟ್ ಆಗುತ್ತೋ ಇಲ್ವೋ ಅಂತ ನೋಡ್ಕೊಳ್ಳೋದೇ ನಮ್ಮ ಇಲಾಖೆಯ ಸಿಬ್ಬಂದಿಗಳ ಕರ್ತವ್ಯ, ಮೇನ್ ಕರ್ತವ್ಯದಲ್ಲಿ. ರೈತರಿಗೆ ನೇರವಾದ ಅವತ್ತಿನ ದಿನಾನೇ ಪೇಮೆಂಟ್ ಆಗಬೇಕು ಅಂತಿದೆ. 3 ದಿನ ಪೇಮೆಂಟ್ ಡಿಲೇ ಆದರೆ ಅವರಿಗೆ ಪೆನಾಲ್ಟಿ ಅಂತಲೂ ಇದೆ. ಸೊ ರೈತರ ಖಾತೆಗೆ ಹಣ ನೇರವಾಗಿ ವರ್ಗಾವಣೆ ಆಗುತ್ತೆ. ರೆಮ್ಸ್ ಆನ್ಲೈನ್ ಆದ್ರಿಂದ ಇದೆಲ್ಲ ಆನ್ಲೈನಲ್ಲೇ ಆಗುತ್ತೆ.
4: ಮೇಡಮ್, ಈಗ ಈ ಟೆಂಡರಿಂಗಿಗೆ ಉತ್ಪನ್ನಗಳನ್ನು ತಾವು ನಿಗದಿ ಮಾಡಿರ್ತೀರಾ ಅಥವಾ ಬರೋ ಎಲ್ಲ ಉತ್ಪನ್ನಗಳು ಈ ಟೆಂಡರಿಂಗೆ ಆಗ್ತವ?
5: ಇಲ್ಲ ಸರ್, ಯಾವ್ದು ಮೇಜರ್ ಇದೆ ಆಗುತ್ತೆ, ಯಾವ್ದು ಮಾರ್ಕೆಟಿಗೆ ಬರುತ್ತೆ ಅದು ಈ ಟೆಂಡರ್ ಅಂದ್ರೆ ಕೆಲವು ಕಡೆ ಇದು ಅಂತ ಇರುತ್ತೆ. ಈಗ ಮೈಸೂರಲ್ಲಿ ಯಾವ್ದು ಇವ್ರು ಹೇಳಿರ್ತಾರೆ ಟೆಂಡರ್ ಇದೆ ಅಂತ ಅವುಗಳ ಉತ್ತರ ಈ ಟೆಂಡರ್ ಅಲ್ಲ.
4: ತಾವೇ ಹೇಳಿದ್ರಲ್ಲ ಮೂರು ಪದ್ಧತಿ ಇದೆ ಅಂತ.
5: ಮೂರು ಪದ್ಧತಿ, ಈಗ ತರಕಾರಿಯಾಗೆ ಈ ಟೆಂಡರ್ ಇಲ್ಲ, ತರಕಾರಿ ಹಣ್ಣುಗಳಿಗೆ ಈ ಟೆಂಡರ್ ನಡೀತಾ ಇಲ್ಲ. ಬರೀ ಬೇಳೆಕಾಳು, ದವಸ, ಇದಕ್ಕೆ ಶೇಂಗಾ, ಸನ್ಫ್ಲವರ್,
4: ಬೇರೆ ಬೇರೆ ಏನು ಆಹಾರ ಧಾನ್ಯಗಳು ಮತ್ತೆ ಎಣ್ಣೆಕಾಳು ಬೆಳೆಗಳಿಗೆ ತಾವು ಈ ಟೆಂಡರಿಂಗ್ ವ್ಯವಸ್ಥೆನ ಕಲ್ಪಿಸಿದ್ದೀರಿ ಅಲ್ವಾ? ರೈತ ಹೇಳಬೇಕು ಗೇಟ್ ಅಲ್ಲಿ ಎಂಟರ್ ಆಗುವಾಗ, ನಾನು ಈ ಟೆಂಡರಿಂಗ್ ಅಲ್ಲಿ ಈ ಉತ್ಪನ್ನ ಮಾರೋದಕ್ಕೆ ಇಷ್ಟಪಡ್ತೀನಿ ಅಂತ. ಓಕೆ, ಅಂದ್ರೆ ಈಗ ನಿಮ್ದು ಗ್ರೇಡಿಂಗ್ ಅಂಡ್ ಸ್ಟ್ಯಾಂಡರ್ಡೈಸಿಂಗ್ ಯೂನಿಟ್ ಕೂಡ ಇರಬಹುದೇನಾ ಎಪಿಎಂಸಿ? ಅವರು ಗ್ರೇಡ್ ಮಾಡಬೇಕು,
5: ಗ್ರೇಡ್ ಮಾಡ್ತಾರೆ
4: ಅಂದ್ರೆ ರಾಜ್ಯ ವ್ಯಾಪಿ ಗ್ರೇಡಿಂಗ್ ಅಂಡ್ ಸ್ಟ್ಯಾಂಡರ್ಡೈಸ್ ಆಗಿರೋದ್ರಿಂದ ಬೇರೆ ಕಡೆಯಿಂದಲೂ ವರ್ತಕರು ಈ ಟೆಂಡರಿಂಗ್ ಅಲ್ಲಿ ಭಾಗವಹಿಸಬಹುದು.
5: ಭಾಗವಹಿಸಬೇಕು ಅಂತಾನೆ ಇದು ಈ ಟೆಂಡರ್.
4: ಭಾಗವಹಿಸ್ತಾ ಇದ್ದಾರಾ ಮೇಡಮ್?
5: ಭಾಗವಹಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಸರ್. ಅದು ಬಟ್ ನಮ್ಮಲ್ಲಿ ಸೌತ್ ಅಲ್ಲಿಂದ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಚೆನ್ನಾಗಿ ಅನುಷ್ಠಾನ ಆಗಿದೆ ಸರ್. ಅಲ್ಲಿ ರೈತರೆಲ್ಲ ಒಂದೊಂದು ಕೆಜಿ ಇದ್ರು ಮಾರ್ಕೆಟಿಗೆ ತರ್ತಾರೆ. ನಮ್ಮಲ್ಲಿ ಇನ್ನೂ ರೈತರಿಗೆ ಇದು ಆಕ್ಚುಲಿ ಜಾಗೃತಿ ಮೂಡಿಸ್ಬೇಕು. ನಿಮ್ಮ ಇದರಿಂದ ಎ ಪಿ ಎಂ ಸಿ ಬಳಸ್ಕೊಳ್ಳಿ ಅನ್ನೋದನ್ನ ಹೇಳಬೇಕು.
7: ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ,
3: ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯೂ ಆರೋಗ್ಯವಾಗಿರುತ್ತಾಳೆ.
7: ಪ್ರಗತಿಯ 12 ವರ್ಷಗಳು,
3: ಮೃದು ಸ್ವಾಸ್ಥ್ಯ ಕಾರ್ಡ್, ಮಣ್ಣಿನ ಆರೋಗ್ಯ ಕಾರ್ಡ್, ಸುಮಾರು 26 ಕೋಟಿ ಕಾರ್ಡುಗಳನ್ನು ವಿತರಿಸಲಾಗಿದ್ದು ವೈಜ್ಞಾನಿಕ ಕೃಷಿಗೆ ಉತ್ತೇಜನ ನೀಡಲಾಗಿದೆ.
7: ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ, ಸುಮಾರು 8 ಕೋಟಿ ರೈತರಿಗೆ ಸುಲಭ ಸಾಲದ ಸೌಲಭ್ಯ ಒದಗಿಸಲಾಗಿದೆ.
3: ದಾಖಲೆಯ ಆಹಾರ ಧಾನ್ಯ ಉತ್ಪಾದನೆ, ಆಹಾರ ಧಾನ್ಯ 2024-2025 ಭಾರತವು ದಾಖಲೆಯ 357.73 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಉತ್ಪಾದಿಸಿದೆ. ಇದರಲ್ಲಿ 150.18 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿ ಮತ್ತು 117.94 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಸೇರಿದೆ.
7: ಮೀನು ಉತ್ಪಾದನೆ 106% ದಾಖಲೆಯ ಬೆಳವಣಿಗೆ ಕಂಡಿದೆ.
3: ಕೃಷಿ ಮಿಷನ್ಗಳು, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ 18 ಲಕ್ಷಕ್ಕೂ ಅಧಿಕ ರೈತರು ನೋಂದಾಯಿಸಿಕೊಂಡಿದ್ದು ಪ್ರತಿ ಎಕರೆಗೆ ವಾರ್ಷಿಕ 4,000 ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗುತ್ತದೆ.
7: ಡಿಜಿಟಲ್ ಕೃಷಿ ಮಿಷನ್, 11 ಕೋಟಿ ರೈತರಿಗೆ ಅಗ್ರಿಸ್ಟ್ಯಾಕ್ ಡಿಜಿಟಲ್ ಗುರುತಿನ ಚೀಟಿ ನೀಡಲಾಗುತ್ತಿದೆ.
3: ಪಿಎಂ ಧನಧಾನ್ಯ ಕೃಷಿ ಯೋಜನೆ, 100 ಹಿಂದುಳಿದ ಜಿಲ್ಲೆಗಳಲ್ಲಿ ನೀರಾವರಿ ಮತ್ತು ದಾಸ್ತಾನು ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ.
7: ಕೃಷಿ ಸಖಿ ಮತ್ತು ಸುಧಾರಿತ ತಳಿಗಳು, ಕೃಷಿ ಸಖಿ 18 ಜೂನ್ 2024 ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 30,000ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಕೃಷಿ ಸಖಿ ಪ್ರಮಾಣ ಪತ್ರ ವಿತರಿಸಿದರು.
3: ಸುಧಾರಿತ ತಳಿಗಳು, 11 ಆಗಸ್ಟ್ 2024 ಹೆಚ್ಚಿನ ಇಳುವರಿ ನೀಡುವ 61 ಬೆಳೆಗಳ 109 ಹವಾಮಾನ ಸ್ನೇಹಿ ತಳಿಗಳನ್ನು ಬಿಡುಗಡೆ ಮಾಡಲಾಯಿತು.
7: ತಂತ್ರಜ್ಞಾನ ಮತ್ತು ಶ್ವೇತಕ್ರಾಂತಿ, ಭಾರತ್ ವಿಸ್ತಾರ್, ಇದು ಅಗ್ರಿಸ್ಟ್ಯಾಕ್ ಮತ್ತು ICAR ಸಹಯೋಗದ ಬಹುಭಾಷಾ AI ಕೃಷಿ ಸಲಹಾ ವೇದಿಕೆಯಾಗಿದ್ದು ಹವಾಮಾನ ಮತ್ತು ಮಾರುಕಟ್ಟೆ ದರಗಳ ಮಾಹಿತಿಯನ್ನು 24/7

0: ಒದಗಿಸುತ್ತದೆ.
1: ಹಾಲು ಉತ್ಪಾದನೆ. ಭಾರತವು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ. 2024-25 ಸುಮಾರು 24.8 ಕೋಟಿ ಟನ್ ಹಾಲು ಉತ್ಪಾದನೆಯಾಗಿದೆ.
0: ಶ್ವೇತಕ್ರಾಂತಿ 2.0 ಮುಂದಿನ 5 ವರ್ಷಗಳಲ್ಲಿ ಹಾಲು ಸಂಗ್ರಹಣೆಯನ್ನು 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ.
2: ಎಪಿಎಂಸಿ ಒಂದು ಕಾಯ್ದೆ ಅಡಿನಲ್ಲಿ ಸ್ಥಾಪನೆ ಆದಾಗ್ಲೇನೆ ಸರ್ಕಾರ ಅದಕ್ಕೊಂದು ಮಾರುಕಟ್ಟೆ ವ್ಯಾಪ್ತಿಯನ್ನ ಹಾಕಿರುತ್ತೆ, ಮತ್ತೆ ನೀವೇ ಉತ್ಪನ್ನಗಳನ್ನ ನೋಟಿಫೈ ಮಾಡ್ತೀರಿ.
3: ನಾ ಇನ್ನೊಂದು ಹೇಳಿದೆ, ನಮ್ಮಲ್ಲಿ 92 ನೋಟಿಫೈಡ್ ಕಮಾಡಿಟೀಸ್ ಇದೆ. ಈಗ ವಾಣಿಜ್ಯ ಕಾಫಿ, ಶುಗರ್ ಕೇನ್ ಆಗಲಿ, ಅವೆಲ್ಲ ನಮಗೆ ನೋಟಿಫೈಡ್ ಅಲ್ಲ. ಸೊ ಅದರಿಂದ ನಮ್ಮ ಎಪಿಎಂಸಿ ವ್ಯಾಪ್ತಿಗೆ ಬರೋದಿಲ್ಲ.
2: ಹೊರಗಿಟ್ಟಿದೆ
3: ಅಂದ್ರೆ ಕಾಲಕಾಲಕ್ಕೆ ಅದು ಬೋರ್ಡ್ ಎಲ್ಲ ಇದೆಯಲ್ಲ ಅವ್ರದೇನೆ, ಅಲ್ಲಿ ಈಗ ತಂಬಾಕು ಆಗ್ಬೋದು ಅಂತ ಆಹಾರ ಉತ್ಪನ್ನ ಅಲ್ಲ ಅಲ್ಲ ಹೇಳಿದ್ದು. ಈಗ ಕಾಫಿ, ಶುಗರ್ ಕೇನು ಅವೆಲ್ಲ ನಮ್ದಕ್ಕೆ ಬರೋದಿಲ್ಲ. ಸೊ ಯಾವುದು ನಮ್ದು ಮೀನ್ ಆಹಾರ ಧಾನ್ಯಗಳೆಲ್ಲ ಬರುತ್ತೆ. ಈಗ ಹೊಸ ಬೆಳೆಗಳಾದ್ರೆ ಚಿಯಾಗಿ ಅಂತವು ಇನ್ನು ನೋಟಿಫೈ ಆಗಿಲ್ಲ.
2: ಅಂದ್ರೆ ನಿಮ್ಮ ನೋಟಿಫೈಡ್ ಉತ್ಪನ್ನಗಳು ನಿಮ್ಮ ಮಾರುಕಟ್ಟೆ ಪ್ರಾಂಗಣದಲ್ಲೇ ಮಾರಾಟ ಆಗ್ಬೇಕು ಅನ್ನೋದು ಕಾಯ್ದೆಯ ಆಶಯ.
3: ಇದ್ರ ಮಧ್ಯೆ ನಿಮ್ಗೆ ಗೊತ್ತಿರೋ ಹಾಗೆ 2 ವರ್ಷ ನಮ್ಮ ಕಾಯ್ದೆ ಇದರಲ್ಲೇ ಇರಲಿಲ್ಲ. ಸೊ ನೇಷನ್ ವೈಡು APMC ಕಾಯ್ದೆಗಳೇ ರದ್ದಾಗಿದ್ವು. ಆವಾಗ ಯಾರು ಎಲ್ಲಿ ಬೇಕಾದರೂ ರೈತರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು ಮಾರಾಟ ಮಾಡ್ಕೊಳ್ಳಿ ಅಂತ. ಆದರೆ ಆವಾಗ ಏನಾಯಿತು ಅಂತ ಹೇಳ್ತಾರೆ ಅಂತಂದರೆ, ನಾನು ಹೇಳಿದ್ನಲ್ಲ ತೂಕದಲ್ಲಿ ಮೋಸ ಆಗ್ತಾ ಇತ್ತು. ಯಾರು ನೋಡೋರಿರಲಿಲ್ಲ. ಡಿಸ್ಪ್ಯೂಟ್ರಿ ಅವ್ರಿಗೇನಾರು ಯಾರು ಮಾರಾಟ ಮಾಡಿದ್ರು ಒಂದು ದುಡ್ಡು ಕೊಟ್ಟಲಿಲ್ಲ ಅಂದರೆ ಡಿಸ್ಪ್ಯೂಟ್ರಿ ಡ್ರೆಸ್ಸಲ್ಲಿ ಯಾರಿಗೆ ಇದು ಕೊಡಬೇಕು ಅಂತ. ಈಗಾದರೆ ಇವ್ರನ್ನ ವರ್ತಕರು ಏನು ನಮ್ಮ ಹತ್ರ ಲೈಸೆನ್ಸ್ ತಗೊಂಡಿರ್ತಾರೆ ಅವರದ್ದನ್ನ ಪೂರ್ತಿ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ. ನಾವು ಬ್ಯಾಂಕ್ ಗ್ಯಾರಂಟಿ ಕೇಳಿರ್ತೀವಿ. ಏನೇ ಆದರೂ ಅವ್ರಿಗೆ ಯಾರು ಎಲ್ಲಿರ್ತಾರೆ ನಾವು ನೋಟಿಸ್ ಕೊಡ್ತೀವಿ, ಅವ್ರದ್ದು ಲೈಸೆನ್ಸ್ ರದ್ದು ಮಾಡ್ತೀವಿ, ಅವ್ರ ಮುಂದೆ ವ್ಯಾಪಾರ ಮಾಡೋಕ್ಕಾಗಲ್ಲ ಒಂದು ಏನಾದರೂ ಈ ಥರ ತೊಂದರೆಗಳಾದರೆ. ಸೊ ಈ ಕಾಯ್ದೆ ಇಲ್ಲದೆ ಇದ್ದಾಗ ಅದು ರೈತರಿಗೆ ಆಗ್ತಾ ಇತ್ತು ತೊಂದರೆ ಅಂತ ಹೇಳಿ 24 ಕಾಯ್ದೆ ಮತ್ತೆ ಬಂತು 24 ಮಾರ್ಚಲ್ಲಿ. ಸೊ ಆಗಿಂದ ಮತ್ತೆ APMC ಏನೇ ಇದ್ರೂ ನೋಟಿಫೈಡ್ ಕಮಾಡಿಟೀಸ್ ಔಟ್ಸೈಡ್ APMC ಟ್ರೇಡ್ ಆಗೋ ಹಾಗೆ ಇಲ್ಲ ಅಂತಲೇ ಈ ಕಾಯ್ದೆ ಇದು. ಸೊ ನಮಗೆ ನಿಯಂತ್ರಣ ಅಂದರೆ ವಿಜಿಲೆನ್ಸ್ ಅಲ್ಲಿದೆ. ಔಟ್ಸೈಡ್ ಯಾವ್ದು ಆಗ್ತಾ ಇದೆ, ಅವ್ರು ವಿತೌಟ್ ಸೆಸ್ ಹೋಗ್ತಾ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈಗ
2: ನಿಮ್ದೇ ಚೆಕ್ ಪೋಸ್ಟ್ಗಳು ಇರ್ಬೇಕೇನೋ.
3: ಚೆಕ್ ಪೋಸ್ಟ್ಗಳಿವೆ ಅಂತಾರಾಜ್ಯ ಇದೆ ಗಡಿಯಲ್ಲಿ, ಮತ್ತೆ ಡಿಸ್ಟ್ರಿಕ್ಟ್ ಅಲ್ಲೂ ಚೆಕ್ ಪೋಸ್ಟ್ಗಳಿವೆ. ಸೊ ನಾವಲ್ಲಿ ತಪಾಸಣೆ ವಿಜಿಲೆನ್ಸ್ ಅಲ್ಲಿಂದ ಇಲ್ಲ ನಮ್ಮಿದ್ರಿಂದ ರೆಗ್ಯುಲೇಷನ್ ಮಾಡ್ತೇವೆ. ಸೊ ಎಲ್ಲಿ ಇದು ಹಾಗೆ ಹೋಗ್ತಾ ಇದೆ ಅಂತ ಗೊತ್ತಾರೆ, ಅವ್ರ ರೈತರಿಂದ ನೇರ ಮಾಡಿದ್ದಾರೆ ಏನಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೆಸ್ ಕಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಪೆನಾಲ್ಟಿ ಇರುತ್ತೆ.
2: ಈ ಟೆಂಡರಿಂಗ್ ಬಂದ ಮೇಲೆ ಬಿಳಿ ಚೀಟಿ ವ್ಯವಹಾರ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ತಮಗೆ?
3: ಬಿಳಿ ಚೀಟಿ ವ್ಯವಹಾರ ಕಡಿಮೆ ಮಾಡಬೇಕು ಅನ್ನೋದೇ ನಮ್ಮ ಇಲಾಖೆಯ ಒಂದು ಧ್ಯೇಯೋದ್ದೇಶಗಳಲ್ಲಿ ಒಂದು. ಸೊ ಕಡಿಮೆ ಆಗಿದೆ, ಬಟ್ ಏನಂತಂತಂದರೆ ರೈತರು ಇದಾಗಿರಬೇಕು, ಅವರು ನಮಗೆ ಇನ್ಫಾರ್ಮ್ ಮಾಡಬೇಕು ಅಧಿಕಾರಿಗಳಲ್ಲಿರೋರಿಗೆ. ಸೊ ಮಾಡಿದ್ರೆ ಖಂಡಿತ ಅದು ಆ ತೊಂದರೆ ಬರೋದಿಲ್ಲ ಅಂತ.
2: ಈಗ ನಿಮ್ಮ ಅನುಭವ ಹೇಳಿ ಮೇಡಮ್, ಈ ಟೆಂಡರಿಂಗ್ ಶುರುವಾದ ಮೇಲೆ ಏನೆಲ್ಲ ಅನುಕೂಲಗಳು ರೈತನಿಗೆ ಆಗಿರಬಹುದು?
3: ಅದೇ ಸರ್, ಪಾರದರ್ಶಕತೆ ಇತ್ತು. ಅವತ್ತಿಂದ ಅವತ್ತು ಪೇಮೆಂಟ್ ವಿಷಯದಲ್ಲಂತೂ ಡಿಲೇ ಆಗೋ ಚಾನ್ಸಸ್ಸೇ ಇರಲ್ಲ. ಮೊದಲನೇ ಪೇಮೆಂಟ್ ತಕ್ಷಣ ಪೇಮೆಂಟ್ ಸಿಗತ್ತೆ ಅವ್ರಿಗೆ. ತೂಕದಲ್ಲಿ ಮೋಸ ಆಗೋಕ್ಕೆ ಚಾನ್ಸಸ್ಗೆ ತುಂಬ ಕಡಿಮೆ ಇದೆ. ಈಗ ತೂಕದಲ್ಲಿ ಮೋಸ ಆಗೋದೇ ಇಲ್ಲ, ಅನ್ಲೆಸ್ ಅವ್ರಿಗೆ ಇದಾದರೆ ತೂಕದ ಇದಿರಲ್ಲ. ಆಮೇಲೆ ಸ್ಪರ್ಧಾತ್ಮಕ ಬೆಲೆ. ಈ ಟೆಂಡರ್ ಅಂದರೆ ಅವ್ರು ಏನು ಕೊಟ್ಟು ಮಾಡಿರ್ತಾರೆ ಅದು ಕಾಂಪಿಟೇಟಿವ್ ಪ್ರೈಸ್ ಇರ್ತಾನೆ ಕೊಟ್ಟು ಮಾಡೋದು. ಸೊ ಟ್ರಾನ್ಸ್ಪರೆನ್ಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಏನು ಕೋಟ್ ಮಾಡಿದ್ದಾರೆ, ಏನಿದೆ, ಯಾವ್ದು ಹೈಯೆಸ್ಟ್ ಬಿಡ್ ಹೋಗಿದೆ ಅಂತ ಎಲ್ಲರಿಗೂ ಎಲ್ಲನೂ ಓಪನ್ ಆಗಿ ಕಾಣಿಸೋದ್ರಿಂದ. ಸೊ
2: ಅದೇ ಈ ಸ್ಪರ್ಧಾತ್ಮಕ ಬೆಲೆ ಅಂದಾಗ ತುಂಬ ಜನ ಖರೀದಿದಾರರು ಭಾಗವಹಿಸಿದಾಗ ಸ್ಪರ್ಧಾತ್ಮಕವಾದ ಬೆಲೆ ಸಿಗಬಹುದು ಅಂತ ಅಂದ್ಕೊಳ್ತೀವಿ. ಆದರೆ ನಿಮ್ಮ ಈ ಟೆಂಡರಿಂಗಲ್ಲಿ ತುಂಬ ಜನ ಭಾಗವಹಿಸ್ತಾರ ಖರೀದಿದಾರರು, ಮತ್ತು ಅವ್ರಿಗೆ ಉತ್ಪನ್ನಗಳನ್ನು ನೀವು ಹೇಗೆ ಸರಬರಾಜು ಮಾಡ್ತೀರಿ? ಆಯ್ತು, ಅವ್ನು ಟೆಂಡರ್ ಕೂಗ್ದ, ಅವ್ನು ಹೇಗೆ ತೊಗೊಂಡು ಹೋಗ್ತಾನೆ ಉತ್ಪನ್ನನ?
3: ಹಣ ಪಾವತಿ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಅವನ ಕಡೆಯದು ಸರ್. ರೈತರು ತರೋ ತನಕ ಮಾತ್ರ ರೈತರದ್ದಿರುತ್ತೆ. ರೈತರು ಕೊಟ್ಟಾದ್ಮೇಲಿಂದ ಟ್ರಾನ್ಸ್ಪೋರ್ಟೇಷನ್ ಎವ್ರಿಥಿಂಗ್ ಟ್ರೇಡರ್ಸ್ಗಾಗತ್ತೆ. ಇದೇ ಕಾರಣಕ್ಕೋಸ್ಕರ ಮಳಿಗೆಗಳೆಲ್ಲ ಇದೆ. ನಾವು ಮಳಿಗೆಗಳನ್ನ ಅವ್ರಿಗೆ ಲಿವ್ ಆ್ಯಂಡ್ ಲೈಸೆನ್ಸ್ ಅಥವಾ ಲೀಸ್ ಕಮ್ ಸೇಲಲ್ಲಿ ಹಂಚಿಕೆ ಮಾಡಿರ್ತೀವಿ. ಅಲಾಟ್ಮೆಂಟ್ ಲಿವ್ ಆ್ಯಂಡ್ ಲೈಸೆನ್ಸ್ ಅಂದರೆ ಬಾಡಿಗೆ ಅತಿ ರೀತಿ 11 ಅವ್ರಿಗೆ ಅಲಾಟ್ಮೆಂಟ್ ಆಗಿರುತ್ತೆ. 55 ಗರಿಷ್ಠ ಇದು. 11 ಆಗ್ತಿದ್ದಾಗೆ ಅವರು ನವೀಕರಣ ಮಾಡ್ಕೋಬೇಕು. ಆಮೇಲೆ ಕೆಲವು ಕಡೆ ಲೀಸ್ ಕಮ್ ಸೇಲ್ ಅಂತ 10 ಅವ್ರಿಗೆ ಕರಾರ್ ಮಾಡಿಕೊಂಡು ಲೀಸಲ್ಲಿ ಅವರ ಮಳಿಗೆ ಕಟ್ಕೊಳ್ಳೋಕ್ಕೆಲ್ಲ ಅವಕಾಶ ಕೊಟ್ಟಿವೆ. 10 ಆದಮೇಲೆ ಬೇಕಾದ್ರೆ ಸೇಲ್ ಡೀಡ್ ಮಾಡಿಕೊಡ್ತೀವಿ, ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಇದೆ ಅವರೇ ತಗೋತೇವೆ ಅಂತ ಹೇಳಿದ್ರೆ ಅದು
2: ಗೋದಾಮುಗಳನ್ನು ನಿರ್ಮಾಣ ಮಾಡಿರ್ತೀರ?
3: ಗೋದಾಮು ಗೋದಾಮುಗಳು ಎಲ್ಲ ಕಡೆ ಮಾಡಿದ್ದೇವೆ ಸರ್ ಗೋದಾಮು.
2: ರೈತರಿಗೆ ಒಂದು ಯೋಜನೆ ಇದೆ ಏನಂತಂದ್ರೆ
3: ಅಡಮಾನ ಸಾಲ ಅಂತ ಒಂದು ಯೋಜನೆ, ಪ್ಲೆಡ್ಜ್ ಲೋನ್ ಅಂತ ಇದೆ ಸರ್.
2: ಅದ್ರ ಲಾಭನ ಪಡ್ಕೋತಾ ಇದ್ದಾರಾ ಮೈಸೂರಲ್ಲಿ?
3: ಇಲ್ಲ ಸರ್, ಇನ್ನೂ ಅವೇರ್ನೆಸ್ ಇಲ್ಲ ನಮ್ಮ ರೈತರಿಗೆ, ಅಷ್ಟೇ ಅವೇರ್ನೆಸ್ ಇಲ್ಲ. ಅವರು ತಂದು ಇಡೋದಕ್ಕೆಲ್ಲ ಅವ್ರು ಯೋಚನೆ ಮಾಡಲ್ಲ, ತಂದಿದ್ದು ಬೆಳೆದಿದ್ದು ತಕ್ಷಣ ಮಾರಾಟ ಮಾಡಿಬಿಡಬೇಕು ಅನ್ನೋದೇ ರೈತರಲ್ಲಿರುತ್ತೆ. ಈಗ ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ, ಸೊ ಅವ್ರೇನಂದ್ರೆ ನಾವು ನಿರ್ಮಾಣ ಮಾಡಿರೋ ಗೋದಾಮುಗಳಲ್ಲಿಟ್ಟು ಅವ್ರು ಇಟ್ಟಿದ್ದ ಮೇಲೆ ಅದಕ್ಕೆ ಅಡಮಾನ ಸಾಲ ಅನ್ನೋ ಇದರಲ್ಲಿ 60% ತನಕನೂ ಅವರು ಇದು ತಗೋಬಹುದು.
2: ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿ ಮೇಡಮ್, ಏನ್ ಮಾಡಬಹುದು?
3: ನಾವೀಗ ಗೋದಾಮುಗಳನ್ನ ಅವ್ರ ರೈತರಿಗೋಸ್ಕರನೇ ಕಟ್ಟಿರ್ತೇವೆ. ಆ ಗೋದಾಮುಗಳಲ್ಲಿ ಅವರು ಇವತ್ತು ತಂದಿರೋದಕ್ಕೆ ಅವ್ರಿಗೆ ಪ್ರೈಸ್ ಸ್ಯಾಟಿಸ್ಫೈ ಆಗಿಲ್ಲ, ಅವ್ರಿಗೆ ಆ ಪ್ರೈಸ್ ಖುಷಿ ಕೊಟ್ಟಿಲ್ಲ, ಅವ್ರ ಕೋಟ್ ಆಗಿರೋದು ಏನು ಅಂತ ಹೇಳಿದ್ರೆ, ಅವ್ರು ಅದನ್ನ ಆ ಗೋದಾಮುಗಳಲ್ಲಿ ಸಂಗ್ರಹಿಸಿಡ್ಬೋದು. ಸಂಗ್ರಹಿಸಿಟ್ರೆ ಕೆಲವು ಎ ಪಿ ಎಂ ಸಿಗಳಲ್ಲಿ ಟೈಮ್ ಪೀರಿಯಡ್ ಇದೆ ಸರ್, ಇಷ್ಟು ಟೈಮ್ ಪೀರಿಯಡ್ ತನಕ ಇಡಬಹುದು ಅಂತ ಹೇಳಿ, ಫಾರ್ ಎಕ್ಸಾಂಪಲ್ 2 months ಅಥವಾ 3 months ಅಂತ ಇದೆ.
2: ಅದಕ್ಕೆ ಅವ್ರದ್ದು ನಿಧಿ ಮಾಡ್ಕೊಂಡಿರ್ತಾರಲ್ವ ಎ ಪಿ ಎಂ ಸಿನಲ್ಲಿ ರೈತರುಗಳಿಗೆ ಹಣ ಕೊಡೋದಕ್ಕೆ?
3: ಹೌದು ಸರ್.
2: ಇದು ಇಂಟ್ರೆಸ್ಟ್ ಫ್ರೀ ಇರುತ್ತಾ?
3: ಇಲ್ಲ ಸರ್, ಫಸ್ಟ್ ಪೀರಿಯಡ್ ಇನಿಷಿಯಲ್ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ಫ್ರೀ, ಅದು ರೈತರಿಗೆ ಅನುಕೂಲ ಆಗ್ಲಿ ಅಂತ. ಅದು ಪ್ರೊಲಾಂಗ್ ಆದ್ರಷ್ಟೇನೆ ಇದು ಸರ್.
2: ಅಂದ್ರೆ ತಕ್ಷಣ ಅಥವಾ ಮಾರಬಾರದು,
3: ಡಿಸ್ಟ್ರೆಸ್ ಸೇಲ್ ಆಗಬಾರ್ದು ಅನ್ನೋ ಇದಕ್ಕೋಸ್ಕರನೇ
2: ಉದ್ದೇಶಿದ್ದೀರಿ. ಆದ್ರೆ ರೈತರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ಯಾರು
3: ಅಷ್ಟು ಬಳಸ್ಕೊತಾ ಇಲ್ಲ ಸರ್, ತುಂಬಾ ಕಡಿಮೆನೆ ಬಳಸ್ಕೊತಾ.
2: ಮೈಸೂರು ಎಪಿಎಂಸಿ ನಲ್ಲಿ ಇದೆ, ಇದು
3: ಇದೆ ಸರ್, ಎಲ್ಲಾ ಎಪಿಎಂಸಿ ಅಲ್ಲೂ ಈ ಯೋಜನೆ ಅನುಷ್ಠಾನದಲ್ಲಿದೆ. ಇದನ್ನ ರೈತರು ಬಳಸ್ಕೋಬೇಕು.
2: ಅಂದ್ರೆ ಎಲ್ಲೆಲ್ಲಿ ಎ ಪಿ ಎಂ ಸಿಗಳಿದೆಯೋ ಅಲ್ಲೆಲ್ಲ ಈ ನಿಧಿ ಇರುತ್ತೆ. ರೈತರು ಕಷ್ಟಪಟ್ಟು ಬೆಳೆದದ್ದನ್ನ ಒತ್ತಡದಲ್ಲಿ
3: ಮಾಡಬಾರದು,
2: ಶೇಖರಿಸಿ ಇಡಬಹುದು ಅಲ್ವಾ? ಇದು ಏನು ಗೋದಾಮುಗಳಲ್ಲಿ ಸಂಗ್ರಹಿಸಿ ಸಾಲ ತಗತೀವಲ್ಲ, ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ ಮೇಡಮ್? ಬೇರೆ ಬೇರೆ ಎ ಪಿ ಎಂ ಸಿಗಳಲ್ಲೆಲ್ಲ ತಾವು ಕೆಲಸ ಮಾಡಿದಿರಲ್ವಾ, ಏನ್ ಅನ್ಸುತ್ತೆ ತಮ್ಗೆ ಎ ಪಿ ಎಂ ಸಿ ಇರೋದ್ರಿಂದ ನಿಜವಾಗ್ಲೂ ರೈತನಿಗೆ ಅನುಕೂಲ ಆಗ್ತಿದೆ ಅಂತ ಅನ್ಸುತ್ತಾ?
3: ಆಗ್ತಿದೆ ಅಂತ ಅಲ್ಲ ಸರ್, ರೈತರು ಬಳಸ್ಕೊಂಡ್ರೆ ಇದು ಬಹಳ ಒಂದು ಉತ್ತಮವಾದ ವ್ಯವಸ್ಥೆ, ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್, ಅವ್ರಿಗೆ ಒಳ್ಳೆ, ನಾನು ಹೇಳ್ದಾಗೆ ಆಗಲೇ ಪಾರದರ್ಶಕವಾದ ಬೆಳೆ ಸಿಗಕ್ಕೆ, ಅವತ್ತಿಂದ ಅವತ್ತಿಗೆ ಅವ್ರಿಗೆ ಮಾರಾಟ ಆಗಿದ್ದಕ್ಕೆ ಅಲ್ಲೇನೇ ಪೇಮೆಂಟ್ ಆಗೋದಕ್ಕೆ ಮತ್ತೆ ತೂಕದಕ್ಕೆ ಇವೆಲ್ಲನೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಸರ್ಕಾರ ಅಷ್ಟು ಕೋಟ್ಯಾಂತರ ರೂಪಾಯಿ ನಾವು ವ್ಯಯ ಮಾಡಿ ವೇ ಬ್ರಿಡ್ಜ್ಗಳನ್ನಾಗಲಿ ಪ್ಲಾಟ್ಫಾರ್ಮ್ಗಳನ್ನಾಗಲಿ ಎಲ್ಲನೂ ಕಟ್ಟಿಕೊಟ್ಟಿದೆ, ರೈತರು ಸದುಪಯೋಗ ಪಡಿಸ್ಕೋಬೇಕು ಇದನ್ನು. ನಿಮ್ಮ ಇದ್ರ ಮೂಲಕ ನಾನು ಹೇಳ್ತೀನಿ, ಎಲ್ಲ ರೈತರು ಎ ಪಿ ಎಂ ಸಿಗಳನ್ನ ಸದುಪಯೋಗ ಪಡಿಸ್ಕೋಬೇಕು, ಪಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ.
2: ಇಷ್ಟೆಲ್ಲ ಅನುಕೂಲಗಳಿದ್ಮೇಲೆ ರೈತರು ಅದನ್ನು ಬಳಕೆ ಮಾಡ್ಕೋಬೇಕಿತ್ತು, ಆದ್ರೆ ಯಾಕೆ ಮಾಡ್ಕೋತಾ ಇಲ್ಲ ಅಂತ ತಮಗನ್ಸುತ್ತೆ ಮೇಡಮ್?
3: ನನಗನ್ಸುತ್ತೆ ಅವರು ಟ್ರಾನ್ಸ್ಪೋರ್ಟೇಷನ್ ಸರ್, ಅವರಲ್ಲಿಂದ ಬೆಳೆದ ಕಡೆಯಿಂದ ತರಬೇಕು, ತಂದು ಕಾಯ್ಬೇಕು, ಕಾದು ಸ್ಪರ್ಧಾತ್ಮಕ ಬೆಲೆ ಯಾರು ಕೊಟ್ಟು ಮಾಡ್ತಾರೆ ಇದು ಮಾಡಬೇಕು. ಮೋಸ್ಟ್ಲಿ ನಮ್ಮ ರೈತರು ಅದು ಸ್ವಲ್ಪ ಸುಲಭ ಮಾರ್ಗ, ಅಲ್ಲೇ ಯಾರು ಬಂದು ಕೇಳ್ತಾರೆ ಅವ್ರಿಗೆ ಕೊಟ್ಟು ಬಿಡೋಣ ಅನ್ನೋದು ಅವ್ರಿಗೊಂದು ಸುಲಭ ಮಾರ್ಗ ಅಂತ ಅನ್ಕೊಂಡಿರ, ಮತ್ತೆ ಕಾದು ಇದು ಮಾಡಿದವ್ರಿಗೆ ಇದನ್ನು ತುಂಬ ಉಪಯೋಗ ಸರ್.
2: ಹೊಸ ಜನರೇಷನ್ ಯುಗ, ಈಗ ನೀವು ಉತ್ಪನ್ನಗಳ ಒಂದು ದರವನ್ನ ರೈತನಿಗೆ ತಿಳಿಸೋದಕ್ಕೆ
3: ಕೃಷಿ ಮಾರಾಟ ವಾಹಿನಿ ಅಂತ ನಮ್ದೊಂದು ವೆಬ್ಸೈಟ್ ಇದೆ, ಅದರಲ್ಲಿ ಪ್ರತಿ ದಿನದ್ದು ಪ್ರತಿಯೊಂದು, ಅಷ್ಟು ನಾನು ಏನ್ ಹೇಳಿದೆ ಎಷ್ಟು ಎ ಪಿ ಎಂ ಸಿಗಳಿದೆ ನಮ್ಮಲ್ಲಿ, 172 ಎ ಪಿ ಎಂ ಸಿಗಳದನ್ನು ಪ್ರತಿಯೊಂದು ನಮ್ಮ ನೋಟಿಫೈಡ್, 92 ನೋಟಿಫೈಡ್ ಇದ್ರದ್ದು ಪ್ರತಿ ದಿನದ್ದು ಅಪ್ಡೇಟ್ ಮಾಡಿರ್ತೀವಿ ಸರ್. ಅವ್ರಿಗೆ ಇಲ್ಲೇ ಕೂತ್ಕೊಂಡು ಕೃಷಿ ಮಾರಾಟ, ಈಗ ಎಲ್ಲಾ ವೆಬ್ಸೈಟು ಎಲ್ಲ ತೆಗಿತಾರೆ, ಓಪನ್ ಮಾಡಿ ನೋಡಿದೆ ನಮ್ಮ ಕೃಷಿ ಮಾರಾಟ ವಾಹಿನಿಯಲ್ಲಿ ಪ್ರತಿಯೊಂದು ಇದ್ರದ್ದು ಯಾವ್ಯಾವ ಎ ಪಿ ಎಂ ಸಿಲಿ ಎಷ್ಟೆಷ್ಟಕ್ಕಾಗಿದೆ ಧಾರಣೆಗಳು ಅಷ್ಟು ಸಿಗತ್ತೆ ಸರ್. ನೆನ್ನೆದು ವರ್ಷದಿಂದ ಹಿಡಿದು ಪ್ರತಿಯೊಂದು ಮಾಹಿತಿಯನ್ನು ಈಗ ಫಿಂಗರ್ ಟಿಪ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಸಿಗತ್ತೆ. ಸೊ ರೈತರು ಅವರದ್ದು ನೋಡಿಕೊಂಡು ಅವ್ರ ದರ ನಿಗದಿ ಮಾಡ್ಬೋದು, ಬೇಕಾದ್ರೆ ನಮ್ದು ಇಷ್ಟು ನಡೀತಾ ಇದೆ ಇಷ್ಟಿದೆ ಅನ್ನೋದು ಅವರಿಗೆ ಗೊತ್ತಾಗ್ಲಿ ಅಂತ ಹೇಳಿ. ಮತ್ತೆ ನಮ್ದು ಬೋರ್ಡ್ ಇದೆ ಸರ್, ಕೃಷಿ ಮಾರಾಟ ಮಂಡಳಿ ಅಂತ ಬೋರ್ಡ್ ಇಂದ ಅವ್ರದ್ದು ಮೇನ್ ಕಾರ್ಯನೇ ಪ್ರಚಾರ ಪ್ರಸಾರ, ಅವರು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ, ರೈತರಿಗೆ ಸೆನ್ಸಿಟೈಸ್ ಮಾಡೋಕ್ಕೆ ಎಷ್ಟೊಂದು ಟ್ರೈನಿಂಗ್ಸ್ ಮಾಡ್ತಾ ಇದ್ದಾರೆ. ಇವಾಗಂತೂ ಆಕ್ಟಿವ್ ಆಗಿದೆ ನಮ್ದು ಇದು ಡಿಪ್, ಈಗ 2 ಕಾಯ್ದೆ ಹೋಗಿ 2 ವರ್ಷ ಆದ್ಮೇಲೆ ಈ ಕಾಯ್ದೆ ಬಂದಿರೋದ್ರಿಂದ ನಾವೆಲ್ಲ ಹಳೆ ಪ್ರೋಗ್ರಾಮ್ಸ್ ಅನ್ನ ಮತ್ತೆ ಏನಂತಾರೆ ಮರುಚಾಲನೆ ಮಾಡ್ತಾ ಇದೀವಿ, ಪುನರ್ಜೀವನನೇ ಕೊಡ್ತಾ ಇದೀವಿ ಅಂತ ಹೇಳ್ಬೇಕಂತ. ಈಗ ಟ್ರೈನಿಂಗ್ಸ್ ಮಾಡ್ತಾ ಇದ್ದಾರೆ ರೈತರಿಗೆ ಸೆನ್ಸಿಟೈಸ್ ಮಾಡೋದಕ್ಕೆ, ಮತ್ತೆ SMS ಸ್ಟಾರ್ಟ್ ಮಾಡಿದ್ದಾರೆ, SMS ಬರುತ್ತೆ ಈಗ ರೈತರಿಗೆ ಎಲ್ಲಾನು. ಮತ್ತೆ ನಾ ಹೇಳಿದ್ನಲ್ಲ ವೆಬ್ಸೈಟ್ ಅಲ್ಲೇ ಪ್ರತಿಯೊಂದು ಧಾರಣೆಗಳು ಅವರಿಗೆ ಸಿಗುತ್ತೆ.
2: ನಿಯಂತ್ರಿತ ಮಾರುಕಟ್ಟೆಗಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ಕೃಷಿ ಮಾರಾಟ ಇಲಾಖೆಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಅಥವಾ ಎ ಪಿ ಎಂ ಸಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳಿದ್ರೆ, ದುಮಾನಗಳಿದ್ರೆ ಅವರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ, ಸಂಗೀತಾ ಮೇಡಮ್ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೆ?
3: ನನ್ನ ದೂರವಾಣಿ ಸಂಖ್ಯೆ 9449835329.
2: ಇನ್ನೊಂದು ಸರಿ ಹೇಳ್ತೀರಾ?
3: 9449 3532329.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್.
3: 9449 8835329.
2: ಒಳ್ಳೆಯದು ಸಂಗೀತಾ ಅವರೇ. ಇದುವರೆಗೂ ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಮಾರಾಟ ವ್ಯವಸ್ಥೆ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು.
3: ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ವಂದನೆಗಳು.
1: ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ, ಈ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಸಂಕಲನ ಜಿಎನ್ ಮಂಜುನಾಥ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
4: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
5: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
7: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
8: ಸರ್ 2 ಲಕ್ಷ
9: ಏನಾಯ್ತಪ್ಪ?
7: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ
7: ಕಟ್ ಮಾಡಿದ್ರು.
8: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
7: ಫ್ರಾಡ್?
8: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
10: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
12: ರೇಷ್ಮೆ ರಂಗ,
13: ರೇಷ್ಮೆ ರಂಗ,
14: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ರೈತ ಬಾಂಧವರೇ, ನಮ್ಮ ನಾಳಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಪಿಎಸ್ ಪ್ರಭುಲಿಂಗ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಪ್ರೀತಿಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 7:34 ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ಧತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ June 8-11 ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು ನೈಜ ಸಮಯದ ಮಾಹಿತಿ ಹಂಚಿಕೆ

0: ರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆಧರಿಸ್ತಾ ಹೋಗ್ತಾ ಇದ್ವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು 2ನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93ಕ್ಕೆ ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ ಹತ್ತನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು, ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ.

0: ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 7:45:30. ಈಗ ಕನ್ನಡದಲ್ಲಿ ಭಾಷಣ. ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕತೆ, ಗಿಳಿಶಾಸ್ತ್ರದ ಕಂಟಕ.
2: ಇನ್ನು ಮುಂದೆ ನೀವು ಓದೋದು ಬೇಕಾಗಿಲ್ಲ. ನೀವು ಓದ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು? ನಿನ್ನ ಓದಿಗೆ ತಕ್ಕಂತೆ ಹುಡುಗನ್ನ ಹುಡುಕಿ ಮದುವೆ ಮಾಡಬೇಕಾದ್ರೆ ವರದಕ್ಷಿಣೆ ಕೂಡ ಹಾಗೇ ಕೊಡಬೇಕಾಗುತ್ತೆ. ಬಾಯಿ ಮುಚ್ಚಿಕೊಂಡು ಮನೆಯಲ್ಲೇ ಬಿದ್ದಿರು ಎಂದು ಕಟುವಾಗಿ ಹೇಳಿದ ಪುಷ್ಪಮ್ಮನ ಮಾತಿಗೆ ಎದುರು ಮಾತನಾಡಲು ಆಗದೆ ಕಣ್ಣೀರು ಸುರಿಸುತ್ತಾ ನಿಂತಳು ಮೇಘ. ಮೇಘ PUC ಸೈನ್ಸ್ನಲ್ಲಿ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಬಂದವಳು. ಮುಂದೆ ಇಂಜಿನಿಯರಿಂಗ್ ಮಾಡುವ ಕನಸು ಕಂಡವಳು. ಪುಷ್ಪ ಚಿಕ್ಕಮ್ಮನ ಮಾತು ಕೇಳಿ ಅಮ್ಮನ ನೆನಪಾಗಿತ್ತು. ನನಗೂ ನನ್ನಮ್ಮ ಇದ್ದಿದ್ದರೆ ಮೊದಲ ಸ್ಥಾನ ಬಂದಿದ್ದಕ್ಕೆ ಅದೆಷ್ಟು ಖುಷಿ ಪಡುತ್ತಿದ್ದಳೋ, ಸಿಹಿ ಮಾಡಿ ತಿನಿಸುತ್ತಿದ್ದಳೋ ಏನೋ. ಆ ಭಾಗ್ಯ ನನಗಿಲ್ಲ. ಅಪ್ಪನನ್ನು ಒಮ್ಮೆ ಕೇಳಬೇಕು ಎಂದುಕೊಂಡವಳಿಗೆ ಅಪ್ಪನ ಮಾತು ಇನ್ಯಾವ ಥರ ಇರಬಹುದು ಎಂದು ನೆನೆದೆ ಭಯಪಟ್ಟಳು ಮೇಘ. ರಾಜೀವ ಹಾಗೂ ಸುಮಿತ್ರಾ ಮದುವೆಯಾಗಿ 2ನೇ ವರ್ಷಕ್ಕೆ ಮೇಘ ಜನಿಸಿದ್ದಳು. ಆದರೆ ಹೆರಿಗೆಯ ಸಮಯದಲ್ಲಿ ಅಧಿಕ ರಕ್ತಸ್ರಾವವಾಗಿ ಸುಮಿತ್ರಾ ಮಗು ಹುಟ್ಟಿದ 3ನೇ ದಿನಕ್ಕೆ ಕಣ್ಮುಚ್ಚಿದ್ದಳು. ತಾಯಿಯನ್ನು ನುಂಗಿಕೊಂಡವಳು ಎಂಬ ಪಟ್ಟ ತಂದೆಯಿಂದಲೇ ಮಗಳಿಗೆ ಸಿಕ್ಕ ಬಿರುದು. ಸುಮಿತ್ರಾ ಸತ್ತ 3 ತಿಂಗಳ ಒಳಗೆ ಪುಷ್ಪ ರಾಜೀವನ ಕೈ ಹಿಡಿದಿದ್ದಳು. ಮೇಘಳ ಬದುಕಿಗೆ ಹೊಸ ತಿರುವು ಅಲ್ಲಿಂದ ಶುರುವಾಗಿತ್ತು. ಅಮ್ಮನ ಎದೆಗೆ ಹೊಕ್ಕಿ ಮೊಲೆ ಹಾಲು ಉಣಬೇಕಿದ್ದ ಹಾಲ್ದುಟಿಗಳು ಕೃತಕ ಪ್ಯಾಕೆಟ್ ಹಾಲನ್ನು ಅವಲಂಬಿಸಿದ ಹಾಗೆ ಪುಷ್ಪಾಳನ್ನು ಅವಲಂಬಿಸಿತ್ತು ಮಗು. ಆಕೆಯನ್ನೇ ತನ್ನಮ್ಮ ಎಂದುಕೊಂಡ ಮೇಘಳಿಗೆ ಪುಷ್ಪಳ ಮಡಿಲು ಅದೆಷ್ಟು ದಿನ ಆಸರೆಯಾಯಿತು. ಅಪ್ಪನ ತಿರಸ್ಕಾರದ ಮಾತಿನೊಳಗೆ ಅದೆಷ್ಟು ದಿನ ನೆಮ್ಮದಿ ಉಳಿಯಿತು. ಮೇಘಳಿಗೆ 4 ವರ್ಷ ತುಂಬುವುದರೊಳಗೆ ಗೀತಾ ಹುಟ್ಟಿದ್ದಳು. ಮೇಘಳ ಒಂಟಿತನದ ಜೀವನ ಅಲ್ಲಿಂದ ಶುರುವಾಯಿತು. ಮಕ್ಕಳ ಮನಸ್ಸ ಮೇಲೆ ನಕಾರಾತ್ಮಕ ಪರಿಣಾಮಗಳು ಇಲ್ಲಿಂದಲೇ ಶುರುವಾಗೋದು. ಅಲ್ಲಿಂದ ಮೌನವನ್ನೇ ಸಂಗಾತಿಯಾಗಿಸಿಕೊಂಡು ಬದುಕಿದ ಮೇಘಳಿಗೆ ಗೀತಾ ಒಬ್ಬಳೇ ಮಾತಿಗೆ ಸಿಗುತ್ತಿದ್ದವಳು. ಪ್ರಬುದ್ಧತೆಯನ್ನು ಅಳೆಯಲು ನಮ್ಮ ವಯಸ್ಸು ಮಾನದಂಡವಲ್ಲ. ಬದುಕಿನಲ್ಲಿ ನಾವು ಪಡೆದ ಅನುಭವಗಳಿಂದ ನಮ್ಮ ವರ್ತನೆಯಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಯೇ ಪ್ರಬುದ್ಧತೆ ಎಂಬ ಮಾತಿನಂತೆ ಮೇಘ ಬೆಳೆಯುತ್ತಾ ಹೋದಳು. ಮೋಡ ಮುಸುಕಿದ ಬೆಳಗು. ಗಂಟೆ 9 ಆದರೂ ಸೂರ್ಯ ಯಾಕೋ ಮಂಕಾಗಿದ್ದ ಮೇಘಳ ಮನದಂತೆ. ತೊದಲುತ್ತಲೇ ಅಪ್ಪ ಎಂದಳು. ಪೇಪರ್ ಓದುತ್ತಾ ಕುಳಿತಿದ್ದ ರಾಜೀವ ಇವಳ ಕಡೆಗೂ ನೋಡದೆ ಏನು ಎಂದನು. ಮೊದಲ ತಿರಸ್ಕಾರದ ಉತ್ತರವೇ ಮೇಘಳ ಮನಸ್ಸನ್ನು ಇನ್ನಷ್ಟು ನೋಯಿಸಿತು. ನಾನು ಇಂಜಿನಿಯರಿಂಗ್ ಮಾಡಬೇಕು ಅಪ್ಪ ಎಂದಳು. ಇದನ್ನು ಕೇಳಿಸಿಕೊಂಡ ಪುಷ್ಪ ಅಡುಗೆ ಮನೆಯಿಂದ ಹೊರಬಂದವಳು. ನಾನು ನೆನ್ನೇನೆ ಹೇಳಿದ್ದೀನಿ ಓದೋದೆಲ್ಲ ಬೇಡ ಅಂತ, ಈಗ ನಿಮ್ಮಪ್ಪನ ಮುಂದೆ ಪೂಸಿ ಹೊಡೆಯೋಕೆ ಬಂದಿದೀಯಾ ಎಂದು ಸಿಡುಕಿದಳು. ಪುಷ್ಪಮ್ಮನ ಮಾತಿಗೆ ಇಂಬು ಕೊಡುವಂತೆ ರಾಜೀವ, ಹೌದು ನಿನ್ನ ಚಿಕ್ಕಮ್ಮ ಹೇಳೋದೇ ಸರಿ. ಹುಟ್ಟುತ್ತಲೇ ತಾಯಿಯನ್ನು ನುಂಗ್ಕೊಂಡ ನಿನಗೆ ಪದವಿಯಲ್ಲ ಯಾಕೆ, ಎಲ್ಲಾದರೂ ಒಂದು ಹುಡುಗನ್ನ ನೋಡ್ತೀನಿ ಮದುವೆ ಮಾಡ್ಕೊಂಡು ಹೋಗು ಎಂದು ಉದಾಸೀನವಾಗಿ ಹೇಳಿಬಿಟ್ಟರು. ಚಿಕ್ಕಮ್ಮ ಎಂದು ಮೊದಲಿನಿಂದ ಹೇಳುವ ಬದಲು ಅಮ್ಮ ಎಂದು ಹೇಳಿದ್ದರೆ ನನ್ನನ್ನೂ ತನ್ನ ಮಗಳಂತೆ ಕಾಣುತ್ತಾ ಇದ್ದಳೇನೋ. ಅಮ್ಮ ಬೇರೆಯಾದ್ರೇನು, ಅಪ್ಪ ಒಬ್ಬನೇ ಅಲ್ವೇ, ಅವನ ರಕ್ತದಿಂದಲೇ ನಾನು ಹುಟ್ಟಿದ್ದಲ್ಲವೇ

0: ಏನು ಅರಿಯದ ಮುಗ್ಧ ವಯಸ್ಸಿಗೆ ಯಾವುದೋ ಒಂದು ಘಟನೆ ಸಂಭವಿಸಿದರೆ ಅದಕ್ಕೆ ಕಾರಣ ಮಕ್ಕಳು ಹೇಗಾಗ್ತಾರೆ? ಅದೇ ಅಮ್ಮ ಇದ್ದು ಅಪ್ಪನಿಗೆ ಈ ಗತಿ ಬಂದಿದ್ದರೆ ಅವಳು ನನ್ನನ್ನು ಹೀಗೆ ದೂಷಿಸ್ತಾ ಇದ್ಲಾ? ಈಗ ನನ್ನ ಮುಂದಿನ ಭವಿಷ್ಯಕ್ಕೆ ಯಾರೂ ಸಹಾಯ ಮಾಡ್ತಾರೆ ಎಂದು ಮೇಘ ತನ್ನೊಳಗೆ ಯೋಚಿಸತೊಡಗಿದಳು. ಇದೆಲ್ಲವನ್ನು ಅಲ್ಲೇ ನಿಂತು ನೋಡುತ್ತಿದ್ದ ಗೀತಾ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಳು. ಆಗಷ್ಟೇ ಶಾಲೆ ಮುಗಿಸಿ ಕಾಲೇಜು ಮೆಟ್ಟಿಲು ಹತ್ತಿದ್ದ ಗೀತಾ ಕಾಲೇಜು ಮುಗಿಸಿ ಒಂದೇ ಸಮನೆ ಮನೆಗೆ ಓಡಿ ಬಂದವಳೆ ಅಪ್ಪ ಅಪ್ಪ ಅಪ್ಪ ಎಂದು ಒಂದೇ ಸಮನೆ ಕೂಗತೊಡಗಿದಳು. ಅವಳ ಮಾತಿಗೆ ಪುಷ್ಪಮ್ಮ, ಏನೇ ಗೀತಾ, ಏನಾಯ್ತು, ಯಾಕಿಷ್ಟು ಗಾಬರಿಯಾಗಿದೀಯಾ ಎಂದರು. ಕೋಣೆ ಒಳಗಿಂದ ಬಂದ ರಾಜೀವ, ಏನಾಯ್ತು ಮಗಳೇ, ಯಾಕಿಷ್ಟು ಗಾಬರಿಯಾಗಿದೀಯಾ ಎಂದು ಪ್ರೀತಿಯಿಂದ ವಿಚಾರಿಸಿದರು. ಎಲ್ಲವನ್ನೂ ನಿಂತು ನೋಡುತ್ತಿದ್ದ ಮೇಘಳ ಕರುಳು ಚುರ್ರೆಂದಿತು. ಇಂಥ ಒಂದು ಪ್ರೀತಿ ನನಗೂ ಸಿಕ್ಕಿದ್ದರೆ ಎಂದು ಆ ಮನ ನೊಂದುಕೊಂಡಿತು. ಹೆಣ್ಣು ಪ್ರಬುದ್ಧಳಾದಷ್ಟು ಹೊರಗಿನ ಟೀಕೆ ತಿರಸ್ಕಾರಕ್ಕೆ ಬೆಲೆ ಕೊಡುವುದನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾಳೆ. ಅದಕ್ಕೆ ವಯಸ್ಸಿನ ಮಿತಿ ಇರುವುದಿಲ್ಲ. ದ್ವೇಷ ಪ್ರೀತಿ ಯಾವುದೂ ಇಲ್ಲದ ನಿರಾಕಾರ ಭಾವವನ್ನು ತಳೆಯುತ್ತಾಳೆ. ಗೀತಾಳಿಗೆ ಏನಾಯಿತು ಅನ್ನೋ ಕುತೂಹಲ ಮೇಘಳಿಗೂ ಹೆಚ್ಚಾಯಿತು. ಅಪ್ಪ, ಇವತ್ತು ಗಿಳಿಶಾಸ್ತ್ರ ಹೇಳೋರು ನಮ್ಮ ಕಾಲೇಜಿನ ಹತ್ತಿರ ಬಂದಿದ್ರು. ನೀವು ಶಾಸ್ತ್ರ ಎಲ್ಲ ನಂಬ್ತೀರಾ ಅಲ್ವಾ? ಹಾಗೆ ನಾನೂ ಕೂಡ ಕುತೂಹಲಕ್ಕೆ ನನ್ನ ಶಾಸ್ತ್ರ ಕೇಳೋಣ ಅಂತ ಹೋದೆ ಎಂದಳು. ಅವಳ ಮಾತಿಗೆ ಕಣ್ಣರಳಿಸಿದ ಪುಷ್ಪ, ಏನಂದ ಗಿಳಿಶಾಸ್ತ್ರದವನು ಎಂದಳು. ಅಮ್ಮ, ನಾನು ತುಂಬ ಚೆನ್ನಾಗಿ ಓದ್ತೀನಂತೆ, ನನಗೆ ಒಳ್ಳೆ ಭವಿಷ್ಯ ಇದೆಯಂತೆ, ಏನಾದರೂ ಒಂದು ಸಾಧನೆ ಮಾಡ್ತೀನಂತೆ, ತುಂಬ ಉನ್ನತ ಸ್ಥಾನದಲ್ಲಿರೋ ಗಂಡ ಸಿಗ್ತಾನಂತೆ ಎಂದಳು. ನನ್ನ ಮಗಳು ಅದೃಷ್ಟವಂತೆ, ಅವಳಿಗೆ ಇದೆಲ್ಲ ಸಿಗೋಕೆ ಖಂಡಿತ ಅರ್ಹತೆ ಇದೆ ಎಂದು ಅವಳ ತಲೆ ನೇವರಿಸಿದ ರಾಜೀವ. ಪುಷ್ಪಮ್ಮ ಕೂಡ ಖುಷಿಯಾದರು. ಆದರೆ ಅಪ್ಪಾ ಎಂದು ರಾಗವೆಳೆದಳು ಗೀತ. ಆದ್ರೇನಾ, ಏನು ಅಂಥದ್ದೇನಾಯಿತು ಗೀತ ಎಂದನು ರಾಜೀವ. ಇನ್ನೂ ಒಂದು ಆ ಶಾಸ್ತ್ರದವನು ಹೇಳ್ದ ಅಪ್ಪ ಎನ್ನುವಾಗ ಅವಳ ದನಿ ತಗ್ಗಿತ್ತು, ಅವಳ ದನಿ ಕುಗ್ಗಿತ್ತು. ಪುಷ್ಪಮ್ಮ ಮತ್ತು ರಾಜೀವ ಅವಳ ಮುಖವನ್ನು ಮೌನವಾಗಿ ನೋಡಿದರು. ಮೇಘ ಕೂಡ ಆಶ್ಚರ್ಯದಿಂದ ಅವಳ ಮಾತಿಗೆ ಕಾದಳು. ಅಪ್ಪ, ನನಗೀಗ 16ನೇ ವಯಸ್ಸು, ನಾನು 20ನೇ ವಯಸ್ಸಿಗೆ ಬರುವಾಗ ನನಗೊಂದು ಕಂಟಕವಿದೆಯಂತೆ ಎಂದಳು. ಅವಳ ಮಾತಿಗೆ ನಕ್ಕ ರಾಜೀವ, ಕಂಟಕವಿದ್ರೆ ಏನಾದರೂ ಪರಿಹಾರ ಇದ್ದೇ ಇರುತ್ತೆ, ಮಾಡಿಸೋಣ ಬಿಡು ಎಂದರು. ಇಲ್ಲಪ್ಪ, ಆ ಕಂಟಕಕ್ಕೆ ಪರಿಹಾರವೇ ಇಲ್ಲ ಎಂದಳು. ಅಂಥದ್ದು ಏನೇ ಹೇಳ್ದ ಅವನು, ದುಡ್ಡು ಕೀಳೋಕೆ ಕೆಲವರು ಹೀಗೆಲ್ಲ ಹೇಳ್ತಾರೆ, ನೀ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಎಂದಳು ಪುಷ್ಪಮ್ಮ. ಮಗಳ ಮನಸ್ಸ ಅರಿತವನಂತೆ, ಸರಿ ಏನಂದ ಹೇಳು ಎಂದನು ರಾಜೀವ. ಅಪ್ಪ, ನನಗೆ 20 ವರ್ಷ ತುಂಬಿದಾಗ ತಾಯಿಗೆ ಮರಣ ಅಂತ ಹೇಳಿದ ಎಂದಳು. ಇವಳ ಮಾತು ಕೇಳಿದ ಮೂವರು ಗರಬಡಿದಂತೆ ಮೂಕರಾದರು. ಅವರು ಮುಂದೆ ಮಾತನಾಡಲು ಅವಕಾಶ ಕೊಡದೆ ಗೀತಾಳೆ ಮಾತನಾಡಿದಳು. ಅಪ್ಪ, ನಾನು ಇದನ್ನೆಲ್ಲ ನಂಬೋದಿಲ್ಲ, ಹುಟ್ಟಿದ ಮನುಷ್ಯ ಎಂದಾದರೂ ಸಾಯಲೇಬೇಕು, ಆದರೆ ನನಗೆ ಕಾಡ್ತಿರೋ ಭಯ ಬೇರೇನೇ ಎಂದಳು. ಪ್ರಶ್ನಾರ್ಥಕವಾಗಿ ಗೀತಾಳ ಮೊಗವನ್ನು ನೋಡಿದರು ರಾಜೀವ. ಮೇಘಕ್ಕ ಹುಟ್ಟಿದ 3 ದಿನಕ್ಕೆ ದೊಡ್ಡಮ್ಮ ತೀರ್ಕೊಂಡ್ಳು. ಅವಳಿಗೆ ಏನೂ ಅರಿಯದ ವಯಸ್ಸು, ಆಗಲೇ ಅಮ್ಮನನ್ನು ನುಂಗಿಕೊಂಡವಳು ಎಂಬ ಬಿರುದು ಸಿಕ್ತು. ಎಲ್ಲರ ತಿರಸ್ಕಾರಕ್ಕೂ ಒಳಗಾದ್ಲು. ಅಮ್ಮನನ್ನು ಕಳೆದುಕೊಂಡ ಅವಳಿಗೆ ಅಪ್ಪ ಇದ್ರೂ ಅಪ್ಪನ ಪ್ರೀತಿ ಕೂಡ ಮರೀಚಿಕೆಯಾಯಿತು. ಇನ್ನು ಎಲ್ಲವನ್ನು ಅರಿಯುವ ವಯಸ್ಸು ನಂದು. ಆ ವಯಸ್ಸಿಗೆ ಅಮ್ಮನಿಗೆ ಹೀಗಾದ್ರೆ ನನ್ನನ್ನು ಇದೇ ರೀತಿ ಪ್ರೀತಿಸ್ತೀಯಾ, ಇಲ್ಲ ಅಕ್ಕನಿಗಿಂತಲೂ ಹೆಚ್ಚಾಗಿ ದೂಷಿಸ್ತೀಯಾ? ಹೇಳಪ್ಪ, ನನಗೆ ಇದೇ ಭಯ ಕಾಡ್ತಿದೆ ಅಪ್ಪ ಎಂದು ಕಣ್ಣೀರು ಸುರಿಸಿದಳು ಗೀತಾ. ಗೀತಾಳ ಮಾತು ಕೇಳಿ ರಾಜೀವನ ಮನ ಮಂಥನಕ್ಕಿಳಿಯಿತು. ಹೌದು, ಗೀತಾ ಹೇಳೋದ್ರಲ್ಲಿ ಅರ್ಥವಿದೆ. ಅವಳು ಹೇಳಿದ ಹಾಗೆ ಪುಷ್ಪಾಳಿಗೆ ಹಾಗಾದರೆ ನಾನು ಎಂದಿಗೂ ಗೀತಾಳನ್ನು ತಿರಸ್ಕರಿಸಲಾರೆ. ಇನ್ನೂ ಹೆಚ್ಚಿನ ಪ್ರೀತಿ ಕೊಟ್ಟು ನೋಡ್ಕೋತೀನಿ ಎಂಬ ನಂಬಿಕೆ ನನಗಿದೆ. ಏನೂ ಅರಿಯದ ಹಸುಗೂಸು ಮೇಘ ತಾಯಿಯನ್ನು ಕಳೆದುಕೊಂಡಿತು. ಆಕೆಯ ಪ್ರೀತಿ ಸಿಗದೆ ಹೋಯಿತು. ತಂದೆ ತಾಯಿಯಾಗಿ ಅವಳಿಗೆ ನಾನೇ ಆಸರೆ ಆಗಬೇಕಾಗಿತ್ತು. ಆದರೆ ನಾನು ಮಾಡಿದ್ದಾದರೂ ಏನು? ತಂದೆಯಾಗಿ ಮಗಳಿಗೆ ನಾನೇ ಅಪವಾದದ ಪಟ್ಟಿ ಕಟ್ಬಿಟ್ಟೆ. ಮೇಘಳ ಮುಂದೆ ಕ್ಷಮೆ ಕೇಳಲು ಯೋಗ್ಯನಲ್ಲ, ತಪ್ಪು ಮಾಡಿದೆ ಎಂದು ರಾಜೀವನ ಮನ ಕದಡಿ ಹೋಯಿತು. ಅಮ್ಮ ನೀನು ಸತ್ತೋದ್ರೆ, ಅಪ್ಪ ಮತ್ತೆ ಮದುವೆಯಾದ್ರೆ, ನನಗೆ ಬರೋ ಚಿಕ್ಕಮ್ಮ ನೀನು ಮೇಘಕ್ಕಳನ್ನು ನೋಡಿಕೊಂಡ ಹಾಗೆ ನನ್ನನ್ನೂ ನೋಡಿಕೊಂಡ್ರೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಕನಸಾಗಿ ಉಳಿದಿಬಿಡುತ್ತೆ ಅಲ್ವೇನಮ್ಮ ಎಂದಳು ಗೀತಾ. ಗೀತಾಳ ಮಾತು ಕೇಳಿದ ಪುಷ್ಪಮ್ಮನಿಗೂ ತನ್ನ ತಪ್ಪಿನ ಅರಿವಾಗಿತ್ತು. ಕೇವಲ ಹಡೆದ ಮಾತ್ರಕ್ಕೆ ತಾಯಿಯಾಗಲಾರಳು. ತಾಯಿ ಹೃದಯವಿರುವ ಪ್ರತಿಯೊಬ್ಬ ಹೆಣ್ಣು ಕೂಡ ಮಗುವನ್ನು ಹೆರದೆಯೂ ಕೂಡ ತಾಯಿಯಾಗಬಹುದು. ನನ್ನ ತಾಯಿ ಕರುಳು ಕಲ್ಲಾಗಿ ಹೋಯ್ತೆ, ಈ ರೀತಿ ಮೇಘಳೊಂದಿಗೆ ನಡೆದುಕೊಂಡಿದ್ದಕ್ಕೆ ಸತ್ತು ಸ್ವರ್ಗದಲ್ಲಿರುವ ಆ ತಾಯಿ ಕರುಳು ಅದೆಷ್ಟು ನೊಂದಿರಬಹುದು. ಇರುವ ತಂದೆಯನ್ನೂ ಅವಳಿಂದ ದೂರವಿಟ್ಟಿದ್ದು ಅದೆಷ್ಟು ಸರಿ. ನಾನು ಅವಳನ್ನು ಹೆರಲಿಲ್ಲ ನಿಜ, ಆದರೆ ತಾಯಿಯಾಗದೆ ಮಲತಾಯಿ ಎಂಬ ಪದಕ್ಕೆ ಇನ್ನಷ್ಟು ಅರ್ಥ ಬರುವ ಹಾಗೆ ನಡ್ಕೊಂಬಿಟ್ಟೆ ಎಂದು ಅವಳ ಮನ ಪಶ್ಚಾತ್ತಾಪದಿಂದ ಕೊರಗಿತು. ಎಲ್ಲವನ್ನೂ ಅರ್ಥೈಸಿಕೊಂಡರೂ ಮೂಕವಾಗಿಯೇ ನಿಂತಿದ್ದಳು ಮೇಘ. ಮೌನ ಮುರಿದ ರಾಜೀವ. ನೀನು ಹೇಳಿದ್ದು ನಿಜ ಗೀತಾ, ನಾನು ಮೇಘಳ ವಿಷಯದಲ್ಲಿ ತಪ್ಪು ಮಾಡಿದೆ. ಒಂದು ವೇಳೆ ನಿನಗೇ ಅಂತಹ ಪರಿಸ್ಥಿತಿ ಬಂದರೆ ಖಂಡಿತ ದೂರ ಮಾಡಲಾರೆ, ಈಗಿರುವ ತಪ್ಪನ್ನು ಖಂಡಿತ ತಿದ್ದುಕೊಳ್ತೇನೆ ಎಂದರು. ಮೇಘಳ ಕಡೆಗೆ ತಿರುಗಿ, ನೀನು ಇಂಜಿನಿಯರಿಂಗ್ ಮಾಡು, ನಿನ್ನ ಕನಸಿನ ಜೊತೆಗೆ ನಾನಿರ್ತೀನಿ ಎಂದಾಗ ಅವರ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ನೀರಿತ್ತು. ಮೇಘಳ ಬದುಕಿಗೆ ನಿಜವಾದ ತಂದೆಯ ಆಗಮನವಾಗಿತ್ತು. ಮೇಘಳ ಕಣ್ಣಲ್ಲೂ ಸಂತಸದ ನೀರಿತ್ತು. ಪುಷ್ಪಮ್ಮ ಕೂಡ ಮೇಘಳನ್ನು ಅಪ್ಪಿಕೊಂಡಿದ್ದಳು. ಮೇಘ ಕಣ್ಣಿನಲ್ಲೇ ತಂಗಿಗೆ ಕೃತಜ್ಞತೆಯನ್ನ ಅರ್ಪಿಸಿದಳು. ಆದರೂ ರಾಜೀವ ಹಾಗೂ ಪುಷ್ಪಮ್ಮನ ಮೊಗದಲ್ಲಿ ದುಗುಡವಿತ್ತು. ಅಪ್ಪ ಅಮ್ಮನ ಭಯ ತಲ್ಲಣಗಳನ್ನ ಅರಿತ ಗೀತಾ, ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ಎಂದಳು. ಯಾಕೆ ಎಂದು ಕೇಳಿದರು ರಾಜೀವ. ಅಪ್ಪ, ಮೇಘಕ್ಕಳ ಬಗ್ಗೆ ನಿಮಗಿದ್ದ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಲು ನಾನು ಈ ಗಿಳಿಶಾಸ್ತ್ರದ ಸುಳ್ಳು ಹೇಳಿದೆ, ನಿಮ್ಮ ಬಳಿ ಸುಳ್ಳು ಹೇಳಿದ್ದಕ್ಕೆ ಕ್ಷಮಿಸಿ ಅಪ್ಪ ಎಂದಳು. ಅಪ್ಪ ಮಗಳ ಸಂಬಂಧ ಹೇಗಿರಬೇಕು ಎಂದು ಮತ್ತೊಬ್ಬ ಮಗಳು ತಿಳಿಸಿ ಹೇಳಿದ ಪಾಠಕ್ಕೆ ರಾಜೀವ ಬೆರಗಾಗಿದ್ದರು. ಮಕ್ಕಳನ್ನು ಚಿಕ್ಕವರೆಂದೇ ಭಾವಿಸಿರುತ್ತೇವೆ, ಆದರೆ ಅವರ ಪ್ರೌಢತೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡುವುತ್ತೇವೆ. ರಾಜೀವ ಮಕ್ಕಳ ಪ್ರೌಢತೆಯನ್ನು ಮೆಚ್ಚಿ ಗೀತಾ ಮತ್ತು ಮೇಘಳನ್ನು ಅಪ್ಪಿಕೊಂಡರು.
1: ಇದುವರೆಗೂ ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕತೆ ಗಿಳಿಶಾಸ್ತ್ರದ ಕಂಟಕ ಕೇಳಿದಿರಿ.
2: ಹಾಯ್ ಪುಟ್ಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
3: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು.
4: ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
2: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
5: ಬೆಳಕಿಲ್ಲದೆ ಬದುಕಿಲ್ಲ,
6: ಮಣ್ಣಿಲ್ಲದೆ ಕಸುವಿಲ್ಲ,
5: ಜಲವಿಲ್ಲದೆ ಜೀವವಿಲ್ಲ,
6: ಹಸಿರಿಲ್ಲದೆ ಉಸಿರಿಲ್ಲ,
5: ಹರಿತಿಲ್ಲದೆ ಜಗತ್ತಿಲ್ಲ.
7: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
6: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
5: ಸಸ್ಯ ವೈದ್ಯರ ಕಿವಿಮಾತು.
6: ಪ್ರಾಯೋಜಿತ ಬಾನುಲಿ ಸರಣಿ.
8: ಮರವಾಗೆಲೆವೋ ಜೀವವೇ ಮರವಾದು.
5: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
9: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
6: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ತಪ್ಪದೆ ಆಲಿಸಿ,
6: ಸಸ್ಯ ವೈದ್ಯರ ಕಿವಿ ಮಾತು.
5: ಹರಿತೆ

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಈ ಡಿಸಿಷನ್ ನ ಕೊಟ್ಟಿದ್ದಾರೆ, ಯಾಕೆ ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದ ಆಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
0: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

0: ಈಗ ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮೈಸೂರು. ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಆರ್ ಸುನಂದಮ್ಮ ಅವರೊಡನೆ ಸಂದರ್ಶನ. ಸಂದರ್ಶಕರು ಕಥೆಗಾರ್ಥಿ ಡಾಕ್ಟರ್ ಎಂಎಸ್ ವೇದ.
2: ಆಕಾಶವಾಣಿ ಕೇಳುಗ ಬಂಧುಗಳಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಈ ದಿನ ನಾವು ಇಲ್ಲಿ ಒಂದು ಸಂದರ್ಶನವನ್ನು ನಡೆಸ್ತಾ ಇದ್ದೇವೆ. ಪ್ರಾಯಶಃ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಚಾಲ್ತಿಯಲ್ಲಿರುವಂತಹ ಒಂದು ಹೆಸರು ಅಂತ ಹೇಳಿದರೆ ಅದು ಡಾಕ್ಟರ್ ಆರ್ ಸುನಂದಮ್ಮ ಅವರದು. ಇತ್ತೀಚೆಗೆ ನಡೆದಂತಹ ಅಖಿಲ ಕರ್ನಾಟಕ ಲೇಖಕಿಯರ ಸಂಘ ಏನಿದೆ ಅದರ ಅಧ್ಯಕ್ಷ ಸ್ಥಾನಕ್ಕೆ ಅವರೂ ಸಹ ನಿಂತಿದ್ರು. ನಡೆದಂತಹ ಒಂದು ಚುನಾವಣೆಯಲ್ಲಿ ಬಹುಮತದಿಂದ ಅವರು ಗೆದ್ದಿದ್ದಾರೆ. ಲೇಖಕಿಯರ ಸಂಘದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು, ಅದು ಸಾಮಾನ್ಯವಾದಂತಹ ಜವಾಬ್ದಾರಿಯಲ್ಲ, ಅತ್ಯಂತ ಗುರುತರವಾಗಿರುವಂತಹ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಡಾಕ್ಟರ್ ಆರ್ ಸುನಂದಮ್ಮ ಅವರನ್ನು ಇವತ್ತು ನಾವು ಮಾತಾಡಿಸ್ತಾ ಇದ್ದೇವೆ. ಮೊದಲಿಗೆ ಸುನಂದಕ್ಕ ಪ್ರೀತಿಯ ನಮಸ್ಕಾರಗಳು ಮತ್ತು ಸುಸ್ವಾಗತ.
3: ನಮಸ್ಕಾರ ವಿದ.
2: ಡಾಕ್ಟರ್ ಆರ್ ಸುನಂದಮ್ಮ ಅವರು ನೆಲಮೂಲದ ಸಂಸ್ಕೃತಿಯ ಹೆಣ್ಣುಮಗಳು. ಅಂತಹ ಹೆಣ್ಣುಮಗಳಿಗೆ ಅಕ್ಷರ ಲೋಕದ ಬೆಳಕು ಸಿಕ್ಕರೆ ಏನೆಲ್ಲ ಆಗಬಹುದು ಎಂಬುದಕ್ಕೆ ಅವರು ಒಂದು ಸ್ಫೂರ್ತಿಯುತ ಉದಾಹರಣೆಯಾಗಿದ್ದಾರೆ. ಸಾಹಿತ್ಯ, ಸಂಶೋಧನೆ, ಆಡಳಿತ, ಸಕ್ರಿಯ ಹೋರಾಟ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ಯಶಸ್ವಿಯಾಗಿ ತೊಡಗಿಸಿಕೊಂಡಿರುವ ಅವರ ಪರಿಶ್ರಮ ಅತ್ಯಂತ ವಿಸ್ತೃತವಾದದ್ದು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕಿಯಾಗಿ, ನಿರ್ದೇಶಕಿಯಾಗಿ, ಹಣಕಾಸು ಅಧಿಕಾರಿಯಾಗಿ, ಮೊತ್ತ ಮೊದಲ ಕುಲಸಚಿವೆಯಾಗಿ, ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಡಾಕ್ಟರ್ ಆರ್ ಸುನಂದಮ್ಮನವರು ಇಷ್ಟೆಲ್ಲ ಕೆಲಸಗಳ ನಡುವೆಯೂ ತಮ್ಮ ಸೃಜನಶೀಲತೆಯನ್ನು ಕಾಪಿಟ್ಟುಕೊಂಡಿದ್ದಾರೆ. ದ್ವಿತ್ವ, ಭರತಕಲ್ಪ ಅವರ ಮಹತ್ವದ ಕಾದಂಬರಿಗಳು. ಅವರ ಅವಿರತ ದುಡಿಮೆ ಮತ್ತು ಸಾಧನೆಗಳಿಗಾಗಿ ನಾಡಿನ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. 2025 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇತ್ತೀಚಿನದು. ನೇರ, ದಿಟ್ಟ, ನಿರಂತರ ಎಂದೇ ಎಲ್ಲರಿಗೂ ಪರಿಚಿತರಾಗಿರುವ ಡಾಕ್ಟರ್ ಆರ್ ಸುನಂದಮ್ಮನವರನ್ನು ಅವರ ಎಲ್ಲ ಸಾಧನೆ ಪರಿಶ್ರಮಗಳಿಗಾಗಿ ಅಭಿನಂದಿಸುತ್ತಾ ಅವರೊಡನೆ ಈಗ ಮತ್ತೆ ಮಾತುಕತೆಗಳನ್ನು ಆರಂಭಿಸ್ತಾ ಇದ್ದಾನೆ. ನಮ್ಮೆಲ್ಲರ ನಡುವೆ ನೀವು ವಿಶೇಷವಾದಂತಹ ಅಪರೂಪದ ವ್ಯಕ್ತಿತ್ವವನ್ನು ಒಳಗೊಂಡಂಥವ್ರು ಅನ್ನೋದು ಪ್ರಾಯಶಃ ನಿಮ್ಮನ್ನು ಬಲ್ಲಂತಹ ಎಲ್ಲರಿಗೂ ಗೊತ್ತಿರುವಂಥದ್ದು. ನನ್ನ ಪ್ರಕಾರ ಆ ಥರದ ಒಂದು ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ನೀವು ನೆಲಮೂಲದ ಸಂಸ್ಕೃತಿಯಿಂದ, ಆ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದವರು ಅನ್ನೋದು ಯಾವಾಗಲೂ ನಮಗೆ ಅನ್ನಿಸುವಂತಹ ಒಂದು ಸತ್ಯ, ವಾಸ್ತವದ ಮಾತು. ನಿಮ್ಮ ಬಾಲ್ಯ, ನಿಮಗೆ ಸಿಕ್ಕಂತಹ ಪರಿಸರ, ಅವುಗಳಿಂದ ನೀವು ಹೇಗೆ ಪ್ರೇರೇಪಿತರಾದರೆ ಈ ಥರದ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಳ್ಬೋದಾ?
3: ಹಾಂ, ನಾನು ಹುಟ್ಟಿದ್ದು ಬೆಳೆದಿದ್ದು ಕೋಲಾರ. ಆಗ ಕೋಲಾರ ಅಂತ ಇತ್ತು, ಈಗ ಅದು ಡಿವೈಡ್ ಆಗಿ ಚಿಕ್ಕಬಳ್ಳಾಪುರ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ವೆಂಕಟಾಪುರ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿಯೇ ವಿಶೇಷ ಏನಂದರೆ ಎಲ್ಲ ಜಾತಿಯ ಜನರ ಒಂದು ಬೆಳವಣಿಗೆ ಜೊತೆಗೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು, ಯಾರು ಓದಿದ್ರು ಊರಲ್ಲಿ ಎಲ್ಲರೂ ಒಟ್ಟಾಗೆ ಓದ್ತಾ ಇದ್ವಿ, ಒಟ್ಟಾಗಿ ಆಟ ಆಡ್ತಿದ್ವಿ, ಒಟ್ಟಾಗಿ ಬೆಳೀತಿದ್ವಿ. ಈ ರೀತಿಯ ಜೀವನ ಕ್ರಮ ಅದು. ಮತ್ತು ನಾವು ಕೃಷಿ ಕುಟುಂಬದವರು ಮತ್ತು ಕುರಿಗಾಹಿಗಳಾಗಿರೋದ್ರಿಂದ ನಮ್ಮನೇಲಿ ಕುರಿ ಮೇಕೆಗಳ ಜೊತೆಗೆ ಕೃಷಿ, ನಾಟಿ, ಗದ್ದೆ ಕೆಲಸ, ಹೊಲದ ಕೆಲಸ, ತೋಟದ ಕೆಲಸ ಇವೆಲ್ಲವುಗಳ ಮಧ್ಯೆ ನಾವು ಬೆಳೆದವರು. ಅದ್ರ ಜೊತೆಗೆ ನಮ್ಮ ತಂದೆ ಸಣ್ಣ ರಾಜಕೀಯ ವ್ಯಕ್ತಿಯಾಗಿದ್ದರಿಂದ ರಾಜಕೀಯ ಪರಿಸರವು ಕೂಡ ನಮಗೆ ತುಂಬ ಮುಖ್ಯವಾಗಿ ಸಣ್ಣ ವಯಸ್ಸಿಂದ ದೊರೀತಿತ್ತು. ನಮ್ಮೂರಿಗೆ ಯಾರೇ ಬಂದರೂ ಕೂಡ ನಮ್ಮ ಮನೆಗೆ ಬರ್ತಿದ್ರು ರಾಜಕಾರಣಿಗಳು. ಆ ಕಾಲಕ್ಕೆ ನಮ್ಮ ಮನೇಲಿ ಒಂದು ದೊಡ್ಡ ಚರ್ಚೆ ಏರ್ಪಡ್ತಿತ್ತು. ಆವಾಗ ನಮ್ಮ ತಂದೆ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಆ ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕೆ ಅವಕಾಶ ಕೂಡ ಮಾಡ್ತಿದ್ರು. ಹೀಗಾಗಿಯೇ ಅದೊಂಥರ ಆಟ, ಊಟ, ಓಟ ಎಲ್ಲವೂ ಸೇರಿಕೊಂಡು ಪಾಠ, ನಾವೊಂದು ಜೀವನ ರೂಪಗೊಳ್ಳಿಕ್ಕೆ ಅದೊಂದು ಸಮೃದ್ಧ ಜೀವನ ಅಂತಾನೆ ಹೇಳ್ಬೋದು. ಅದು ಶ್ರೀಮಂತಿಕೆಯ ಜೀವನ ಅಲ್ಲ, ಸಮೃದ್ಧ ಜೀವನ.
2: ಅಲ್ಲಿ ಶ್ರೀಮಂತಿಕೆಯ ಜೀವನ.
3: ಮತ್ತೆ ಯಾವಾಗ ಹಳ್ಳಿ ವಾತಾವರಣದಲ್ಲಿ ನಾವು ಬೆಳೀತೀವಲ್ಲ, ನಮಗೆ ಎಲ್ಲರ ಜೊತೆ ಸೇರಕ್ಕಾಗತ್ತೆ. ಎಲ್ಲ ಜಾತಿ ಜನಾಂಗ ಅಷ್ಟೇ ಅಲ್ಲ, ಸಂಸ್ಕೃತಿಗಳ ಜೊತೆಗೂ ಕೂಡ ನಾವು ತಾದ್ಯಾತ್ಮವಾಗಿ ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ. ಅವರಲ್ಲಿ ನಾವು ಒಬ್ಬರು ಒಂದಾಗಕ್ಕೆ ಸಾಧ್ಯ ಆಗುತ್ತೆ. ಅಂಥ ವಾತಾವರಣದಲ್ಲಿ ನಾನು ಬೆಳೆದಿದ್ದರಿಂದ ಅದು ಒಂದು ನನಗೆ ಎಲ್ಲೆಲ್ಲಿ ನನ್ನ ಸಂಶೋಧನೆಗಳು ನಡೆಸೋ ಹೋಗೋದು ಸಹಾಯ ಮಾಡಿದೆ, ನನ್ನ ಬರವಣಿಗೆಗೆ ಅದು ಸಹಾಯ ಮಾಡಿದೆ, ಮತ್ತು ನನ್ನ ಬದುಕಲ್ಲಿ ಅದು ತುಂಬ ಸಹಾಯ ಮಾಡಿದೆ ಅಂತ ನಾನು ಭಾವಿಸಿದ್ದೀನಿ.
2: ಸೊ ಹಾಗಾಗಿಯೇ ನಾನು ನೆಲಮೂಲ ಸಂಸ್ಕೃತಿಯ ಹಿನ್ನೆಲೆಯ ಬಗೆಗೆ ನಿಮ್ಮನ್ನು ನಾನು ಒತ್ತು ಕೊಟ್ಟು ಈ ಪ್ರಶ್ನೆಯನ್ನು ಮಾಡಿ.
3: ಹೌದು,
2: ಗಟ್ಟಿ ಬೇರುಗಳು ಅಲ್ಲಿರ್ತವೆ, ಮೇಲ್ಗಡೆ ಚಿಗುರುವಂತಹ ಹೂ ಬಿಡುವಂತಹ ಒಂದು ನೋಟ ಈಗ ನಮಗೆ ಸಿಗ್ತಾ ಇದೆ. ನೀವು ಯಾವ್ಯಾವ ವಿಶ್ವವಿದ್ಯಾನಿಲಯಗಳಲ್ಲಿ ಓದ್ಕೊಂಡು ಬಂದ್ರಿ, ಅಧ್ಯಯನ ಮಾಡಿಕೊಂಡು ಬಂದ್ರಿ, ಅಲ್ಲಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಿದಂತಹ ವ್ಯಕ್ತಿಗಳು, ಬೇರೆ ಬೇರೆ ರೀತಿಯ ಒಂದು ಪ್ರೇರಣೆಗಳು ಇವೆಲ್ಲ ಯಾವ ರೀತಿಯಲ್ಲಿ ಸಿಕ್ತು?
3: ನಾನು ಬಿ ಯು ಸಿ ಓದಕ್ಕಂತ ಬೆಂಗಳೂರಿಗೆ ಬಂದೆ. ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ 5 ವರ್ಷ ಪಿ ಯು ಸಿ ಬಿ ಎಸ್ ಸಿ ಮುಗಿಸಿ ಆಮೇಲೆ ನಾನು ಕನ್ನಡ ಎಮ್ ಎ ಮಾಡೋಕ್ಕೆ ಅಂತ ಬೆಂಗಳೂರು ಯೂನಿವರ್ಸಿಟಿ ಹೋಗಿದ್ದೆ.
2: ವಿಜ್ಞಾನ ಪದವೀಧರರು.
3: ಹೌದು, ವಿಜ್ಞಾನ ಪದವೀಧರೆ, ಅನಂತರ ಕನ್ನಡ ಎಮ್ ಎ ಪದವೀಧರೆ. ನಾನಲ್ಲಿ ಓದಾಗ ಆಗ 84-86 ನಾನು ಎಮ್ ಎ ಮಾಡಿದ್ದು ಕನ್ನಡ ಎಮ್ ಎ. ಜಿ ಎಸ್ ಎಸ್ ಅವರು ಇದ್ದರು ಆವಾಗ, ಕಾವ್ಯಾರ್ಥ ಚಿಂತನ ಬರೀಲಿಕ್ಕೆ ರಜೆ ತಗೊಂಡಿದ್ರು. ಆಮೇಲೆ ಬಂದಿದ್ದು ಅವರು ನಾವು ಇರೋವಾಗಲೇ ರಿಟೈರ್ ಕೂಡ ಆಗಿದ್ದು ಲಾಸ್ಟ್ ವರ್ಷ. ಅದ್ರ ಜೊತೆಗೆ ಅವ್ರು ಕಟ್ಟಿದ ಎಲ್ಲ ಮೇಷ್ಟ್ರಿಗಳ ಪಡೆ ಇತ್ತಲ್ಲ, ಅವು ತುಂಬ ವಿವಿಧ ಕ್ಷೇತ್ರಗಳ ಜ್ಞಾನಿಗಳು ಅಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಕಂಬಾರಂತ ಸರಿಂದ ಹಿಡ್ಕೊಂಡು ಚಿದಾನಂದ ಮೂರ್ತಿಯವರು, ಬರ್ಗೂರ್ ರಾಮಚಂದ್ರಪ್ಪ ಅವರು, ಡಿ ಆರ್ ನಾಗರಾಜ್, ಕೆ ವಿ ಎನ್ನವರು, ಮತ್ತು ಕಾಳೇಗೌಡ ನಾಗರಾಜ್, ವೀರಣ್ಣ, ಹೌದು, ಹಂಪನ ನಾಗರಾಜಯ್ಯ, ಇಂಥ ದಿಗ್ಗಜರು, ವೀರಣ್ಣ, ಸಿ ವೀರಣ್ಣ, ಈ ಥರ. ಆಮೇಲೆ ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯ ಅವರು, ನಾಡಿಗರು ಎಲ್ಲರೂ ಇದ್ದ ಕಾಲ ಅದು. ಅಲ್ಲಿ ಕೆ ಎಮ್ ಎಸ್ ಅವರು ಇದ್ದರು ನಾವು ಇದ್ದಾಗ. ಸೊ ಈಗಾಗಿಯೇ ಅವರು ಎಲ್ಲರ ಕಾರ್ಯಚಟುವಟಿಕೆಗಳು ಒಬ್ಬೊಬ್ಬರದು ಕೂಡ ಒಂದೊಂದು ದೊಡ್ಡ ವಿಸ್ತೀರ್ಣ ಆದದ್ದು. ಅವರು ಒಂದು ಅವರು ಪಾಠ ಮಾಡಿದ್ರಂದರೆ ಅಷ್ಟರ ಮಟ್ಟಿಗೆ ಆ ಇಡೀ ಪಾಠ ನಮ್ಮನ್ನು ಪ್ರಭಾವಿಸುವಂಥ ಪಾಠಗಳನ್ನೇ ನಾವು ಕೇಳಿ ಬೆಳೆದ್ದು. ಕಡಿಮೆ ಅವರ ಪಾಠ ಕೇಳಿದ್ರೂ ಹೆಚ್ಚೆಚ್ಚು ಸಮೃದ್ಧವಾದ ಒಂದು ಜ್ಞಾನ ಬೆಳೆಸ್ಕೊಳ್ಳೋಕ್ಕೆ ನಮಗೆ ಆ ಪಾಠಗಳು ತುಂಬ ಎಕ್ಸ್ಪೋಜರ್ನ ಸಿಕ್ಕಿತ್ತು. ನಾವು ಹೇಗೆ ಓದಬೇಕು, ಒಂದು ಟೆಕ್ಸ್ಟ್ನ ಓದುವ ಕ್ರಮವನ್ನು ಅವರು ನಮಗೆ ಕಲಿಸಿದ್ರು ಅಂತ ನಾನು ಭಾವಿಸಿದ್ದೀನಿ. ನಾವು ಹೆಂಗೆ ವಿಮರ್ಶೆ ಮಾಡಬೇಕು ಅಂತ, ಅದ್ರ ಜೊತೆಗೆ ಕಾವ್ಯನೇ ಹೆಂಗೆ ಓದಬೇಕು. ಕೀರಮ್ಮು ಮತ್ತು ಲಕ್ಷ್ಮೀನಾರಾಯಣ ಭಟ್ರಂಥವ್ರು ಅಲ್ಲೇ ಇದ್ದರು, ಅವರು ಕಾವ್ಯ ಓದೋ ಕ್ರಮಗಳ ಬಗ್ಗೆನೇ ಎಷ್ಟೊಂದು ಕ್ಲಾಸ್ ರೂಮಲ್ಲಿ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಹೊಸ ವಿಸ್ತಾರದ ನಮ್ಗೆ ಅರಿವಾಗೋದ್ರ ಜೊತೆಗೆ ಹೇಗೆ ನಾವು ಪಠ್ಯಗಳನ್ನು ನೋಡಬೇಕು, ಮತ್ತು ಪಠ್ಯಗಳನ್ನು ಗ್ರಹಿಸೋದು ಹೇಗೆ, ಮತ್ತು ಕಾವ್ಯವನ್ನು ಓದಿ ಆಸ್ವಾದಿಸೋದು ಹೇಗೆ, ಇಂಥದನ್ನು ಅವರು ನಮಗೆ ಒಂದು ಭದ್ರ ಬುನಾದಿಯನ್ನು ಕೊಟ್ಟರು. ಅದು ನಮ್ಮ ಜೀವನದ ತಿರುವು ಅಂತ ನಾನು ಭಾವಿಸಿದ್ದೀನಿ.
2: ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವೆ ಇದ್ದಂತಹ ಒಂದು ಬದ್ಧತೆ.
3: ಹೌದು, ಅಲ್ಲಿ ತುಂಬ ಮೇಷ್ಟ್ರುಗಳಿಗೆ ಬದ್ಧತೆ ಇತ್ತು. ಹಾಗಾಗಿ ನಾವೇನಾದರೂ ಇವತ್ತಾಗಿದ್ದರೆ ಮತ್ತು ಸ್ಟೂಡೆಂಟ್ ಫ್ರೆಂಡ್ಲಿ ನಾವು ಇದ್ದೀವಿ ಅಂದರೆ ಆ ಮೇಷ್ಟ್ರುಗಳ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಇವತ್ತಿಗೂ ಇದೆ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ನಾನು ಸಂಶೋಧನೆ ಮಾಡೋಕ್ಕಂತ ಮೈಸೂರಿಗೆ ಸೇರಿಕೊಂಡೆ. ಮೈಸೂರಲ್ಲೂ ಕೂಡ ಅಷ್ಟೇ ಘನ ವಿದ್ವಾಂಸರುಗಳು ತುಂಬಿದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ಸಂಶೋಧನೆ ಮಾಡೋಕ್ಕೆ ಬಂದಿದ್ದು. ಮತ್ತೆ ಅಂಬಳಿಕೆ ಹಿರಿಯಣ್ಣವರು ನನ್ನ ಪಿ ಎಚ್ ಡಿ ಗೈಡ್ ಆಗಿದ್ದರು. ಆಮೇಲೆ ನನ್ನ ಸಂಶೋಧನಾ ಸಹಾಯಕತ್ವ ಸೂಪರ್ವೈಸರ್ ಆಗಿ ಕಾಳೇಗೌಡ ನಾಗವಾರ ಅವರು ಇದ್ದರು. ಅದರ ಜೊತೆ ಜೊತೆಗೆ ನಮಗೆ ವಿಜಯ ದಬ್ಬೆ, ನಾವು ಸ್ತ್ರೀವಾದಿ ಸಂಶೋಧನೆ ಮತ್ತು ಸ್ತ್ರೀವಾದಕ್ಕೆ ನಾವು ಎಕ್ಸ್ಪೋಸ್ ಆಗಬೇಕಾದ್ರೆ ತೆರ್ಕೊಳ್ಬೇಕಾದ್ರೆ ಅವರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ತುಂಬ ಆಗಿದೆ. ಅವರು ಇನ್ಫ್ಲೂಯೆನ್ಸ್ ಆಗಿದ್ದರ ಜೊತೆ ಜೊತೆಗೆ ನಾನು ಮಹಿಳಾ ವಿಶ್ವವಿದ್ಯಾಲಯ ಕಾರ್ಯಚಟುವಟಿಕೆಗಳು ಮಾಡೋಕ್ಕೆ ಅವರ ಪ್ರಭಾವವು ಕೂಡ ತುಂಬ ಜಾಸ್ತಿ ಇದೆ. ಅವರು ಅಷ್ಟೇ, ನಮಗೆ ಎಷ್ಟು ಕ್ಲಾಸಲ್ಲಿ ಪಾಠ ಕೇಳಲಿಲ್ಲ, ಆದರೆ ನಾವಿರೋ ಜಾಗಕ್ಕೆ ಬಂದು ಮಾತಾಡುವಾಗ ಎಷ್ಟೊಂದು ವಿಷಯಗಳನ್ನು, ಯಾವ ಥರ ವಿಷಯಗಳನ್ನು ಬೆಳೆಸಬೇಕು ಅಂತ. ಮತ್ತು ಅವಾಗ ಒಂದು ವೀಕೆಂಡಲ್ಲಿ ಓದಿ ಕೂತು ಸ್ತ್ರೀವಾದಿ ಹಿನ್ನೆಲೆಯಿಂದ ಟೆಕ್ಸ್ಟ್ಗಳು ನೋಡೋದ್ರ ಬಗ್ಗೆ ನಮಗೆ ನೀಡಿದಂಥ ಪ್ರೇರಣೆ ಮತ್ತು ಅವರು ಕೊಟ್ಟ ಪ್ರಭಾವ ಮತ್ತು ಅವರ ರೊಡೆನಾಟ ಎರಡೂ ಕೂಡ
2: ಪ್ರಾಯಶಃ ನಿಮ್ಮ ಮಹಿಳಾ ಪರವಾದ ಚಿಂತನೆಗಳು, ನಿಲುವುಗಳು ಇವೆಲ್ಲದಕ್ಕೂ ಮೈಸೂರು ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ವಿಜಯಾ ಮೇಡಮ್ ಅವರನ್ನು ಕೇಂದ್ರದಲ್ಲಿ ಇಟ್ಕೊಂಡು ಒಂದು ಸ್ಪಷ್ಟವಾದಂತಹ ಸೈದ್ಧಾಂತಿಕ ಮತ್ತು ತಾತ್ವಿಕ ರೂಪವನ್ನು ನೀವು ಪಡ್ಕೊಂಡ್ರಿ ಅಂತ ಹೇಳ್ತೀರಿ, ಒಪ್ಕೊಳ್ತೀರಲ್ಲ?
3: ಹೌದು, ನಿಜವಾಗ್ಲೂ ಸಂತ ಅಧ್ಯಯನ ಕೇಂದ್ರವನ್ನು ಪ್ರಾರಂಭಿಸಿದ್ದೆ ಆ ಹಿನ್ನೆಲೆಯಿಂದ. ಅದರೊಳಗಡೆನೂ ಕೂಡ ನಾವು ಹಳೆಯ ಲೇಖಕಿಯರನ್ನ ಓದಿ ಚರ್ಚೆ ಮಾಡ್ತಾ ಇದ್ವಿ, ಟೆಕ್ಸ್ಟ್ಗಳಿಟ್ಕೊಂಡು ಚರ್ಚೆ ಮಾಡ್ತಿದ್ವಿ, ವಿಚಾರ ಸಂಕಿರಣಗಳನ್ನ ಆಯೋಜಿಸ್ತಾ ಇದ್ವಿ.
2: ಹೌದು
3: ಹೌದು, ಹಿರಿಯರನ್ನ ಭೇಟಿ ಮಾಡುವ ಅಷ್ಟೇ ಅಲ್ಲ, ಒಂದು ಕಾರ್ಯಕ್ರಮವನ್ನು ಸಂಘಟಿಸೋದು ಹೇಗೆ, ಆ ಸಂಘಟನೆ ಮಾಡಬೇಕಾದ ಪರಿಶ್ರಮ ಏನೇನು ಬೇಕು ಅವೆಲ್ಲವನ್ನೂ ಕಲ್ತಿದ್ದು ನಾನು ಸಂತ ಅಧ್ಯಯನ ಕೇಂದ್ರ ಮತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಿಂದ. ಆ ಅನುಭವ ನನಗೆ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ನೆರವನ್ನು ನೀಡಿತು. ಮತ್ತು ಯಾರೋ ಹೇಳಿದ್ರಿ ಇದನ್ನ ಹೆಂಗೆ ಮಾಡಬೇಕಂದ್ರೆ ಚೆಕ್ ಅಂತ ಹಿಂಗೆ ಮಾಡ್ಬೋದು ಅಂತ ಹೇಳುವಂಥ ಸಾಮರ್ಥ್ಯವನ್ನು ಕೂಡ ಅದು ನಮಗೆ ನೀಡಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.
2: ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ನೀವು ಮಾಡಿದಂತಹ ಒಂದು ಕೆಲಸ ಕಾರ್ಯಗಳಿದ್ದಾವಲ್ಲ, ಅದು ಬೇರೆದೇ ಇನ್ನೊಂದು ಚರ್ಚೆ ಮಾತುಕತೆ ಸಂದರ್ಶನಕ್ಕೆ ಬರುವಂತಷ್ಟು ವಿಸ್ತೃತವಾದಂಥದ್ದು. ಅಲ್ಲಿಯೇ ನೀವು ಬಹಳ ಒಳ್ಳೆಯ ದಕ್ಷ, ಪ್ರಾಮಾಣಿಕ, ಎಲ್ಲವೂ ಸಹ ಮಹಿಳಾ ಕೇಂದ್ರಿತ, ಅದು ನಮಗೆ ಬಹಳ ಮುಖ್ಯವಾದಂತಹದ್ದು. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅವೆಲ್ಲ ನನಗೆ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಇನ್ನೊಂದು ವಿಷಯ, ನೀವೆಲ್ಲೇ ಹೋಗಿ ಏನೇ ಮಾಡಿ ಎಷ್ಟೇ ಕಾರ್ಯ, ಅವೆಲ್ಲದರ ಕೇಂದ್ರದಲ್ಲಿ ಇರುವಂಥದ್ದು ಮಹಿಳೆ, ಹೌದಲ್ವಾ?
3: ಹೌದು.
2: ಸೊ ಈ ಮಹಿಳಾ ಕೇಂದ್ರಿತ ಸಾಹಿತ್ಯ ಇರ್ಬೋದು, ಸಂಶೋಧನೆ ಇರ್ಬೋದು, ಚಿಂತನೆಗಳಿರ್ಬೋದು, ಇವೆಲ್ಲವೂ ಇವತ್ತಿನ ದಿನದಲ್ಲಿ ಎಷ್ಟು ಅಗತ್ಯ, ಅದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು, ಇದ್ರ ಬಗ್ಗೆ ನೀವು ಹೇಳಲಿಕ್ಕೆ ಸಾಧ್ಯ?
3: ನೋಡಿ, ನಾವು ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ ಬಂದ ನಂತರ 1975 ಅಂತಾರಾಷ್ಟ್ರೀಯ ಮಹಿಳಾ ದಿನ ಡಿಕ್ಲೇರ್ ಆದಮೇಲೆ ನಾವೆಲ್ಲ ಸ್ತ್ರೀವಾದಕ್ಕೆ ತೆರ್ಕೊಂಡವರು. ಆದರೆ ಇವತ್ತಿಗೂ ಕೂಡ ಮಹಿಳೆಯರ ಇತಿಹಾಸವನ್ನು ಕಟ್ಟೋದ್ರಲ್ಲಿ ನಾವು ಇನ್ನೂ ಹಿಂದೆನೇ ಇದ್ದೀವಿ. ಅನೇಕ ಮಹಿಳಾ ಇತಿಹಾಸಗಳನ್ನು ನಾವು ಕಟ್ಟಬೇಕಾಗಿದೆ, ಸಾಹಿತ್ಯದಲ್ಲಿ ನಾವು ಮಹಿಳಾ ಇತಿಹಾಸ ಕಟ್ಟಬೇಕಾಗಿದೆ ಇನ್ನೂ. ಆಮೇಲೆ ನಾವು ಸಾಂಸ್ಕೃತಿಕವಾಗಿ ತೊಡಸ್ಕೊಂಡ ಹೆಣ್ಮಕ್ಕಳ ಇತಿಹಾಸಗಳನ್ನು ಕಟ್ಟಬೇಕಾಗಿದೆ. ಆಮೇಲೆ ನಾವು ತಳಮೂಲದ ಹೆಣ್ಣು ಮಕ್ಕಳ ಇತಿಹಾಸವನ್ನು ಪ್ರಧಾನವಾಗಿ ಕಟ್ಟಬೇಕಾಗಿದೆ. ಯಾಕೆಂದರೆ ಅವರು ಅಕ್ಷರ ಬಲ್ಲವರಲ್ಲದೇ ಇದ್ದರೂ ಕೂಡ ಅಕ್ಷರ ಕ್ಷೇತ್ರದಷ್ಟೇ ಘನ ವಿದ್ವಾಂಸರಾಗಿರುವಂಥ ಮತ್ತು ವಿದ್ವತ್ವಿರುವಂಥ ಮತ್ತು ಅವರ ಕೆಲಸಗಳ ಮೂಲಕವೇ ಅವ್ರನ್ನವರು ಪ್ರಧಾನವಾಗಿ ತೆರೆದುಕೊಂಡಿರುವಂಥ ಜ್ಞಾನಕ್ಷೇತ್ರ ಇದೆಯಲ್ಲ, ಅದನ್ನು ನಾವಿನ್ನೂ ಕೂಡ ಸಂಪೂರ್ಣವಾಗಿ ಕಟ್ಕೊಂಡಿಲ್ಲ. ಅದು ಕಟ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಹೇಗೆ ಜ್ಞಾನಶಿಸ್ತಲ್ಲಿ ಹೆಣ್ಣುಮಕ್ಕಳ ಜ್ಞಾನಶಿಸ್ತೆ ಒಂದು ಹೊಸ ನೋಟವನ್ನು
2: ಸಾಹಿತ್ಯದಲ್ಲೂ ಇರುವಂಥದ್ದು. ಆದರೆ ಪಿತೃಸತ್ತಾತ್ಮಕ ರಾಜಕಾರಣದಿಂದ ಅರ್ಧಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಹೆಣ್ಮಕ್ಳು ಅಂಚಿಗೆ ಸರಿಸಲ್ಪಟ್ಟಿದ್ದಾರೆ.
3: ಅಂಚಿಗೆ ಸರಿಸಲ್ಪಟ್ಟಿದ್ದಾರೆ, ಅವ್ರ ಜ್ಞಾನವೂ ಅಂಚಿಗೆ ಸರಿಸಲ್ಪಟ್ಟಿದ್ದಾರೆ. ಆ ಕೆಲಸವನ್ನ ನಾವು ಹೆಣ್ಮಕ್ಳು ಇನ್ನೂ ಮಾಡಬೇಕಾಗಿದೆ, ತುಂಬಾ ಮಾಡಬೇಕಾಗಿದೆ.
2: ಹಾಗಾಗಿ
3: ನನ್ನ ಮಹಿಳಾ ಕೇಂದ್ರಿತ ರಿಸರ್ಚ್ಗೆ ಮುಖ್ಯವಾಗಿ ಅದೇ ಕಾರಣ. ನಮ್ಮ ಆಹಾರಗಳು, ನಮ್ಮ ಯೋಚನಾ ಕ್ರಮಗಳು, ನಮ್ಮ ಕರಕುಶಲ ಕಲೆಗಳು, ನಮ್ಮ ಗಿರಿಜನ ಸಂಸ್ಕೃತಿಯ ಹೆಣ್ಣು ಮಕ್ಕಳಲ್ಲಿರುವಂಥ, ಇವತ್ತು ನಾವು ಲಿವಿಂಗ್ ಟುಗೆದರ್ ಬಗ್ಗೆ ತುಂಬ ಮಾತಾಡ್ತೀವಿ, ಆದರೆ ಅಂಥ ಒಂದು ಜೀವನ, ತಮ್ಮ ಗಂಡನ್ನ ತಾವೇ ಆಯ್ಕೆ ಮಾಡಿಕೊಳ್ಳುವಂಥ ಟ್ರೈಬಲ್ ಕಲ್ಚರ್ ಈ ಭಾರತದ ನೆಲಮೂಲ ಸಂಸ್ಕೃತಿಯ ಕ್ರಮ. ಇವತ್ತು ಆ ಕ್ರಮದಿಂದ ಬಿಡಿಸ್ಕೊಂಡು ನಾವು ಎಷ್ಟು ದೂರಕ್ಕೆ ಬಂದಿದ್ದೀರಿ ಅಂದರೆ, ನಮ್ಮ ಅಪ್ಪ ಅಮ್ಮ ಹೇಳಿರೋ ಗಂಡಿಗೆ ನಾವು ತಲೆ ಕೊಟ್ಟು ವರದಕ್ಷಿಣೆ ಕೊಟ್ಟು ಮದುವೆ ಹಾಕ್ಕೊಳ್ಳೋ ಅಂಥ ಸ್ಥಿತಿಗೆ ಬಂದಿರುವಾಗ ನಮ್ಮ ಭಾರತ ಸಂಸ್ಕೃತಿ ಹಿಂಗಿರಲಿಲ್ಲ. ಇದು ಈಗಿದ್ದು ಎಲ್ಲಿಗೆ ನಾವು ಬಂದು ನಿಂತಿದ್ವಿ, ಮತ್ತು ಪಿತೃಸತ್ತೆ ನಮ್ಮನ್ನೇ ಎಷ್ಟೊಂದು ಹೇರಿದೆ ಕುಟುಂಬ ಮತ್ತು ವಿವಾಹ ಪದ್ಧತಿ ಒಳಗಡೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ತಳಮೂಲ ಜ್ಞಾನ ಸಂಸ್ಕೃತಿಗಳಿಗೆ ವಾಪಸ್ ಹೋಗಿ ಅಲ್ಲಿಂದ ಮರುಕಟ್ಟಿಕೊಳ್ಳಬೇಕಾಗಿದೆ. ನಾವು ಅಂಥ ಕೆಲಸಗಳನ್ನು ನಾವು ಇನ್ನು ಮಾಡಬೇಕಾಗಿದೆ. ಕೆಲವು
2: ಅವಶ್ಯಕತೆ
3: ಸ್ವಲ್ಪ ಪ್ರಾಮುಖ್ಯ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಗುರುತಿಸಿದ್ರು ಆಳವಾಗಿ ಇನ್ನೂ ಅಂಥ ಅಧ್ಯಯನಗಳನ್ನು ನಡೆಯುವ ಅಗತ್ಯ ಇದೆ. ಹಾಗಾಗಿನೇ ನಾವು ಸಂತ ಅಧ್ಯಯನ ಕೇಂದ್ರದಿಂದ ಟ್ರೈಬಲ್ ಏನು ತೋಡ ಸಂಸ್ಕೃತಿ ನೋಡಕ್ಕೆ ಹೋದ್ವಿ, ಕೋತ ಸಂಸ್ಕೃತಿ, ನಮ್ಮ ಸೋಲಿಗರ ಸಂಸ್ಕೃತಿ, ಕಾಡು ಕುರುಬರು, ಜೇನು ಕುರುಬ ಅಂದರೆ ಈ ಭಾಗದ ಇವ್ರನ್ನ. ಆದರೆ ಭಾರತದ ಒಳಗಡೆ ವಿಶಿಷ್ಟವಾದ ಇಂಥ ಸಂಸ್ಕೃತಿಗಳಿದೆ. ಇವತ್ತಿಗೂ ಕೂಡ ನೀವು ಖಾಸಿ ಮತ್ತು ಗಾರೋ ಹಿಲ್ಸಲ್ಲಿ ಹೋದರೆ ನಿಮಗೆ ಮಾತೃಮೂಲ ಸಂಸ್ಕೃತಿಯ ಕುಟುಂಬಗಳು ಇವತ್ತಿಗೂ ಅಧ್ಯಯನಕ್ಕೆ ಸಿಕ್ಕತ್ತೆ. ಅಂಥದ್ದೊಂದನ್ನು ಕೂಡ ಭಾರತದಾದ್ಯಂತ ಬೇರೆ ಬೇರೆ ಗೋಂಡ ಸಂಸ್ಕೃತಿಯೊಳಗಿರೋ ಹೆಣ್ಣು ಮಕ್ಕಳ ಸೋಲಿಗರು ಇಲ್ಲಿದ್ದಾರೆ. ಆ ಕಡೆ ನಾರ್ತಲ್ಲಿರುವಂಥ ಅನೇಕ ಟ್ರೈಬಲ್ ಸಂಸ್ಕೃತಿಗಳಲ್ಲಿ ನಾವು ಏಕ ಸಂಸ್ಕೃತಿ ಬಗ್ಗೆ ಈಗೇನು ಮಾತಾಡ್ತೀವೋ ಅದಲ್ಲ. ಬಹು ಸಂಸ್ಕೃತಿ ದೇಶ ಹೇಗೆ ಇದೆ, ವಿವಾಹ ಪದ್ಧತಿಯಲ್ಲಿ ಹೇಗಿದೆ, ಕುಟುಂಬ ಪದ್ಧತಿಗಳಲ್ಲಿ ಹೇಗಿದೆ, ಮತ್ತು ಇವತ್ತಿಗೂ ಅಲ್ಲಿ ಸೌಹಾರ್ದ ಕುಟುಂಬಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿರೋದು ಯಾಕೆ, ವೈಯಕ್ತಿಕ ಅಭಿಲಾಷೆಗಳ ಜೊತೆ ಜೊತೆಗೆ ಒಂದು ಸಮುದಾಯಿಕ ಅಭಿಲಾಷೆಗಳನ್ನು ರಕ್ಷಣೆ ಮಾಡುವಂಥ ಒಂದು ರೀತಿಯ ಕಲ್ಚರ್ಗಳು ಅಲ್ಲೆಲ್ಲ ಇರೋದ್ರಿಂದನೇ ಅವು ಸಾಧ್ಯ ಆಗಿವೆ. ಇವತ್ತು ನಾವು ಬಹುಜನರು ಬದುಕುವಾಗ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಕೋಪ ಏರಿಸ್ಕೊಂಡು ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಿದ್ದೀವಲ್ಲ, ಅದಕ್ಕೆಲ್ಲ ನಮಗೆ ಉತ್ತರ ಸಿಕ್ಕೋದು ಅಲ್ಲಿಂದನೇ ನಾವು ಪಡಿಬೇಕಾಗಿರೋದು. ಬಹುತ್ವದ ನೆಲೆಗಳನ್ನು ನಾವು ಮರುಕಟ್ಟುಕೊಳ್ಳುವ ಮೂಲಕ ಭಾರತ ಅನ್ನೋದು ವಿಶ್ವದಲ್ಲೇ
2: ಕೇಂದ್ರಿತವಾಗಿ ಇದ್ದಂತಹ ಒಂದು ಜ್ಞಾನ ಅದು.
3: ಹೌದು ಹೌದು, ಅಲ್ಲಿ ಕಟ್ಟುವಾಗ ಮಹಿಳೆಯ ಕೇಂದ್ರ ಹೇಗಿದೆ ಅನ್ನೋದನ್ನು ನಾವು ಕಟ್ಟಬೇಕು. ಮತ್ತು ಯಾಕೆ ಮಹಿಳಾ ಕೇಂದ್ರಿತವಾಗಿರುವ ಇವು ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿವೆ ಅನ್ನೋದನ್ನು ಕೂಡ ನಾವು ಮಾತಾಡ್ತಾನೆ. ಇವತ್ತು ಪಿತೃಪ್ರಧಾನತೆ ಹೇಗೆ ನಮ್ಮನ್ನು ಆವರಿಸಿಕೊಂಡಿದೆ ಮತ್ತು ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ಹೇಗೆ ಎರಡನೇ ಪ್ರಜೆಯಾಗಿ ಮಾಡೋದ್ರ ಮೂಲಕ ಹಂಚಿಗೆ ತಳ್ತಾ ಇದೆ, ಏಕ ಸಂಸ್ಕೃತಿ ಸ್ಥಾಪನೆಯಲ್ಲಿ ಅದು ಹೇಗೆ ಪ್ರಧಾನವಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲಲ್ಲಿ ನಾನು ಪ್ರಯತ್ನ ಮಾಡಿ ನನ್ನ ಸಂಶೋಧನೆಗಳಿಗೆ ಕೆಲಸ ಮಾಡಿದ್ದೀನಿ. ಆದರೆ ಇನ್ನೂ ಆಳವಾಗಿ ಕೆಲಸ ಮಾಡೋದು ಬಾಕಿ ಇದೆ ಅಂತ.
2: ಮಹಿಳಾ ಕೇಂದ್ರಿತ ವಿಷಯಗಳು, ವಿಚಾರಗಳು, ಅಧ್ಯಯನಗಳು ಅತ್ಯಂತ ಪ್ರಮುಖವಾಗಿವೆ, ಅಗತ್ಯವಾಗಿವೆ ಈ ಸಮಾಜದ ಸ್ವಸ್ಥತೆಗೆ.
3: ಹೌದು ಹೌದು ಹೌದು.
2: ಅದನ್ನೇ ಮುಂದುವರಿಸಿ ಮತ್ತೆ ಅದೇ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇವತ್ತು ಯಾವುದೇ ಕ್ಷೇತ್ರ ಇರ್ಬೋದು, ಅದು ರಾಜಕೀಯ, ಕಲೆ, ಸಾಹಿತ್ಯ, ಸಂಶೋಧನೆ, ವೃತ್ತಿ ಬದುಕು, ಇಲ್ಲೆಲ್ಲನೂ ಮಹಿಳೆಗೆ ಸಮಾನ ಅವಕಾಶಗಳು ಸಿಗ್ತಾ ಇದೆ ಅಂತ ನಿಮಗೆ ಅನಿಸುತ್ತಾ?
3: ಇಲ್ಲ, ಸಮಾನ ಅವಕಾಶಗಳಿಗಾಗಿ ನಾವು ಹೆಣ್ಮಕ್ಕಳು ಮಾತಾಡಬೇಕಾಗಿದೆ. ಎಲ್ಲ ಕಡೆ ನಮಗೆ ಸಮಾನ. ಇವತ್ತು ನೋಡಿ, ಎಲ್ಲ ಹೆಣ್ಮಕ್ಕಳು ಓದ್ತಾ ಇದ್ದಾರೆ, ಓದಲ್ಲಿ ತಮ್ಮದೇ ದಾಪುಗಾಲ ಹಾಕಿಟ್ಕೊಂಡು ಎಲ್ಲ ರ್ಯಾಂಕ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಜಾಬ್ ಸೆಕ್ಟರ್ಗೆ ಹೋದಾಗೆ ಅವ್ರಿಗೆ ಅಷ್ಟೇ ಪ್ರಧಾನವಾಗಿ ಜಾಬ್ ಸಿಗ್ತಾ ಇದೆಯಾ, ಸಿಕ್ಕಿದ್ರೂ ಆ ಜಾಬ್ನ ಉಳಿಸ್ಕೊಳಕ್ಕಾಗ್ತಾ ಇದೆಯಾ, ಹೆರಿಗೆ ಬಸರು ತನಗಳನ್ನೂ ಜೊತೆಗೆ ಮಕ್ಕಳ ಪಾಲನೆ ಪೋಷಣೆಯ ಕೆಲಸದ ಜೊತೆಗೆ ಕೌಟುಂಬಿಕ ಸ್ವಾಸ್ಥ್ಯವನ್ನು ಉಳಿಸ್ಕೊಂಡು ಅಂದರೆ ಪ್ರೀತಿಯನ್ನು ಉಳಿಸ್ಕೊಂಡು ಜವಾಬ್ದಾರಿಯನ್ನು ಮಾಡ್ತಾ ಮತ್ತೆ ಅವರು ಅವ್ರ ಕ್ಷೇತ್ರದಲ್ಲಿ ತಮ್ಮ ವಿಶಿಷ್ಟ ಛಾಪವನ್ನು ಮೂಡಿಸೋಕ್ಕೆ ಸಾಧ್ಯ ಆಗದೇ ಇರುವಂಥ ಕೆಲಸಗಳನ್ನ ಹೆಣ್ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ. ಕೆಲವರು ಕೌಟುಂಬಿಕ ವಿಘಟನೆಗೆ ಆಗ್ತಾರೆ, ಕೆಲವರು ಅದರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಕೆಲವರು ಆ ಕಾರಣಕ್ಕೆ ತಮ್ಮ ಪ್ರಮೋಷನ್ಗಳು ಬಿಡ್ತಿದ್ದಾರೆ. ಇದು ರಾಜಕೀಯ ಕ್ಷೇತ್ರದಲ್ಲೂ ಆಗ್ತಾ ಇದೆ. ಮೀಸಲಾತಿ ಇಲ್ಲದೆ ನಮಗೆ ಹೆಣ್ಮಕ್ಕಳಿಗೆ ಒಳಪ್ರವೇಶ ಸಾಧ್ಯ ಇಲ್ಲ. ನೋಡಿ, ಈಗ ವಿಶ್ವವಿದ್ಯಾನಿಲಯ ಡಿಗ್ರಿ ಕಾಲೇಜುಗಳಲ್ಲಿ ಮೀಸಲಾತಿ ಬಂದಿದ್ದರಿಂದನೇ ನಮ್ಮ ಹೆಣ್ಮಕ್ಕಳಲ್ಲಿ ಕಾಣಿಸ್ತಾ ಇರೋದು. ಅದಕ್ಕೆ ಮುಂಚೆ ಹೆಣ್ಮಕ್ಕಳು ಇಡೀ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಮೇಡಮ್ ಇದ್ರು, ಬೆಂಗಳೂರಲ್ಲಿ ಅದೂ ಇರಲಿಲ್ಲ. ಮೀಸಲಾತಿ ಬಂದಾದ್ಮೇಲೆ ನಮಗೆ ಕಾಣಿಸ್ತಾ ಇದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ, ನಮಗೆ ಪ್ರೊಫೆಸರ್ಗಳು ಕಾಣಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಷಯಗಳನ್ನ ಪ್ರಧಾನವಾಗಲ್ಲಿ ಮಾತಾಡೋಕ್ಕಾಗ್ತಾ ಇದೆ. ಹಾಗೇ ರಾಜಕೀಯ ರಂಗದಲ್ಲೂ ನಾವು ಪ್ರಧಾನರಾಗಬೇಕು, ಸಾಂಸ್ಕೃತಿಕ ರಂಗದಲ್ಲೂ ನಾವು ಪ್ರಧಾನತೆಯನ್ನು ಪಡ್ಕೋಬೇಕಿದೆ. ಸಿನಿಮಾಗಳಲ್ಲಿ ಇವಾಗ ನಾವು ನೋಡ್ತಾ ಇದ್ವಿ, ತುಂಬ ಗಂಡು ಕೇಂದ್ರಿತ ಸಿನಿಮಾಗಳೇ ಬರ್ತಾ ಇದೆ. ಅಲ್ಲಿ ಹೆಣ್ಣನ್ನು ಹೇಗೆ ಬಳಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿಯೇ ಆ ಕ್ಷೇತ್ರದಲ್ಲೂ ಕೂಡ ಪ್ರಧಾನವಾಗಿ ಹೆಣ್ಣು ಬಂಡವಾಳ ಹೂಡುವವರು ಬರಬೇಕು, ಸಿನಿಮಾ ಮಾಡುವವರು ಬರಬೇಕು, ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋರು ಬೇಕಾದಷ್ಟು ಜನ ಬರ್ತಾ ಇದ್ದಾರೆ. ಆದರೆ ಅವ್ರಿಗೆ ತಮ್ಮ ಹೆಣ್ಣಿನ ಅಸ್ಮಿತೆಯನ್ನು ಹೊರಹಾಕುವಂಥ ಹೆಣ್ಣು ಪ್ರಧಾನ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಕೊಡುವ ಮತ್ತು ಅವೇ ಕೇಂದ್ರವಾಗುವ ಅನ್ನುವ ನೆಲೆಯನ್ನು ಬೆಳೆಸಬೇಕಾದ್ರೆ ಅಲ್ಲಿ ಕೂಡ ನಮಗೆ ಬಂಡವಾಳ ಹೂಡುವವರು ಹೆಣ್ಮಕ್ಕಳ ಸಿನಿಮಾಗಳಿಗೆ ಬರಬೇಕಾಗಿದೆ.
2: ಯಾವುದೇ ಕ್ಷೇತ್ರ ಇರ್ಬೋದು, ಈ ಥರದ ಲಿಂಗ ಕೇಂದ್ರಿತ ವಿಚಾರಗಳಿದ್ದಾವಲ್ಲ, ಸಮಾನವಾದಂತಹ ಸಾಧ್ಯತೆಗಳು, ಅದು ಕುಟುಂಬದಿಂದಲೇ ಆರಂಭ ಆಗ್ಬೇಕು ಅಂತ ಅನ್ಸುತ್ತೆ.
3: ಖಂಡಿತ ಕುಟುಂಬದಿಂದ
2: ಅದರಲ್ಲಿ ಬರಬೇಕು.
3: ಅದೇ ಒಂದು ಹೇಳ್ತಾರೆ ಆಗಸ್ಟ್ ಬೆಬೆಲ್ ಅಂತ ಒಬ್ಬ ಸಮಾಜ ಶಾಸ್ತ್ರಜ್ಞ ಆಂಥ್ರೋಪಾಲಜಿಸ್ಟ್ ಕೂಡ, ಅವ್ರು ಹೇಳ್ತಾರೆ ಮೊದಲು ಈ ಭೂಮಿ ಮೇಲೆ ಅಧೀನಕ್ಕೊಳಗಾಗಿದ್ದ ಪ್ರಾಣಿ ಯಾವ್ದಂದ್ರೆ ಹೆಣ್ಣು. ಹಾಗಾಗಿದೆ ಆಮೇಲೆ ಟೇಮಿಂಗ್ ಆಫ್ ಅನಿಮಲ್ಸ್ ಶುರುವಾಗಿದ್ದ ಅನಂತರ ಟೇಮಿಂಗ್ ಆಫ್ ವಿಮೆನ್ ಫಸ್ಟ್ ಆದಮೇಲೆ ಪ್ರಾಣಿಗಳ ಸಂಗೋಪನೆ ಶುರುವಾಗಿದ್ದು. ಸೊ ಹೆಣ್ಮಗಳು ಮೊದಲು ಪ್ರಧಾನವಾಗಿ ಅಧೀನತೆಗೆ ಒಳಗಾಗಿರೋದ್ರಿಂದ ಮೊದಲು ಅವಳು ಬಿಡುಗಡೆ ಆಗಬೇಕು. ಅವಳು ಬಿಡುಗಡೆ ಸಮಾನತೆಗೆ ಬಂದ ತಕ್ಷಣನೇ ನಮ್ಗೆ ಎಲ್ಲ ಕ್ಷೇತ್ರದ ಜಾತಿ ಸಮಾನತೆ ವರ್ಗ ಸಮಾನತೆಗಳು
2: ಅವಳಿಗೆ ಬಿಡುಗಡೆ ಸಿಕ್ಕಿದ್ರೆ
3: ಎಲ್ಲ
2: ಕನಸು ಕಾಣ್ತಾ ಇರುವಂತಹ ಒಂದು ಸ್ವಸ್ಥ ಸಮಾಜ ಅಂತ ಏನ್ ಮಾತಾಡ್ತೇವೆ ಅದು ಬಹಳ ಬೇಗ
3: ಹೌದು.
2: ಹಾಗಾದ್ರೆ ಮಹಿಳೆಯರ ಗೌರವಪೂರ್ಣ ಬದುಕು ರೂಪುಗೊಳಿಸೋದು ಒಂದಿದೆಯಲ್ಲ, ಅದಕ್ಕೆ ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ಸರ್ಕಾರ ಇರ್ಬೋದು, ಒಟ್ಟಾರೆ ಏನ್ ಮಾಡಬಹುದು, ಅದನ್ನ ಹೇಗೆ ಗ್ರಹಿಸ್ತೀರಾ, ಇವುಗಳೆಲ್ಲ ಯಾವ ಪಾತ್ರದಲ್ಲಿ ತಮ್ಮ ತಮ್ಮ ನಿರ್ವಹಣೆಗಳನ್ನ ಮಾಡಬಹುದು ಅಂತ ನಿಮ್ಗನ್ಸುತ್ತೆ?
3: ನಿಮ್ಗೆ ಒಟ್ಟಾರೆ ಶಿಕ್ಷಣದ ಮೂಲಕನೇ ಆಗಬೇಕು, ನಿಮ್ಮ ಅಕ್ಷರದ ಮೂಲಕನೇ ಸಣ್ಣ ಮಕ್ಕಳಿಂದನೇ ಕೂಡ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣ, ಲಿಂಗ ಸಂವೇದನಾ ಶಿಕ್ಷಣ ಕೊಡೋದ್ರ ಮೂಲಕನೇ ಅವರ ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡೋಕ್ಕಾಗೋದು, ಭಾಗವಹಿಸುವಿಕೆಯನ್ನು. ಹಾಗಾಗಿಯೇ ನಮ್ಮ ಶಿಕ್ಷಣ ಮೂಲಭೂತವಾಗಿ ನಮ್ಮ ಶಿಕ್ಷಣದ ಪರಿಕರಗಳಲ್ಲಿ ಲಿಂಗ ಸಮಾನತೆಯ ಶಿಕ್ಷಣಕ್ಕೆ ಪಠ್ಯಗಳನ್ನು ಆಯ್ಕೆ ಮಾಡಿ ಆ ಪಾಠವನ್ನು ಲಿಂಗ ಸಮಾನವಾಗಿ ಪಾಠ ಬೋಧಿಸುವ ಬೋಧಕರಿಗೂ ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಅವರಿಗೆ ಆ ಜ್ಞಾನವನ್ನು ನೀಡಿದರೆ ಅದು ಮಾತ್ರ ನಮ್ಮೆಲ್ಲ ಇಂಡೆಕ್ಸ್ಗಳನ್ನು ಕೂಡ ತಲುಪಲಿಕ್ಕೆ ನಮ್ಮ ಅಭಿವೃದ್ಧಿಯ ಮಾನದಂಡ. ಅದಕ್ಕೆ ಅಂಬೇಡ್ಕರ್ ಹೇಳೋದು ಅಭಿವೃದ್ಧಿಯ ಮಾನದಂಡವನ್ನು ಆಯಾ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳ ಅಭಿವೃದ್ಧಿಯ ಆಧಾರದ ಮೇಲೆ ಅಳಿಬೇಕು ಅಂತ. ಅದಾದಾಗ ಮಾತ್ರ ನಾವು ಭಾರತವನ್ನು ಒಂದು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ, ಅದು ಜಾಗತಿಕವಾಗಿ ಕೂಡ ಗುರುತಿಸ್ಕೊಳ್ಳೋಕ್ಕಾಗತ್ತೆ, ಅದು ಎಲ್ಲ ಕಡೆಯಿಂದನೂ ಬರೋಕ್ಕಾಗತ್ತೆ, ತಳ ಹಂತದಿಂದ ಎಲ್ಲ ಹಂತಗಳಿಗೂ ಅದು ವಿಸ್ತರಿಸ್ತಾ ಹೋಗುತ್ತೆ, ಅಂಥದ್ದೊಂದು ಬರಬೇಕಾಗಿದೆ.
2: ಒಟ್ಟಾರೆ ವ್ಯವಸ್ಥೆಯಲ್ಲಿ ಇರುವಂತಹ ಎರಡನೆಯ ದರ್ಜೆ ಎನ್ನುವಂತಹ ಮಾತುಗಳು ಏನಿದ್ದಾವೆ ಹೆಣ್ಮಕ್ಕಳನ್ನ ಕುರಿತಂತೆ, ಅದು ಸಾಹಿತ್ಯ ಕ್ಷೇತ್ರದಲ್ಲೂ ಇದೆ. ಒಂದು ಕಾಲದಲ್ಲಿ ಅಡುಗೆ ಮನೆ ಸಾಹಿತ್ಯ ಅಂತ ಹೇಳಿ ಹಣೆಪಟ್ಟಿ ಹಚ್ಚಿ ಮೂಲೆ ಗುಂಪಾಗಿಸಿದಂತಹದ್ದು, ಆದರೆ ಅದೆಲ್ಲವನ್ನು ಮೀರಿ ಇವತ್ತು ಹೆಣ್ಮಕ್ಳುಗಳು ಅತ್ಯಂತ ಚೆನ್ನಾಗಿ ಎನ್ನುವ ಪದ ಬಹಳ
3: ಒಳ್ಳೆಯ ಕೃತಿಗಳನ್ನು ಕೊಡ್ತಾ ಇದ್ದಾರೆ,
2: ಅತ್ಯಂತ ಮಹತ್ವದ ಶ್ರೇಷ್ಠ ಕೃತಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ಸಾಹಿತ್ಯ ಕ್ಷೇತ್ರದ ಸಂದರ್ಭದಲ್ಲಿ ಇವತ್ತಿನ ದಿನ ನೀವು ಅವರ ಅಸ್ಮಿತೆಯ ಒಂದು ಅಂಗವಾಗಿರುವಂತಹ ಮಹಿಳಾ ಲೇಖಕಿಯರ ಸಂಘ ಏನಿದೆ ಅದರ ಒಂದು ಚುಕ್ಕಾಣಿಯನ್ನು ಇಟ್ಕೊಂಡಿದ್ದೀರಾ. ಇದೀಗ ನಿಮ್ಮ ಕನಸುಗಳು ಮಹಿಳಾ ಸಾಹಿತ್ಯ ಲೇಖಕಿಯರು ಅದನ್ನು ಮುಂದೊಯ್ಯುವಂತಹ ಒಂದು ಸಂದರ್ಭಗಳು, ಅದಕ್ಕಾಗಿ ನೀವು ಹಮ್ಮಿಕೊಳ್ಳಬಹುದಾದಂತಹ ಕಾರ್ಯಚಟುವಟಿಕೆಗಳು, ಯೋಜನೆಗಳು, ಕನಸುಗಳು ಇವೆಲ್ಲದರ ಬಗ್ಗೆ ಏನಾದರೂ ಹಂಚಿಕೊಳ್ತೀರಾ?
3: ಇದ್ರ ಬಗ್ಗೆ ಹಲವಾರು ಕಡೆ ನಾನು ಮಾತಾಡಿದ್ದೀನಿ. ಆದರೆ ನೋಡಿ, ಇವತ್ತು ಮಹತ್ವ ಕೃತಿಗಳನ್ನು ಹೆಣ್ಮಕ್ಳು ಬರಿತಾ ಇದ್ದಾರೆ, ಕಾವ್ಯ ಆಗಿರ್ಬೋದು, ಕಾದಂಬರಿ ಇರ್ಬೋದು, ಕತೆ ಇರ್ಬೋದು. ಆದರೆ ಅವ್ರನ್ನ ಮಾತಾಡುವಾಗ ಎಷ್ಟು ಜನ ಉಲ್ಲೇಖಿಸ್ತಾರೆ, ಹೆಣ್ಮಕ್ಕಳ ಕೃತಿಗಳನ್ನಿಟ್ಕೊಂಡು ಯೋಚನೆ ಮಾಡಿರೋ ವಿಚಾರಗಳನ್ನಿಟ್ಕೊಂಡು ಎಷ್ಟು ಜನ ಮಾತಾಡ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳ ಕೃತಿಗಳನ್ನು ಮಾತಾಡುವಂತೆ ಮಾಡಬೇಕು. ನಾವು ಮಾತಾಡುವಂತೆ ಮಾಡಬೇಕು ಅಂದರೆ ಅವುಗಳ ಬಗ್ಗೆ ನಾವೇ ಲೇಖಕಿಯರ ಸಂಘದಿಂದ ಹೆಚ್ಚೆಚ್ಚು ಮಾತಾಡಿಸ್ಬೇಕಾಗತ್ತೆ. ಮತ್ತು ಅಂಥದಕ್ಕೆ ಕಮ್ಮಟ್ಟಗಳನ್ನು ನಾವು ಮಾಡಬೇಕಾಗಿದೆ, ಹೆಚ್ಚು ಹೆಣ್ಮಕ್ಳು ಮಾತಾಡೋಂಗಾಗಬೇಕಾಗತ್ತೆ. ಮತ್ತು ಈಗ ನಾವು ಆಯ್ಕೆ ಮಾಡುವಾಗ ಯಾರು ಈ ವಿಷಯ ಚೆನ್ನಾಗಿ ಮಾತಾಡಬಲ್ಲರಂದರೆ ಫ್ಯೂ, ಕೆಲವರೇ ಸಿಗ್ತಾ ಇದ್ದಾರೆ. ಹೆಚ್ಚು ಹೆಣ್ಮಕ್ಕಳನ್ನ ಮಾತಾಡಿಸುವಂತೆ ಮಾಡ್ಬೇಕು. ಓದ್ತಾ ಇದ್ದಾರೆ, ಮಾತಾಡಿಸುವಂತೆ ಮಾಡ್ಬೇಕು.
2: ಹೆಣ್ಮಕ್ಳ ಜೊತೆಗೆ ಗಂಡು ಮಕ್ಕಳು ಮಾತಾಡ್ಬೇಕು.
3: ಅಲ್ಲ, ಹೆಣ್ಮಕ್ಳ ಜೊತೆ ಗಂಡು ಮಕ್ಕಳು
2: ಸಾಹಿತ್ಯ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಒಂದು
3: ಅದಲ್ಲ. ಅದು ಫಸ್ಟ್ ಹೆಣ್ಮಕ್ಳು ಮಾತಾಡಕ್ ಶುರು ಮಾಡಿದ್ರೆ ನಾವು ಬಿಡಕ್ಕಾಗಲ್ಲ ಅನ್ನುವಂತ ಒಂದು ಆಲೋಚನೆ ಅವ್ರಿಗೆ ಬರ್ಸತ್ತೆ. ಸೊ ಇಂಥ ವಿಚಾರಗಳಿವ್ಯಾ ಅಂತ ಓದ್ದೇ ಇರೋರು ಓದಕ್ಕಾಗತ್ತೆ. ಸೊ ಹಾಗಾಗಿ ಸರ್ಕಾರದ ಕಾರ್ಯಯೋಜನೆಗಳಲ್ಲಿರ್ಬೋದು ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಯೋಜನೆಗಳಲ್ಲಿರ್ಬೋದು, ಅಲ್ಲಿ ನಡೆಯುವಂಥ ವಿಚಾರ ಸಂಕಿರಣಗಳಲ್ಲಾಗ್ಬೋದು ಅಥವಾ ವಿಶ್ವವಿದ್ಯಾಲಯಗಳು ನಡೆಯೋದಾಗ್ಬೋದು, ಅಲ್ಲೆಲ್ಲನೂ ಕೂಡ ಹೆಣ್ಮಕ್ಕಳನ್ನ ಸಮಾನವಾಗಿ ಬೆಳೆಸ್ಕೊಳ್ಬೇಕಾದ್ರೆ ನಾವು ಹೆಣ್ಮಕ್ಳು ಇಂಥವ್ರು ಚೆನ್ನಾಗಿ ಮಾತಾಡ್ತಾರೆ ಅಂತ ಕಾಣಿಸೋಂಗು ಮಾಡಬೇಕಲ್ಲ. ಆ ಕಾರಣಕ್ಕಾಗಿ ಕಮ್ಮಟ್ಟುಗಳನ್ನು ಮಾಡ್ತಾ
2: ಹೆಣ್ಮಕ್ಳಲ್ಲಿ
3: ಏನು ಗೊತ್ತಾ, ಆರ್ಥಿಕವಾಗಿ ನಮಗೆ ಸಮಸ್ಯೆ ಇದೆ. ಯಾಕೆ ಅಂದರೆ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರ ಕೊಡಮಾಡುವ ಹಣದಷ್ಟಲ್ಲಿ ನಮ್ಗೆ ಏನೇನು ಕೊಡಲ್ಲ. ಆದರೆ ನಾವು ಒಂದು ಮನಸ್ಸು ಮಾಡಿದರೆ ನಮಗೆ ಆರ್ಥಿಕತೆ ಒಂದು ಸಂಕಷ್ಟ ನಮಗೆ ಅನ್ನೋದನ್ನು ಮೀರಿಯೂ ಕೂಡ ಜನ ನಮಗೆ ಸ್ಪಂದಿಸ್ತಾರೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿನೇ ನಾವು ಅಂಥ ಸಂಸ್ಥೆಗಳ ಸಹಯೋಗ, ಈಗ ಸಾಹಿತ್ಯ ಅಕಾಡೆಮಿ ಇದೆ ಅವ್ರ ಸಹಯೋಗ, ಸಾಹಿತ್ಯ ಪರಿಷತ್ತಿನ ಸಹಯೋಗ, ನಮ್ಮ ಕಾರ್ಯಚಟುವಟಿಕೆಗಳನ್ನು ಹಿಗ್ಗಿಸಬೇಕಾಗಿದೆ. ಈಗ ನಾವು ಆ ಕೆಲಸವನ್ನು ಮಾಡ್ತಾ ಇದ್ವಿ, ಬೇರೆ ಬೇರೆ ಅಕಾಡೆಮಿಗಳ ಜೊತೆ ಸೇರ್ತಾ ನಾವು ಕೆಲಸ ಮಾಡಬೇಕು ಅನ್ನೋದನ್ನು. ಹಾಗಾಗಿ ಸರ್ಕಾರದ ಜೊತೆನೂ ಮಾತಾಡಬೇಕು, ಮತ್ತು ನಮಗೊಂದು ಜಾಗನೂ ಬೇಕು. ಮತ್ತು ನಾವು ವರ್ಕ್ಶಾಪ್ಸ್ ಮಾಡೋ ಬೇರೆ ಬೇರೆ ನಮಗೆ ಜಾಗ ಕೊಡುವಂಗೆ, ಫ್ರೀಯಾಗಿ ಕೊಡುವಂಗೆ ಆ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದೆಲ್ಲ ಆದರೆ ತುಂಬ ಜನ ಹೆಣ್ಮಕ್ಳಿದ್ದಾರೆ, ಚಿಂತನೆ ಮಾಡೋರಿದ್ದಾರೆ, ಸೊಗಸಾಗಿ ಚಿಂತನೆ ಮಾಡೋರಿದ್ದಾರೆ. ಅವ್ರಿಗೆಲ್ಲ ಎಕ್ಸ್ಪೋಜರ್ ಸಿಕ್ಕಿದ್ರೆ ನಮ್ಮದೊಂದು ಹೆಣ್ಣುಮಕ್ಕಳ ಕಾರ್ಯಪಡೆಯನ್ನು ಕಟ್ಟೋದು, ಈ ಲೇಖಕಿಯರ ಸಂಘದಲ್ಲಿ ನಾವು ಒಂದು ಕಾರ್ಯಪಡೆ ಕಟ್ಟಬೇಕಾಗಿದೆ. ಅಂಥವ್ರನ್ನ ನಾವು ಬೆಳೆಸಬೇಕಾಗಿದೆ. ಅಂದರೆ ಅವ್ರು ಬೆಳೆದಿದ್ದಾರೆ, ಕಾರ್ಯಚಟುವಟಿಕೆಗಳ ಜೊತೆಗೆ ತೋರ್ಪಡಿಸಬೇಕು, ಮತ್ತು ಅವ್ರಿಗೆ ಭಾಗವಹಿಸಬೇಕಿಗೆ ಅವಕಾಶ. ಮತ್ತು ಇವತ್ತು ಎಲ್ಲವನ್ನು ನಾವು ಕುಟುಂಬದಲ್ಲೂ ಕೂಡ ಆ ಅವಕಾಶಗಳು ಲಭ್ಯ ಆಗಬೇಕು ನಮಗೆ. ಸೊ ಇದಕ್ಕೆ ನಾವು ಒಂದು ಕಾರ್ಯಚಟುವಟಿಕೆಗಳನ್ನು ಹಾಕ್ಕೊಂಡು ಲೇಖಕಿಯರ ಸಂಘದಲ್ಲಿ ಅದನ್ನು ನಾವು ಪ್ರಾರಂಭಿಸಿದ್ದೀವಿ. ಆ ಕಾರ್ಯಚಟುವಟಿಕೆ 3 ವರ್ಷ ನಡೆದಾಗ ಅದರ ಫಲಶ್ರುತಿ ನಮಗೆ ಕಾಣಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ.
2: ಇಲ್ಲಿ ತನಕ ಬಂದು ನೀವು ಮಾತಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಅದು ಕೇವಲ ನಿಮ್ಮೊಬ್ಬರ ವಿಚಾರ ಅಲ್ಲ, ಇಡೀ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು, ಒಟ್ಟಾರೆ ಸಾಹಿತ್ಯ ಎಲ್ಲವನ್ನೂ ಒಳಗೊಂಡಂತಹ ಬಹುತ್ವದ ವಿಚಾರಗಳನ್ನು ನೀವಿಲ್ಲಿ ಹಂಚಿಕೊಂಡಿದ್ದೀರಾ. ನಿಮ್ಮ ಮುಂದಿನ ಕನಸುಗಳಿಗೆಲ್ಲವೇ ಅದು ವಾಸ್ತವ ಆಗಲಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ನಮ್ಮಂತಹ ಎಲ್ಲರೂ ಇದ್ದೇವೆ ಅನ್ನುವಂತಹ ಒಂದು ಭರವಸೆಯನ್ನು ನೀಡ್ತೇನೆ. ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಯಲ್ಲಿ 10-6 ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಮೈಸೂರು ಆಕಾಶವಾಣಿಯ ಮುಖಾಂತರವಾಗಿ ಅತ್ಯಂತ ಪ್ರೀತಿಯ ಆರ್ದ್ರತೆಯ ನಮಸ್ಕಾರಗಳನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೇನೆ. ಉಳಿದಂತೆ ಎಲ್ಲವೂ ಶುಭವಾಗಲಿ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅಂತ ಹೇಳಿ ನನ್ನ ಈ ಒಂದು ಸಂದರ್ಶನದ ಮಾತುಗಳನ್ನು
3: ನನ್ನ ಕರೆದು ಗೆಳತಿ ವೇದ ಸಂದರ್ಶನ ಮಾಡಿದ್ದು ನನಗೆ ಭಾಳ ಸಂತೋಷವನ್ನು ತಂದಿದೆ. ಮತ್ತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ನನಗೆ ತುಂಬ ಸಂತೋಷ ಆಗಿದೆ. ನಿಮ್ಮೆಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಂದನೆಗಳು.
2: ನಮಸ್ತೆ.
1: ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಆರ್ ಸುನಂದಮ್ಮ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಂಎಸ್ ವೇದ. ಇದು ಈ ಬಾರಿಯ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಸಂಕಲನ ಡಾಕ್ಟರ್ ಶಭಾನಾ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 8:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅಜ್ನಬಿ ಚಿತ್ರದ ಗೀತೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಸುನಿಧಿ ಚೌಹಾನ್. ಸಮೀರ್ ಅವರ ಸಾಹಿತ್ಯ, ಅನು ಮಲಿಕ್ ಅವರ ಸಂಗೀತ ಸಂಯೋಜನೆ.

ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣ ಅವರ ವೀಣಾವಾದನ ಪ್ರಸಾರವಾಗಲಿದೆ. ಇಂದು ರಾತ್ರಿ 10:00 ತತ್ವ ಸಂಚಾರ. ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮದ ಹೆಚ್ವಿ ಶಿವಪ್ರಕಾಶ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ನಾಳೆ ಬೆಳಿಗ್ಗೆ 7:15 ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಆಲ್ಬಿನಿಸಂ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನವಜಾತ ಶಿಶು ತಜ್ಞರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅನಾಮಿಕ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಬೇಟಾ ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಧ ಪೌಡ್ವಾಲ್ ಹಾಗೂ ಉದಿತ್ ನಾರಾಯಣ್. ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ ಸಂಯೋಜನೆ.

ಇದುವರೆಗೂ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:21:56. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಆಲೆಮನೆ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ಸಂಗೀತ ಸಂಯೋಜನೆ ಅಶ್ವಥ್ ವೈದಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನೀವು ಕೇಳುತ್ತಿರುವ ಗೀತೆ ಆನಂದ್ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶಂಕರ್ ಗಣೇಶ್.

ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಆಲಿಸುತ್ತಿದ್ದೀರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಮಯ 9:30. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೆವಿ ಕೃಷ್ಣ ಅವರ ವೀಣಾವಾದನ. ಇವರ ಜೊತೆ ಪಕ್ಕವಾದ್ಯದಲ್ಲಿ ಎಂಎಲ್ಎನ್ ರಾಜು ಅವರ ಮೃದಂಗ ಸಹಕಾರ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವಾತಾಪಿ ಗಣಪತಿಂ ಭಜೇಹಂ, ಹಂಸಧ್ವನಿ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣ ಅವರ ವೀಣಾವಾದನವನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ನಿರವಧಿ ಸುಖದ ರವಿಚಂದ್ರಿಕಾ ರಾಗ ಆದಿತಾಳ, ಇದು ತ್ಯಾಗರಾಜರ ಕೃತಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣ ಅವರ ವೀಣಾವಾದನ ಪ್ರಸಾರವಾಯಿತು. ಇವರೊಂದಿಗೆ ಮೃದಂಗ ಸಹಕಾರ ನೀಡಿದವರು ಎಂಎಲ್ಎನ್ ರಾಜು. ಇದು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:28. ಈಗ ತತ್ವಸಂಚಾರ. ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮದ ಹೆಚ್ವಿ ಶಿವಪ್ರಕಾಶ್ ಮತ್ತು ಸಂಗಡಿಗರಿಂದ ತತ್ವಪದಗಳು.

ಐತೆ ನೀವೇ ನೋಡಿ

ಇದುವರೆಗೂ ತತ್ವ ಸಂಚಾರ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮದ ಹೆಚ್ವಿ ಶಿವಪ್ರಕಾಶ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ವೇಳೆ 10:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಜನವಿಶ್ವಾಸ್ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ.